ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹೆರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 16ನೇ ದಿನ. ಸ್ಥಳೀಯ ಪಂಚಾಂಗ

ನಿಜ ಜ್ಯೇಷ್ಠ ಮಾಸ ಕೃಷ್ಣಪಕ್ಷದ ಸಪ್ತಮಿ. 2026 ಇಸವಿ ಜುಲೈ ತಿಂಗಳ 7ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:22. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

ಸಮಯ 6:30. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ವರದರಾಜ ಚಂದ್ರಗಿರಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ ಪ್ರಾಯೋಜಿತ ಕಾರ್ಯಕ್ರಮ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿನ ಅಧ್ಯಯನ ಅವಕಾಶಗಳು ಹಾಗೂ ಕಾರ್ಯಚಟುವಟಿಕೆಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಬಹುದು. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾವಾಹಿನಿ. 7:45 ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಹರಿಣಿಯವರ ಹಾಡುಗಾರಿಕೆಯನ್ನು ಕೇಳಬಹುದು. ಎಂ ಕೇಶವ್ ಅವರಿಂದ ವಯಲಿನ್, ಸಾಯಿ ಶಿವು ಲಕ್ಷ್ಮೀ ಕೇಶವ್ ಅವರಿಂದ ಮೃದಂಗ, ಟಿಎನ್ ಅಜಯ್ ಅವರಿಂದ ಘಟ. 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ, ಆರ್ ಲೋಕೇಶ್ವರಿ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಸುಮಾರು 5 ದಶಕದಿಂದಲೂ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಕೆವಿ ಲಕ್ಷ್ಮೀದೇವಿ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಪ್ರಸ್ತುತಿ ಕೀರ್ತನಾವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ವೈಷ್ಣವಿ ದತ್ತ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ

0: ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ಆಧುನೀಕರಣ ಯೋಜನೆ ಕುರಿತು ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರಿಂದ ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಜಿಎಸ್ ಹರಿಣಾಕ್ಷಿ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಸ್ ರಮೇಶ್ ಅವರ ವೀಣಾವಾದನ ಪ್ರಸಾರವಾಗಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ ಭಕ್ತ ಪ್ರಹ್ಲಾದ, ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಮಂಡಿ ಚಿಪ್ಪು ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ. ಪಾಲ್ಗೊಳ್ಳುವವರು ಕನ್ಸಲ್ಟೆಂಟ್ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತಿನ್ ಶ್ರೀಚಂದ್. ಪ್ರಸ್ತುತಿ ಕೀರ್ತನ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಎಸ್ಒಎ ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಯನ ಅವಕಾಶಗಳು ಹಾಗೂ ಕಾರ್ಯಚಟುವಟಿಕೆಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಬಹುದು. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi will hold talks with Indonesian President Prabowo Subianto in Jakarta today. Mr. Modi arrived in Jakarta yesterday on a 3-day state visit at the invitation of Indonesian President. In a special gesture, President Prabowo personally received the Prime Minister at the airport. Indonesian Air Force fighter jets escorted the Prime Minister's aircraft after it entered Indonesian airspace. Describing the welcome as deeply touching, PM Modi said he looked forward to holding discussions with President Prabowo to impart fresh momentum to the India-Indonesia Comprehensive Strategic Partnership, which was established during his 2018 visit. Prime Minister Modi praised the rich cultural performances presented during his arrival in Jakarta, saying they reflected the deep civilizational, cultural and spiritual ties shared by India and Indonesia. The Prime Minister also appreciated a Bharatanatyam performance by the Samanvay group comprising Indonesian students. After receiving a warm welcome from members of the Indian diaspora at his hotel, the Prime Minister witnessed a series of performances. These include Indonesia's iconic Wayang Quilt Shadow puppetry depicting the Ramayana, a Bharatanatyam recital by Indonesian students, and a devotional Buddhist dance paying homage to the Triple Gem. Expressing gratitude to the Indian community, the Prime Minister said he was touched by the warm reception accorded to him in Jakarta. Prime Minister Modi received an enthusiastic welcome from the Indian diaspora upon his arrival at the hotel in Jakarta. India's ambassador to Indonesia, Sandeep Chakravarti, said that Prime Minister's visit to Indonesia is set to mark a significant upgrade in India's strategic partnership with Southeast Asia's largest economy. He said major announcements expected across defence, maritime security, digital connectivity, critical minerals and trade sectors.
2: India and Indonesia are very close and strategic partners. We are just 160 kilometers away. The southernmost tip of India in the Nicobar Islands is just 160 kilometers from Aceh. And after the very successful visit of President Prabowo as chief guest for our Republic Day, I think the relations are on an upward swing in a higher trajectory, and Prime Minister's visit will reinforce that trend. And we will, of course, doing a lot of understandings and agreements on several areas of cooperation. And we are also hopeful for opening up new areas of cooperation.
1: Union Home and Cooperation Minister Amit Shah has said that Cooperation Ministry has infused new energy into the lives of nearly 30 crore people associated with the cooperative sector over the past 5 years. Addressing the 5th Foundation Day celebration,

ಇನ್ನು ಮುಂದೆ ಕೇಳಿ. ಕ್ಷೀರದಿಂದಾದ ತುಪ್ಪ ಕ್ಷೀರವಪ್ಪುದೇ, ಅಂಬಿಗರ ಚವಡಿಯ ವಿರಚಿತ ವರ್ಚನ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವಿಸಿ ಐರ್ಸಂಗ್ ವಿರಚಿತ ದೇಶಭಕ್ತಿಗೀತೆ ವೃಂದಗಾನದಲ್ಲಿದೆ. ಭಾರತಾಂಬೆ ನಿನ್ನ ಮಮತೆ ಬಿಂದು ಬಿಂದು ರಕುತದಿ, ತಾಯಿ ನಿನ್ನ ಮರೆಯುವುದೆಂತೂ ನಾವು ಜನುಮ ಜನುಮದಿ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ನಿಮಿಷವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕೇಳಿಬರಲಿದೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ.
1: ನಮ್ಮ ಸಂವಹನ ಮಾಧ್ಯಮಗಳಲ್ಲೆಲ್ಲ ಮಾತಿನ ಪರಿಣಾಮವೇ ಮಿಗಿಲಾದದ್ದು ಎನ್ನುವುದು ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದಾದ ವಿಷಯ. ಮಾತು ಗೊತ್ತಿಲ್ಲದವನು ಈ ಮಣ್ಣಿನಲ್ಲಿ ಬದುಕಬಲ್ಲನಾದರೂ ಮಾತು ಬಲ್ಲವನಷ್ಟು ಚೆನ್ನಾಗಿ ಬದುಕಲಾರ ಎನ್ನುವುದು ಸ್ಪಷ್ಟ. ಹಾಗಾಗಿಯೇ ಮಾತಿನ ಸಾಧ್ಯತೆ ಮತ್ತು ಅಪಾಯ ಎರಡರ ಬಗೆಗೂ ಆಗಾಗ ಎಚ್ಚರಿಸುವ ಕೆಲಸಗಳು ನಮ್ಮಲ್ಲಿ ನಡೆದಿವೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತು ಆಕರ್ಷಕವಾಗುವುದು ಮತ್ತು ಪರಿಣಾಮಕಾರಿಯಾಗುವುದು. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಣಾಮಕಾರಿ ಸಂವಹನ ಸಾಮರ್ಥ್ಯವೂ ಒಂದು ಪ್ರಮುಖ ಅಂಶ ಎಂದು ಗುರುತಿಸಲಾಗಿದೆ. ಇದರಿಂದಾಗಿಯೇ ಮಾತಿನ ಪ್ರಾಮುಖ್ಯತೆಯ ಬಗ್ಗೆ ಹಲವು ಗಾದೆ ಮಾತುಗಳು, ನುಡಿಕಟ್ಟುಗಳು ಹುಟ್ಟಿಕೊಂಡಿವೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತೇ ಮುತ್ತು ಮಾತೇ ಮಾಣಿಕ್ಯ, ಮಾತೆಂಬುದು ಜ್ಯೋತಿರ್ಲಿಂಗ ಇತ್ಯಾದಿ. ಹಾಗೆಯೇ ಮಾತು ಹೆಚ್ಚಾದರೂ ಕಷ್ಟ, ಮಾತು ಮನೆ ಕೆಡಿಸಿತು, ಎಲುಬಿಲ್ಲದ ನಾಲಗೆ ಎಲುಬು ಮುರಿದೀತು, ಈ ಬಗೆಯ ಋಣಾತ್ಮಕ ಗಾದೆಗಳು ಪ್ರಚಲಿತದಲ್ಲಿವೆ. ಹೀಗೆ ಮಾತಿನ ಬಗ್ಗೆ, ಸಂವಹನದ ಬಗ್ಗೆ ಸಾಕಷ್ಟು ಮಾತನಾಡುವ ನಾವು ಇತ್ತೀಚೆಗೆ ಮಾತು ಗೊತ್ತಿದ್ದೂ ಮಾತನಾಡದ ಅಥವಾ ಅತಿ ಕಡಿಮೆ ಮಾತನಾಡುವ ಹೊಸ ಜನಸಮೂಹವೊಂದು ನಿರ್ಮಾಣವಾಗುತ್ತಿರುವುದರ ಬಗ್ಗೆ ಎಚ್ಚರಗೊಳ್ಳಬೇಕಿದೆ. ತಂತ್ರಜ್ಞಾನದಿಂದ ನಾವೆಲ್ಲ ಸಾಕಷ್ಟು ಮುಂದುವರಿದವರಾಗಿದ್ದೇವೆ. ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮಗಳ ಮೂಲಕ ನಮ್ಮ ಪ್ರಾದೇಶಿಕ ಭಾಷೆಗಳು ಸಾಕಷ್ಟು ವಿಸ್ತಾರವನ್ನು ಪಡೆದುಕೊಳ್ಳುತ್ತಿರುವುದನ್ನು ಕಂಡು ನಾವು ಸಂತೋಷಿಸುತ್ತೇವೆ. ಒಂದು ಹಂತದವರೆಗೆ ಇದು ನಿಜವೂ ಹೌದು. ಆದರೆ ನವಮಾಧ್ಯಮಗಳಿಗೆ ಮಾರು ಹೋಗಿರುವ ನಮ್ಮ ಯುವ ಸಮೂಹವು ಮಾತಿನ ಸಂವಹನವನ್ನು ತುಂಬ ಕಡಿಮೆ ಮಾಡುತ್ತಿವೆ ಎಂಬುದನ್ನೂ ಗಮನಿಸಬೇಕಾಗಿದೆ. ಟಿವಿ ಸೀರಿಯಲ್ಗಳು ಬಂದ ಬಳಿಕ ಮನೆ ಹೊರಗಿನ ಪಟ್ಟಾಂಗಗಳು ನಿಂತು ಹೋದ ಬಗ್ಗೆ ಕೇಳಿದ್ದೇವೆ. ಕಂಪ್ಯೂಟರ್ ಗೇಮ್ಗಳು, ವಿಡಿಯೋ ಗೇಮ್ಗಳು ಬಂದ ಬಳಿಕ ನಮ್ಮ ಮನೆಯ ಮಕ್ಕಳು ಬಯಲಲ್ಲಿ ಗುಂಪಾಗಿ ಆಡುವ ಆಟಗಳನ್ನು ಬಿಟ್ಟು ಏಕಾಂತದಲ್ಲಿ ಕೂತು ಮೌನವಾಗಿ ಆಡುವ ಆಟಗಳಿಗೆ ಶರಣಾಗಿದ್ದಾರೆ. ನಮ್ಮ ಬಾಲ್ಯದಲ್ಲಿ ಮಾತಿಲ್ಲದೆ ಆಡುತ್ತಿದ್ದ ಆಟಗಳು ಯಾವುದಾದರೂ ಇತ್ತೇ ಯೋಚಿಸಿ. ಇಂದಿನ ಮಕ್ಕಳು ಮಾತೇ ಆಡದೆ ಮೌನವಾಗಿ ಆಡುತ್ತಾರೆ. ಮಾತಿನ ವಲಯಗಳು ಕಡಿಮೆಯಾಗುತ್ತಿದೆ. ಇತ್ತೀಚೆಗೆ ನವಮಾಧ್ಯಮಗಳಲ್ಲೇ ತಲ್ಲೀನರಾಗಿರುವ ಯುವಜನತೆ

0: ಅಲ್ಲೂ ಮಾತಾಡೋದಿಲ್ಲ. ವಾಟ್ಸಪ್, ಫೇಸ್ಬುಕ್ಗಳಂತಹ ನವಮಾಧ್ಯಮಗಳಲ್ಲಿ ಭಾಷೆಯು ಒಂದು ಸಂಕೇತವಾಗಿ ಮಾತ್ರ ಬಳಸಲ್ಪಡುತ್ತದೆಯೇ ವಿನ ಮಾತಿನ ಧ್ವನಿ ಅಲ್ಲಿಲ್ಲ. ಹೀಗಾಗಿ ಈ ಸಂವಹನಗಳಲ್ಲಿ ಎಷ್ಟೋ ವೇಳೆ ಭಾವನೆಗಳೇ ಇರುವುದಿಲ್ಲ. ಕನ್ನಡ ಭಾಷೆಯ ಸಂವಹನಕ್ಕೂ ಆಂಗ್ಲ ಲಿಪಿಯನ್ನೇ ಬಳಸಲಾಗುತ್ತದೆ. ಅಲ್ಲಿ ಕನ್ನಡ ಲಿಪಿ ಬಳಕೆಯೇ ಕಡಿಮೆಯಾಗುತ್ತದೆ. ಇಂದು ಸಂವಹನ ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಎನ್ನುವುದರ ಬದಲಾಗಿ ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್ ಎಂದಾಗಿದೆ. ಮಾತು ಗೊತ್ತಿದ್ದೂ ಮಾತನಾಡದ ಈ ಮನಸ್ಥಿತಿಗೆ ತಜ್ಞರು ಲಿಂಗ್ವಿಸ್ಟಿಕ್ ಅಫೇಸಿಯಾ ಎಂದು ಹೆಸರಿಸಿದ್ದಾರೆ. ಇಂದು ಇದು ಗಂಭೀರ ಸಮಸ್ಯೆ ಎಂದೆನಿಸದೇ ಹೋದರೂ ಭಾಷೆಯ ಉಳಿವಿನ ದೃಷ್ಟಿಯಿಂದ ಇದೊಂದು ಭವಿಷ್ಯದ ಸವಾಲು ಎನ್ನುವುದನ್ನು ಮರೆಯಬಾರದು.
1: ಇದುವರೆಗೂ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಶ್ರೋತೃಗಳ ಗಮನಿಸಿ, ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿರಂಗದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಸಂವಾದ ಮೂಡಿಬರಲಿದೆ. ಪಾಲ್ಗೊಳ್ಳುವವರು ಕೊಳ್ಳೇಗಾಲದ ಎಲ್ ಶಿವಪ್ರಸಾದ್ ಮತ್ತು ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ಎಂ ಕುಮಾರ್. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8 ಗಂಟೆಗೆ ನಾಟಕ ಅಂಚು ಕತ್ತರಿಸಿದ ಕಾಗದ. ಮೂಲ ಕಥೆ ಜಿಕೆ ಚೆಸ್ಟರ್ಟನ್, ಬಾನುಲಿಗೆ ಅಳವಡಿಸಿದವರು ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಶ್ರವಣಬೆಳಗೊಳ ಹಿತ್ತಾಳೆ ತಾಮ್ರ ಲೋಹದ ಪಾತ್ರೆಗಳ ತಯಾರಿಕೆಗೂ ಹೆಸರುವಾಸಿ ಆಗಿತ್ತು. ಅಲ್ಲಿಂದ ಪಾತ್ರೆ ಪಡಗಗಳನ್ನು ಗಾಡಿಗಳಲ್ಲಿ ತುಂಬಿಸಿಕೊಂಡು ವ್ಯಾಪಾರಿಗಳು ಊರೂರು ತಿರುಗುತ್ತಾ ಮಾರಾಟ ಮಾಡುವರು. ಹಾಗೆ ತಿರುಗುತ್ತಾ ಸಕಲೇಶ್ಪುರಕ್ಕೆ ಬಂದಾಗ ಮನೆಯೊಂದರ ಕೋಣೆಯಲ್ಲಿ ಸರಕುಗಳನ್ನು ಸಂಗ್ರಹಿಸಿ ಇಡುತ್ತಿದ್ದರು. ಅಲ್ಲೇ ಎದುರಿನ ಬಯಲಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಅಡುಗೆ ಮಾಡಿಕೊಂಡು ರಾತ್ರಿ ಕಳೆಯುವರು. ಅವರಲ್ಲಿ ಕೆಲವರು ಸೊಗಸಾಗಿ ಹಳ್ಳಿಯ ಹಾಡುಗಳನ್ನು ಹಾಡುತ್ತಿದ್ದರು. ಅವರು ಬಿಡಾರ ಹೂಡಿದ್ದ ಮನೆಯ ಬಾಲಕನೊಬ್ಬ ಬಲು ಆಸಕ್ತಿಯಿಂದ ಆ ಹಾಡುಗಳನ್ನೆಲ್ಲ ಆಲಿಸುತ್ತಾ ತಾನೂ ಕಲಿತು ಬಿಟ್ಟ. ಮಾತ್ರವಲ್ಲ, ಜನಪದ ಗೀತೆಗಳ ಹಾಡುಗಾರಿಕೆಯೂ ಸಂಗ್ರಹಣೆಯೂ ಆತನ ಮೆಚ್ಚಿನ ಹವ್ಯಾಸವೇ ಆಯಿತು. ಈ ಹುಡುಗ ಯಾರೆಂದು ಗೊತ್ತಾಯಿತೆ? ಕಳೆದ ಶತಮಾನದಲ್ಲಿ ಕನ್ನಡ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿ ಪ್ರಚುರಪಡಿಸಿದ ಮೊದಲಿಗರಲ್ಲಿ ಒಬ್ಬರಾದ ಎಸ್ ಕೆ ಕರೀಂ ಖಾನ್. ಕರೀಂ ಖಾನರ ತಂದೆ ರೆಹಮಾನ್ ಅಫ್ಘಾನಿಸ್ತಾನದವರು. ಕಾರಣಾಂತರದಿಂದ ಭಾರತಕ್ಕೆ ಬಂದವರು ಇಲ್ಲಿಯೇ ಉಳಿಯುವಂತಾಯಿತು. ಕರೀಂ ಖಾನರ ತಾಯಿಯ ತವರು ಅರಬ್ ದೇಶ. ಆಕೆಯ ಪೋಷಕರು ಭಾರತದಲ್ಲಿ ಇರುವಾಗ ಇವರು ಜನಿಸಿದರು. ಈ ಅನ್ಯದೇಶೀಯ ಮೂಲದ ಕುಟುಂಬ ನೆಲೆಸಿದ್ದು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ. ಕರೀಂ ಖಾನರ ಜನನ, ಬಾಲ್ಯ, ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಆದದ್ದು ಸಕಲೇಶ್ಪುರದಲ್ಲೇ. ಬಡತನದ ದೆಸೆಯಿಂದಾಗಿ ಕರೀಂ ಖಾನರ ಶಿಕ್ಷಣ ಪ್ರೌಢಶಾಲೆಯನ್ನು ದಾಟಿ ಮುಂದುವರಿಯಲಿಲ್ಲ. ಆದರೆ ಅಲ್ಲೇ ಊರ ಹೊರಗೆ ತೋಟ ಮಾಡಿಕೊಂಡಿದ್ದ ಆಚಂಗಿ ನಾರಾಯಣ ಶಾಸ್ತ್ರಿಗಳೆಂಬ ವಿದ್ವಾಂಸರ ಶಿಷ್ಯನಾಗುವ ಭಾಗ್ಯ ಒದಗಿ ಬಂದಿತು. ಶಾಸ್ತ್ರಿಗಳು ಕರೀಂ ಖಾನರ ಶ್ರದ್ಧೆ ಆಸಕ್ತಿಗಳನ್ನು ಮೆಚ್ಚಿ ತಮ್ಮ ಕನ್ನಡ ಸಂಸ್ಕೃತಗಳ ಪಾಂಡಿತ್ಯವನ್ನು ಧಾರೆ ಎರೆದರು. ಹೀಗೆ ಸ್ವಂತ ಆಸಕ್ತಿಯ ಜನಪದ ಸಾಹಿತ್ಯದೊಡನೆ ಗುರುವಿನ ಮೂಲಕ ಸಂಸ್ಕೃತ ಮತ್ತು ಹಳಗನ್ನಡಗಳ ಗ್ರಂಥಸ್ಥ ಸಾಹಿತ್ಯವು ಕರೀಂ ಖಾನರಿಗೆ ಕರಗತವಾಯಿತು. ಮುಂದೊಮ್ಮೆ ಗಾಂಧೀಜಿಯವರನ್ನು ಕಂಡುಬಂದ ಮೇಲೆ ಕರೀಂ ಖಾನರ ಒಲವು ಸ್ವಾತಂತ್ರ್ಯ ಹೋರಾಟದತ್ತ ಹರಿಯಿತು. ಜನಪದ ಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ಜನರನ್ನು ಬ್ರಿಟಿಷ್ ವಿರೋಧಿ ಚಳುವಳಿಯತ್ತ ಸೆಳೆಯುತ್ತಿದ್ದ ಕರೀಂ ಖಾನ್ ಈ ಕಾರಣಕ್ಕಾಗಿ 5-6 ಸಲ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂದಿತು. ಸಂಸಾರ ಬಂಧನಕ್ಕೆ ಒಳಗಾಗದೆ ಸಮಾಜಮುಖಿಯಾಗಿಯೇ ಉಳಿದ ಕರೀಂ ಖಾನರು ಚಿತ್ರರಂಗಕ್ಕೆ ಕಾಲಿಟ್ಟುದು ಜೀವನೋಪಾಯದ ಉದ್ದೇಶದಿಂದಲೇ. ರಾಜಕುಮಾರ ಪ್ರಮುಖ ಪಾತ್ರ ವಹಿಸಿದ ಸ್ವರ್ಣಗೌರಿ, ಜೀವನ ತರಂಗ, ಚಂದ್ರಕುಮಾರ, ಬೇವು ಬೆಲ್ಲ ಮೊದಲಾದ ಚಿತ್ರಗಳಿಗೆ ಚಿತ್ರಕಥೆ, ಸಂಭಾಷಣೆ, ಗೀತೆಗಳನ್ನು ಕರೀಂ ಖಾನ್ ರಚಿಸಿಕೊಟ್ಟರು. ಸ್ವರ್ಣಗೌರಿ ಚಿತ್ರಕ್ಕಾಗಿ ಅವರು ರಚಿಸಿದ ಗೀತೆಗಳು ಇಂದಿಗೂ ಚಿತ್ರರಸಿಕರಿಗೆ ಪ್ರಿಯವಾಗಿ ಉಳಿದಿವೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡಮಾಡುವ ವಿಶ್ರಾಂತಿ ವೇತನ ಸೌಲಭ್ಯವನ್ನು ಪಡೆಯಲು ನಿರಾಕರಿಸಿದ ಕರೀಂ ಖಾನರು ಬಡತನದಲ್ಲೇ ಜೀವನ ಸವಿಸಿದರು.

0: ಕರೀಂ ಖಾನರನ್ನು ಒಮ್ಮೆ ಮಾಸ್ತಿಯವರು ಹುಡುಕಿಕೊಂಡು ಬಂದರು. ಕಷ್ಟಕಾಲದಲ್ಲಿ ಅವರಿಗೆ ನೆರವಾಗಲೆಂದು ಸ್ವಲ್ಪ ಹಣ ಕೊಡಲು ಬಂದಿರುವುದಾಗಿ ಹೇಳಿದರು. ಆದರೆ ಕರೀಂ ಖಾನರು, ಆ ಹಣ ಮಾಸ್ತಿಯವರ ಹತ್ರವೇ ಇರಲಿ, ತನಗೆ ಬೇಕಾದಾಗ ಕೇಳಿಕೊಳ್ಳುತ್ತೇನೆ ಎಂದು ಬಿಟ್ರು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಕರೀಂ ಖಾನರನ್ನು ತಮ್ಮ ಊರಿಗೆ ಕರೆದುಕೊಂಡು ಹೋಗಿದ್ರಂತೆ. ಅವರ ಮಾತಿನ ಸ್ವಾರಸ್ಯವನ್ನು ಸವಿಯಲು ಸೇರಿದ್ದ ಜನ ರಾತ್ರಿ 2 ಗಂಟೆಯಾದರೂ ಅಲುಗಾಡದೆ ಕುಳಿತಿದ್ರಂತೆ. ಬೆಳಗ್ಗೆ ಖಾನರು ಮನೆಯಿಂದ ಹೊರಬಂದು ನೋಡಿದರೆ ಜನರ ಗುಂಪು ಇದ್ದಲ್ಲಿಯೇ ಇತ್ತು. ದೊಡ್ಡವರ ಮಾತು ಕೇಳೋದಕ್ಕೆ ಮತ್ತೆ ಸಿಗುತ್ತದೆಯೇ, ಅದಕ್ಕೆ ಇಲ್ಲೇ ಇದ್ದೇವೆ ಎಂದ ಹಳ್ಳಿಗರ ಒತ್ತಾಯಕ್ಕೆ ತಲೆಬಾಗಿ ಕರೀಂ ಖಾನರು ಮತ್ತೆ ಮಾತಿಗೆ ತೊಡಗಿದರಂತೆ. ಹಳ್ಳಿಯ ಮುದುಕಿಯೊಬ್ಬಳು, ಏನಪ್ಪ ನಿನಗೆ ಹೆಂಡ್ರು ಮಕ್ಕಳು ಯಾರೂ ಇಲ್ಲ, ಕೊನೆಗಾಲದಲ್ಲಿ ಹೆಂಗೆ ಎಂದು ಪ್ರಶ್ನಿಸಿದಳು. ಕರೀಂ ಖಾನರು ಅಲ್ಲಿ ಹಾರುತ್ತಿದ್ದ ಹಕ್ಕಿಗಳತ್ತ ಕೈತೋರಿ, ಅವಕ್ಕೆ ಯಾರಿದ್ದಾರೆ, ಸೂರ್ಯ ಚಂದ್ರರಿಗೆ ಯಾರಿದ್ದಾರೆ, ಜಗತ್ತನ್ನು ಆಳುವ ಶಕ್ತಿ ಒಂದಿದೆ, ನನ್ನೊಬ್ಬನ ಲೆಕ್ಕ ಏನು ಬಿಡು ಎಂದ್ರಂತೆ.
1: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಸಾಧಕರ ಸೋಪಾನ ಕಾರ್ಯಕ್ರಮವನ್ನು ಮತ್ತೆ 6:10 ನೀವು ಆಲಿಸಬಹುದು. ಸಮಯ 6:40:10.
4: ಆಕಾಶವಾಣಿ
5: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಎಚ್ವಿ ನಾಗರಾಜ ರಾವ್. ಪದಪರಿಚಯ.
6: ಇಂದು ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳೋಣ. ಉತ್ತರಾಯಣ ಎಂಬುದು ಉತ್ತರ ಮತ್ತು ಅಯನ ಎಂಬ ಶಬ್ದಗಳು ಸೇರಿ ಆಗಿರುವ ಸಮಸ್ತ ಪದ. ಭೂಮಿಯ ಮೇಲೆ ಇರುವವರಿಗೆ December 21 ಮುಂದಿನ June 21 ಸೂರ್ಯನು ಉತ್ತರದ ಕಡೆಗೆ ಪಯಣಿಸುವಂತೆ ತೋರುತ್ತದೆ. ಈ 6 ಉತ್ತರಾಯಣವೆಂದು ಕರೆಯಬೇಕು. ನಮ್ಮ ದೇಶದಲ್ಲಿ January 14 ಉತ್ತರಾಯಣ ಪುಣ್ಯಕಾಲವೆಂದು ಸಂಪ್ರದಾಯಾನುಸಾರವಾಗಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯೆಂದು ಉತ್ತರಾಯಣದ ಆರಂಭವೆಂದು ಪರಿಗಣಿಸಲಾಗಿದೆ. ಕರ್ಕಾಟಕ ಸಂಕ್ರಾಂತಿ ಆದ ಮೇಲೆ ಸೂರ್ಯನು ದಕ್ಷಿಣದ ಕಡೆಗೆ ಸಂಚರಿಸುವಂತೆ ಕಾಣಿಸುವುದರಿಂದ ದಕ್ಷಿಣಾಯನದ ಆರಂಭ. ಹೀಗೆ ವರ್ಷದಲ್ಲಿ 2 ಒಂದು ಅಯನವೆಂದರೆ 6 ಕಾಲ. ಉತ್ತರಾಯಣ ಎಂಬ ಪದದಲ್ಲಿ ಕೊನೆಯ ಅಕ್ಷರ ಣ, ದಕ್ಷಿಣಾಯನ ಎಂಬ ಪದದಲ್ಲಿ ಕೊನೆಯ ಅಕ್ಷರ ನ ಎಂಬುದನ್ನು ಗಮನಿಸಬೇಕು. ಉತ್ತರಾಧಿಕಾರಿ ಎಂಬ ಪದಕ್ಕೆ ವಾರಸುದಾರ ಎಂಬ ಅರ್ಥವಾಗುತ್ತದೆ. ಒಬ್ಬ ವ್ಯಕ್ತಿಯ ಆಸ್ತಿಗೋ ಅಧಿಕಾರ ಸ್ಥಾನಕ್ಕೋ ಹಕ್ಕನ್ನು ಪಡೆದಿರುವವನು ಉತ್ತರಾಧಿಕಾರಿ. ಇದು ವಂಶ ಪಾರಂಪರ್ಯದಿಂದ ಬರಬಹುದು, ಬೇರೆ ಕಾರಣಗಳಿಂದ ಕೂಡ ಬರಬಹುದು. ಕೆಲವು ಸಂದರ್ಭಗಳಲ್ಲಿ ಪ್ರಮುಖ ವ್ಯಕ್ತಿಯು ತನ್ನ ಸ್ಥಾನಕ್ಕೆ ತನಗೆ ಇಷ್ಟವಾದ ವ್ಯಕ್ತಿಯನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಬಹುದು. ಇಲ್ಲಿ ಉತ್ತರ ಎಂಬ ಶಬ್ದದ ಅರ್ಥ ಬೇರೆ, ಉತ್ತರಾಯಣ ಎಂಬಲ್ಲಿ ದಿಕ್ಕಿಗೆ ಉತ್ತರ ಎಂಬುದನ್ನು ಉಪಯೋಗಿಸಿದ್ದೇವೆ ಎಂಬ ಭೇದವನ್ನು, ವ್ಯತ್ಯಾಸವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು.
3: ತಪ್ಪು ಒಪ್ಪು.
6: ಕೋಟ್ಯಾಧಿಪತಿ ಎಂಬ ತಪ್ಪು ಪದವನ್ನು ಕೆಲವರು ಬಳಸುತ್ತಾರೆ. ಕೋಟಿ ಮತ್ತು ಅಧಿಪತಿ ಎಂಬ ಶಬ್ದಗಳು ಸೇರಿದಾಗ ಎಣ್ಸಂಧಿ ಬಂದು ಕೋಟ್ಯಧಿಪತಿ ಎಂದಾಗಬೇಕು. ಅದೇ ಸರಿಯಾದ ರೂಪ. ಲಕ್ಷಾಧಿಪತಿ, ಸಹಸ್ರಾಧಿಪತಿ ಮುಂತಾದ ಪದಗಳ ಸಾದೃಶ್ಯದಿಂದ ಕೋಟ್ಯಾಧಿಪತಿ ಎಂಬ ತಪ್ಪು ಪದ ಹುಟ್ಟಿರಬಹುದು. ಕೋಟ್ಯಧಿಪತಿ ಎಂಬುದೇ ಸರಿಯಾದ ರೂಪ. ಇದೇ ರೀತಿಯಾಗಿ ಕೋಟ್ಯಾಧೀಶ್ವರ ಎಂಬುದು ತಪ್ಪು, ಕೋಟ್ಯಧೀಶ್ವರ ಶುದ್ಧ ರೂಪ. ಕೋಟ್ಯಾಂತರ ರೂಪಾಯಿ ಎನ್ನುವುದು ತಪ್ಪು, ಕೋಟ್ಯಂತರ ಎನ್ನುವುದು ಸರಿಯಾದ

ಈ ಪದ್ಯವು ದಾನದ ಮಹತ್ವವನ್ನು ತಿಳಿಸಿಕೊಡುತ್ತದೆ. ದಾನವನ್ನು ಪ್ರತಿಯೊಬ್ಬನು ಶಕ್ತಿಯನುಸಾರವಾಗಿ ಮಾಡಬೇಕು. ಮುಂದೆ ಯಾವಾಗಲೂ ಹೆಚ್ಚು ಶ್ರೀಮಂತನಾದಾಗ ದಾನ ಮಾಡಿದರಾಯಿತು ಎಂಬ ಧೋರಣೆ ಸರಿಯಲ್ಲ ಎಂದು ಸರ್ವಜ್ಞ ಹೇಳುತ್ತಿದ್ದಾನೆ. ಕಾಣಿ ಎಂದರೆ ಸಣ್ಣ ನಾಣ್ಯ. ಹಿಂದಿನ ಕಾಲದಲ್ಲಿ ಬಳಕೆಯಲ್ಲಿದ್ದ ಪಣ ಎಂಬ ದೊಡ್ಡ ಬೆಲೆಯ ನಾಣ್ಯದ 64ನೆಯ ಒಂದು ಭಾಗ ಕಾಣಿ. ಒಬ್ಬ ವ್ಯಕ್ತಿ ಒಂದು ದಿನ ಕೇವಲ ಒಂದು ಕಾಣಿಯನ್ನೇ ಗಳಿಸಿದರೂ ಅವನು ಅರ್ಧ ಕಾಣಿಯನ್ನು ದಾನವಾಗಿ ನೀಡಬೇಕೆಂಬುದು ಸರ್ವಜ್ಞನ ಉಪದೇಶ. ಕೇಣ ಎಂದರೆ ಆಕಾಂಕ್ಷಾನುಸಾರವಾದ ಬಲ. ಆ ಕೇಣದಿಂದ ಇಚ್ಛಾನುಸಾರವಾದ ಸಂಪತ್ತನ್ನು ಸಂಪಾದಿಸಿ ಆಮೇಲೆ ದಾನ ಮಾಡುತ್ತೇನೆ ಎಂದು ಹೇಳಬಹುದು. ಆದರೆ ಹಾಗೆ ಹೇಳುವವನ ಪ್ರಾಣವೇ ಶಾಶ್ವತವಲ್ಲ. ನಾಳೆಯೋ ಇಂದೋ ಈಗಲೋ ಪ್ರಾಣ ಹೋಗಬಹುದಲ್ಲವೇ? ಆದ್ದರಿಂದ ಸ್ವಲ್ಪ ಗಳಿಸಿದಾಗಲೂ ಕಾಲಹರಣ ಮಾಡದೆ ದಾನ ಮಾಡಬೇಕೆಂಬುದು ಸರ್ವಜ್ಞನ ಆಶಯ. ಇದನ್ನು ಕ್ರಿಸ್ತಶಕ 12ನೆಯ ಶತಮಾನದಲ್ಲಿದ್ದ ಶ್ರೀಹರ್ಷನೆಂಬ ಸಂಸ್ಕೃತ ಕವಿ ನೈಷಧೀಯ ಚರಿತವೆಂಬ ಮಹಾಕಾವ್ಯದಲ್ಲಿ ಹೀಗೆ ಹೇಳಿದ್ದಾನೆ. ಯಾಚಿತಃ ಕೊನು ಚಿರಾಯತಿ ಧೀರಃ ಪ್ರಾಣನೇ ಕ್ಷಣಮಪಿ ಪ್ರತಿಭೂಕ ಶಂಸತಿ ದ್ವಿನಯನಿ ದೃಢ ನಿದ್ರಾಂ ದ್ರಾಂಗ್ ನಿಮೇಶ ಮಿಷ ಘೂರ್ಣನ ಪೂರ್ಣ. ಯಾಚಕನು ಬಂದು ಬೇಡಿದಾಗ ಧೀರನು ಎಂದೂ ತಡ ಮಾಡನು. ಏಕೆಂದರೆ ಒಂದು ಕ್ಷಣ ಬದುಕು ಮುಂದುವರಿಯುವುದೆಂಬ ಬಗೆಗೆ ಜಾಮೀನುದಾರನಾಗಿ ಯಾರೂ ನಿಲ್ಲರಾರರು. ಒಂದು ನಿಮಿಷ ಮೇಲುಗಣ್ಣು ತೇಲುಗಣ್ಣಾದರೂ ಸಾಕು, ಶಾಶ್ವತ ನಿದ್ರೆ ಎಂದರೆ ಸಾವು ಬರಬಹುದಲ್ಲವೇ? ಇದು ಈ ಶ್ಲೋಕದ ತಾತ್ಪರ್ಯ. ಸರ್ವಜ್ಞನ ಇನ್ನೊಂದು ವಚನ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿಯರೆವರೆ ಕೊಡಬೇಡ ಕೊಡದೇ ಇರಬೇಡ ದಾನವನ್ನು ಬಿಡಬೇಡವೆಂದ ಸರ್ವಜ್ಞ.

0: ದಾನದ ವಿಷಯದಲ್ಲಿ ವಿವೇಚನೆಯನ್ನು ಬಳಸಬೇಕೆಂದು ಸರ್ವಜ್ಞನು ಇಲ್ಲಿ ಹೇಳುತ್ತಿದ್ದಾನೆ. ಸೊಡರು ಎಂದರೆ ಹಣತೆ. ದೀಪಾವಳಿಯ ಕಾಲದಲ್ಲಿ ಕಾರ್ತಿಕ ಮಾಸದಲ್ಲಿ ಮನೆಯ ಮುಂದೆ ಹಣತೆಯ ದೀಪವನ್ನು ಹಚ್ಚಿಡುವುದನ್ನು ನೋಡಿದ್ದೇವೆ, ಅದೇ ಸೊಡರು. ಅದರಲ್ಲಿ ಎಣ್ಣೆ ತೀರಿದರೆ ಎಣ್ಣೆಯ ಕೊಡವನ್ನು ಎತ್ತಿ ಯಾರಾದರೂ ಸುರಿಯುವರೇ? ಹಾಗೆ ಮಾಡಿದರೆ ಎಣ್ಣೆ ವ್ಯರ್ಥ, ದೀಪವು ಆರಿಹೋಗುವುದು. ಆದ್ದರಿಂದ ಹಾಗೆ ಮಾಡದೆ ಚಮಚದಿಂದ ಒಂದೋ ಎರಡು ಬಾರಿ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಆಗ ದೀಪ ಆರಿಹೋಗದು, ಎಣ್ಣೆಯು ವ್ಯರ್ಥವಾಗದು. ಹಾಗೆಯೇ ದಾನ ಮಾಡುವಾಗ ದೇಶ ಕಾಲ ಪಾತ್ರಗಳನ್ನರಿತು ಔಚಿತ್ಯದಿಂದ ಕೊಡಬೇಕು. ಹಸಿದವನಿಗೆ ತುತ್ತು ಅನ್ನವು ಅಮೃತ. ಮಗು ಹಸಿದಿದ್ದಾಗ ಅರ್ಧ ಬಟ್ಟಲು ಹಾಲು ಸಾಕು. ಪ್ರೀತಿಯನ್ನು ಹೆಚ್ಚು ತೋರಿಸುವ ಭರದಲ್ಲಿ ಅಧಿಕವಾಗಿ ಕುಡಿಸಿದರೆ ಅಥವಾ ಗಟ್ಟಿ ಆಹಾರವನ್ನು ತಿನ್ನಿಸಿದರೆ ಮಗುವಿಗೆ ತೊಂದರೆಯೂ ಆಗಬಹುದು. ಹಸಿವಿಲ್ಲದ ವ್ಯಕ್ತಿಗೆ ಪಂಚಭಕ್ಷ್ಯ ಪರವಾನ್ನ ಬಡಿಸಿದರೂ ವ್ಯರ್ಥ, ಅವನು ಅದನ್ನು ಎಲ್ಲೋ ಚೆಲ್ಲಬಹುದು. ಆದ್ದರಿಂದ ಎಷ್ಟು ಉಚಿತವೋ ಅಷ್ಟು ಕೊಡಬೇಕು, ಕೊಡದೆಯೂ ಇರಬಾರದು ಎಂಬುದು ಸರ್ವಜ್ಞನ ಉಪದೇಶ. ಇಲ್ಲಿ ಸೊಡರು ಮತ್ತು ಕೊಡ ಎಂಬ ನಾಮಪದಗಳನ್ನು ಗಮನಿಸಬೇಕು. ಇವು ಶುದ್ಧ ಕನ್ನಡದ ಪದಗಳು.
1: ಪದ ಸಂಸ್ಕೃತಿ. ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಚ್ ವಿ ನಾಗರಾಜ ರಾವ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕೆಎಸ್ಒಯು ಮುಕ್ತವಾಣಿ.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ. ಮುಕ್ತವಾಣಿ.

0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: KSOU ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: KSOU ಮುಕ್ತವಾಣಿ. ಶ್ರೋತೃಗಳು ಗಮನಿಸಿ, ಇಂದು ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 5 ದಶಕಗಳಿಂದಲೂ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ KV ಲಕ್ಷ್ಮೀದೇವಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಸಮಯ ಸರಿಯಾಗಿ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
3: ಮುಂಗಾರಿನಲ್ಲಿ ಭತ್ತವನ್ನು ಬೆಳೆಯುವಂತಹ ಕೃಷಿಕರು ತಳಿಯ ಆಯ್ಕೆಯನ್ನು ತುಂಬ ಜಾಗರೂಕವಾಗಿ ಮಾಡಬೇಕಾಗತ್ತೆ. ಭತ್ತದಲ್ಲಿ ದೀರ್ಘ ಅವಧಿಯ ತಳಿಗಳಿದ್ದಾವೆ. ಹೆಸರೇ ಹೇಳುವಂತೆ ಇದರ ಅವಧಿ ದೀರ್ಘ, ಹಾಗೆ ಇಳುವರಿ ಕೂಡ ಸಾಕಷ್ಟು ಉತ್ತಮವಾಗಿರುತ್ತೆ. ಇನ್ನು ಮಧ್ಯಮ ಅವಧಿಯ ತಳಿಗಳು ಇಳುವರಿನೂ ಕೂಡ ಚೆನ್ನಾಗಿರುತ್ತೆ, ಅವಧಿ ಮಧ್ಯಮದ್ದು. ಅಲ್ಪಾವಧಿಯ ತಳಿಗಳು ಇದ್ದಾವೆ, ಇಳುವರಿ ಕಡಿಮೆ, ಆದರೆ ಮುಂಗಾರು ಅತ್ಯಂತ ತಡವಾಗಿ ಅಣೆಕಟ್ಟೆಗಳಲ್ಲಿ ನೀರು ತುಂಬಿ ನೀರು ಬಿಡೋದು ತಡವಾದಾಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಅಲ್ಪಾವಧಿ ತಳಿಯನ್ನು ತಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಭತ್ತದಲ್ಲಿ ನೀವು ತನು ತಳಿಯನ್ನು ಆಯ್ಕೆ ಮಾಡ್ಕೋಬೋದು. MTU 1001, MTU 1010 ಹೈಬ್ರಿಡ್ ಭತ್ತವನ್ನು ಬೆಳೆಯುವಂತಹ ಕೃಷಿಕರು KRH 2 ಮತ್ತು KRH 4 ಎರಡೂ ತಳಿಯನ್ನು ಆಯ್ಕೆ ಮಾಡ್ಕೋಬೋದು. ಭತ್ತದಲ್ಲಿ ರಕ್ಷಾ ಅನ್ನುವಂತಹ ತಳಿ ಕೂಡ ಇದೆ, ಅದನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಅನೇಕ ಖಾಸಗಿ ಸಂಸ್ಥೆಗಳು ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ, ಅದನ್ನು ಕೂಡ ತಾವು ಬಳಕೆ ಮಾಡ್ಬೋದು. ಇನ್ನೂ ಅನೇಕ ಸಾವಯವ ಬೇಸಾಯಗಾರರು ಸ್ಥಳೀಯ ನಾಟಿ ತಳಿಗಳನ್ನು ಬಳಕೆ ಮಾಡ್ತಾರೆ, ಈ ತಳಿಯನ್ನು ಕೂಡ ತಾವು ಬಳಕೆ ಮಾಡ್ಕೋಬೋದು. ಹಾಸನ ಭಾಗದಲ್ಲಿ ರಾಜಮುಡಿ ತಳಿ ಹೆಚ್ಚು ಪ್ರಚಲಿತವಾಗಿದೆ. ಈ ಭಾಗದಲ್ಲೂ ಕೂಡ ಅನೇಕ ಸ್ಥಳೀಯ ತಳಿಗಳಿದ್ದಾವೆ. ಭತ್ತದಲ್ಲಿ ಮೊದಲನೇದು ತಳಿಯ ಆಯ್ಕೆ. ಈಗ ನೀವು ಬಿತ್ತನೆ ಬೀಜವನ್ನು ಎಲ್ಲಿಂದ ಖರೀದಿ ಮಾಡಿ ತರ್ತೀರಿ ಅನ್ನೋದ್ರ ಮೇಲೆ ನಂತರದ ಕಾರ್ಯಕ್ರಮಗಳು ತೀರ್ಮಾನ ಆಗ್ತವೆ. ಒಂದು ವೇಳೆ ನೀವು ನಿಮ್ಮ ಬಳಿಯಲ್ಲೇ ಇರುವಂತಹ ಬಿತ್ತನೆ ಬೀಜವನ್ನೇ ಬಳಕೆ ಮಾಡೋದೇ ಆದರೆ, ಅದು ಸ್ಥಳೀಯ ತಳಿನೇ ಆಗಿದ್ದರೆ, ಎರಡು ಕೆಲಸಗಳನ್ನು ತಾವು ಅತಿ ಅಗತ್ಯವಾಗಿ ಮಾಡಬೇಕು. ಮೊದಲನೇದು, ಭತ್ತದ ಬಿತ್ತನೆ ಬೀಜಗಳನ್ನು ಉಪ್ಪು ನೀರಿನಲ್ಲಿ ಉಪಚರಿಸಬೇಕು. ಇದು ಬಹಳ ಸುಲಭವಾದ ಸರಳವಾದಂತಹ ತಾಂತ್ರಿಕತೆ, ಆದರೆ ಅಷ್ಟೇ ಅನುಕೂಲಗಳು ಈ ಉಪ್ಪು ನೀರಿನ ಉಪಚಾರದಲ್ಲಿ ನಿಮಗೆ ಸಿಗ್ತವೆ. ಈಗ ಉಪ್ಪು ನೀರನ್ನು ನೀವು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಂದರೆ, ಇದಕ್ಕೂ ಒಂದು ಸರಳ ತಂತ್ರಜ್ಞಾನವನ್ನು ಹೇಳ್ತಾರೆ. ಎಷ್ಟು ಉಪ್ಪು ಹಾಕಬೇಕು ಅನ್ನೋದಕ್ಕೆ, ನೀರಿನಲ್ಲಿ ಕೋಳಿ ಮೊಟ್ಟೆಯನ್ನು ಮುಳುಗಿಸಿ ಉಪ್ಪನ್ನು ಸೇರಿಸ್ತಾ ಹೋಗಬೇಕು. ಕೋಳಿ ಮೊಟ್ಟೆಯ ಸರಿಸುಮಾರು 90% ನೀರಿನಲ್ಲಿ ಮುಳುಗಿ ಮೊಟ್ಟೆ ಮೇಲ್ಭಾಗದಲ್ಲಿ ನಾಕಾಣಿ ಭಾಗದ ಮೊಟ್ಟೆ ಕಾಣುವಷ್ಟು ಉಪ್ಪನ್ನು ನೀವು ನೀರಿಗೆ ಸೇರಿಸಬೇಕು ಅಂತ. ತೀರಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ 100 ಲೀಟರ್ ನೀರಿಗೆ 4-5 kg ಉಪ್ಪು ಹಾಕ್ಕೊಳ್ಳಿ. ಭತ್ತದ ಬೀಜವನ್ನು ಈ ನೀರಿನಲ್ಲಿ ಚೆನ್ನಾಗಿ ನೆನೆಸಿ, ಆಗ ಗಟ್ಟಿ ಕಾಳುಗಳು ತಳದಲ್ಲಿ ಉಳಿತವೆ, ಜೊಳ್ಳು ಕಾಳುಗಳು ನೀರಿನ ಮೇಲೆ ತೇಲ್ತವೆ. ತೇಲಿದಂತಹ ಜೊಳ್ಳು ಕಾಳನ್ನು ತೆಗೆದು ಗಟ್ಟಿ ಕಾಳನ್ನು ಮತ್ತೊಮ್ಮೆ ಒಳ್ಳೆ ನೀರಿನಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಿ ಇಟ್ಕೋಬೇಕು. ನೀವು ಯಾವ ರೀತಿಯ ಮಡಿಯನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ಇದನ್ನು ಒದ್ದೆ ನೀರಿನಲ್ಲಿ ಗೋಣಿಚೀಲ ಹಾಕಿ ಕಟ್ಟಿಟ್ಟು ಮೊಳಕೆ ಬರೆಸಿ ಬಿತ್ತನೆ ಮಾಡ್ಬೋದು. ಇಲ್ಲ ಬರೋಟ್ಲು ಮಾಡೋದಾದರೆ ನೇರವಾಗಿ ಹಾಗೆ ಬಿತ್ತನೆ ಮಾಡ್ಬೋದು.

0: ಎರಡನೇ ಅಂಶ ಕಾರ್ಬನ್ಡೈಜಿಮ್ ಶಿಲೀಂಧ್ರನಾಶಕದಿಂದ ಇದನ್ನು ಉಪಚರಿಸೋದು. ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂನಂತೆ ಕಾರ್ಬನ್ಡೈಜಿಮ್ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡೋದ್ರಿಂದ ಭತ್ತದಲ್ಲಿ ಮುಂದೆ ಬರುವಂತಹ ಬೆಂಕಿ ರೋಗವನ್ನು ಅತ್ಯಂತ ಸಮರ್ಪಕವಾಗಿ ನೀವು ನಿರ್ವಹಣೆ ಮಾಡ್ಕೋಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿರಂಗದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಸಂವಾದ ಮೂಡಿಬರಲಿದೆ. ಪಾಲ್ಗೊಳ್ಳುವವರು ಕೊಳ್ಳೇಗಾಲದ ಎಲ್ ಶಿವಪ್ರಸಾದ್ ಮತ್ತು ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ಎಂ ಕುಮಾರ್. ಕಾರ್ಯಕ್ರಮವ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿಯ ಮೈಸೂರು FM 100.6. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: अब बिहार, छत्तीसगढ़, हिमाचल प्रदेश, उत्तराखंड, आंतरिक कर्नाटक, मध्य प्रदेश, विदर्भ, उपहिमालयी पश्चिम बंग, सिक्किम राज्येषु प्रचंड वृष्टि भविष्यति इति विभागेन पूर्वानुमानितम्। अंडमान निकोबार द्वीपेषु आंध्र प्रदेशे, गांगेय पश्चिम बंग प्रदेशे, अरुणाचल प्रदेशे, असम राज्ये, मेघालये, छत्तीसगढ़े, नागालैंडे, मणिपुरे, मिजोरम राज्ये, त्रिपुरा राज्ये च अग्रिमेषु त्रिषु चतुर्षु दिनेषु मेघगर्जनेन सह विद्युद्योतनं, झंझावातः च भविष्यति इत्यपि विभागेनोक्तम्। फुटबॉल क्रीडायां स्पेन देशेन गतरात्रौ डलास क्रीडांगणे राउंड ऑफ 16 क्रीडायां पोर्चुगल देशः 1-0 इत्यंकांतरालेन पराजित्य फीफा विश्वकप क्रीडायाः प्रागुपान्त्यचक्रे स्थानं सुरक्षितम्। स्पेन इदानीं शुक्रवासरे लॉस एंजलिस क्रीडांगणे यूएसए बेल्जियम वा देशं सम्मुखीकरिष्यति इति वार्ताः।
1: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶ್ರೋತೃಗಳ ಗಮನಿಸಿ, ಇಂದು ಮಧ್ಯಾಹ್ನ 12:35 ವೈಷ್ಣವಿ ದತ್ತ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 1:20 ಜಿಎಸ್ ಹರಿಣಾಕ್ಷಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 4:00 ಕಥಾಕಾಲಕ್ಷೇಪ ಭಕ್ತ ಪ್ರಹ್ಲಾದ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಮಂಡಿ ಚಿಪ್ಪು ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ. ಪಾಲ್ಗೊಳ್ಳುವವರು ಕನ್ಸಲ್ಟೆಂಟ್ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ನಿತಿನ್ ಶ್ರೀಚಂದ್. ಕಾರ್ಯಕ್ರಮ ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರೀ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಿಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು.

0: ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,50,000

0: 4,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:35.
2: ಆಕಾಶವಾಣಿ ಮೈಸೂರು.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
3: ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
1: ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ.
0: ಶ್ರೋತೃಗಳೇ, ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು. ಇವರನ್ನ ಮಾತನಾಡಿಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಮತ್ತು ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಅಧ್ಯಯನ ಮತ್ತು ಸಂಶೋಧನೆಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
3: ನಮಸ್ಕಾರ.
0: ಸರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಪೀಠ ಯಾವಾಗ ಸ್ಥಾಪನೆ ಆಯಿತು, ಯಾಕಾಗಿ ಸ್ಥಾಪನೆ ಆಯಿತು ಸರ್?
3: ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವು 2005 ಪ್ರಾರಂಭವಾಯಿತು ಮತ್ತು 2010 ಪ್ರಾರಂಭವಾದ 5 ನಂತರ ಅಂಬೇಡ್ಕರ್ ವಿಚಾರದಲ್ಲಿ PG ಡಿಪ್ಲೊಮೋ ಎಂಬುವಂಥ ಒಂದು ಕೋರ್ಸನ್ನು ಪ್ರಾರಂಭ ಮಾಡಿದೆ. ಅದರ ಒಂದು ಆಧಾರದ ಮೇಲೆ ಅಂದರೆ ವಾರ್ಷಿಕವಾಗಿ ಆ ಸಮಯದಲ್ಲಿ ಪ್ರವೇಶಗಳು ನಡೀತಾ ಇತ್ತು. ಸೊ ಹಾಗಾಗಿ ಸುಮಾರು 25-40 ವಿದ್ಯಾರ್ಥಿಗಳು ವರ್ಷಕ್ಕೆ ಪ್ರವೇಶವನ್ನು ಪಡೀತಾ ಇದ್ರು. ಕಳೆದ ಒಂದು 3 PG ಡಿಪ್ಲೊಮೋ ಇನ್ ಅಂಬೇಡ್ಕರ್ ಸ್ಟಡೀಸ್ಗೆ ಬದಲಾಗಿ ಆ ಕೋರ್ಸಿನ ಹೆಸರನ್ನು ಆ UGC ನಿಯಮಾನುಸಾರ ನಾವು ಬದಲಾಯಿಸಿದ್ದೇವೆ. ಸೊ ಅದರ ಪ್ರಕಾರ ಆ ಕೋರ್ಸನ್ನು PGCAS ಅಂತ ಕರಿತೀವಿ, ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಇನ್ ಅಂಬೇಡ್ಕರ್ ಸ್ಟಡೀಸ್.
0: ಅಂದರೆ ಡಿಪ್ಲೊಮೋ ಅನ್ನೋದಕ್ಕೆ ಬದಲಾಗಿ
3: ಪೋಸ್ಟ್ ಗ್ರಾಜುಯೇಷನ್
0: ಸರ್ಟಿಫಿಕೇಟ್ ಅಂತ ಕರಿತೀರಿ.
3: ಅದರಲ್ಲಿ 2 ಬರ್ತವೆ ಸರ್, ಒಂದು PG ಲೆವೆಲಲ್ಲಿ ಬರುವಂಥದ್ದು ಮತ್ತು ಇನ್ನೊಂದು UG ಲೆವೆಲಲ್ಲಿ PUC ಬೇಸ್ ಮೇಲೆ ಸೇರಿಕೊಳ್ಳುವಂಥ ಕೋರ್ಸ್ಗಳಿರ್ತವೆ. ಅಂಡರ್ ಗ್ರಾಜುಯೇಟ್ ಡಿಪ್ಲೊಮೋಗಳಿಗೆ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಸೇರುವಂಥದ್ದು ಇರ್ತದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಹೆಸರನ್ನು ಕಳೆದ ಒಂದು 3-4 ವರ್ಷಗಳಿಂದ ಬದಲಾವಣೆ ಮಾಡಿದ್ದೇವೆ.
0: ಇದಕ್ಕೆ ಪ್ರವೇಶ ಪಡ್ಕೋಬೇಕಂದ್ರೆ ಮಾನದಂಡ ಏನು ಸರ್?
3: ಸರ್, ನಮ್ಮ PGCAS ಕೋರ್ಸ್ಗೆ ಪ್ರವೇಶವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ತಮಗೆ ಈಗಾಗಲೇ ಹೇಳ್ದಂಗೆ

0: ನಾವು ಕಳೆದ ಒಂದು 4-5 ವರ್ಷದಿಂದ ವರ್ಷಕ್ಕೆ 2 ಬಾರಿ ಪ್ರವೇಶವನ್ನು
1: ಹೌದು
0: ಪಡ್ಕೊಳ್ಬೋದಾಗಿದೆ.
1: ಜನವರಿ ಮತ್ತು ಜುಲೈ
0: ಜನವರಿ
1: ಸೈಕಲ್.
0: ಆವೃತ್ತಿ ಮತ್ತು ಜುಲೈ ಆವೃತ್ತಿಯಲ್ಲಿ ಪ್ರವೇಶವನ್ನು ಪಡ್ಕೋಬೋದು. ಮತ್ತು ಈ 2 ಆವೃತ್ತಿಗಳಲ್ಲಿ ನಮಗೆ 15-22 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಪ್ರವೇಶವನ್ನು ಪಡೆದುಕೊಳ್ಳೋದಕ್ಕೆ ಅರ್ಹತೆ ಏನಪ್ಪ ಅಂದರೆ, ಯಾವುದೇ ಪದವಿಯಲ್ಲಿ ಅವರು ಉತ್ತೀರ್ಣರಾಗಿರಬೇಕು. ಯಾವುದೇ ಪದವಿ, ಅದು ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆದರೂ ಆಗಿರ್ಬೋದು, ಕಾಮರ್ಸ್ ಆದರೂ ಆಗಿರ್ಬೋದು, ಎನಿ ಡಿಗ್ರಿ, ಆ ಪದವಿಯನ್ನು ಪಡೆದಿರ್ತಕ್ಕಂಥವರು 1 ವರ್ಷದ ಈ ಒಂದು PGCES ಕೋರ್ಸ್ಗೆ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ ಸರ್.
1: ಸರ್, ಈಗ ಈ ಪೀಠ ಸ್ಥಾಪನೆ ಆದಾಗ್ಲಿಂದ ಇಲ್ಲಿಯವರೆಗೆ ಏನೇನೆಲ್ಲ ಚಟುವಟಿಕೆಗಳು ನಡೆದಿವೆ ಸರ್?
0: ಸರ್, ನಮ್ಮದು ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ಇತರೆ ಪೀಠಗಳಿಗಿಂತ ಒಂದು ರೀತಿ ವಿಶೇಷವಾದಂಥ ಒಂದು ಪೀಠ.
1: ಹೌದು,
0: ಈಗ ನಾವು ಪೀಠ ಅಂತ ಕರಿತಾ ಇಲ್ಲ, ಅದನ್ನು ಅಧ್ಯಯನ ಕೇಂದ್ರ ಅಂತ ಕರಿತಾ ಇದ್ದೀವಿ.
1: ಈಗ ವಿದ್ಯಾರ್ಥಿಗಳು ಪ್ರವೇಶ
0: ವಿದ್ಯಾರ್ಥಿಗಳು ಇತರೆ ಸಾಮಾನ್ಯ ವಿಭಾಗಗಳಲ್ಲಿ ಇರುವಂತೆ ನಮ್ಮಲ್ಲೂ ಕೂಡ ಪ್ರವೇಶ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ.
1: ನಡೀತಾ ಇರೋದ್ರಿಂದ ಅಧ್ಯಯನ ಕೇಂದ್ರ ಅಂತ
0: ಅಧ್ಯಯನ ಕೇಂದ್ರ ಅಂತ ನಾವು ಕರಿತಾ ಇದ್ದೀವಿ. ಮತ್ತೆ ಇನ್ನೊಂದು ಕುವೆಂಪುರವರ ಅಧ್ಯಯನ ಪೀಠ ಇದೆ, ಅದರಲ್ಲೂ ಕೂಡ ಕೋರ್ಸು ಇದೆ. ಸೊ 2 ಪೀಠಗಳಿಗೆ ಕೋರ್ಸ್ಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಸಂಶೋಧನಾ ಕೇಂದ್ರನೂ ಕೂಡ ಹೌದು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಯಾಕೆಂದರೆ ಅಂಬೇಡ್ಕರ್ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಾವು ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತೀವಿ, ಮತ್ತು ಲೇಖನಗಳನ್ನು ಸಂಗ್ರಹ ಮಾಡಿ ಅಂಬೇಡ್ಕರ್ ವಿಚಾರಗಳಿಗೆ ಸಂಬಂಧಪಟ್ಟಾಗೆ, ಮತ್ತು ಇತರೆ ಅಂಬೇಡ್ಕರ್ ಅವರ ಸಮಕಾಲೀನ ಚಿಂತಕರಿಗೆ ಸಂಬಂಧಪಟ್ಟಾಗೆ ಲೇಖನಗಳನ್ನು ಸಂಗ್ರಹ ಮಾಡಿ ನಾವು ಪುಸ್ತಕ ರೂಪದಲ್ಲಿ ISBN ನಂಬರ್ ಆಧಾರದ ಮೇಲೆ ಮತ್ತು ISSN ನಂಬರ್ಗಳ ಆಧಾರದ ಮೇಲೆ ನಾವು ಹೊರಗಡೆ ತಂದು ಮುದ್ರಣ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ವಿವಿಯ ಪ್ರಸಾರಾಂಗವೂ ಕೂಡ ಈ ಒಂದು ಪ್ರಕಟಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ. ಇವತ್ತು ನಮ್ಮ ಅರ್ಥಶಾಸ್ತ್ರ ವಿಭಾಗದಲ್ಲಿರ್ತಕ್ಕಂಥ ಪುಸ್ತಕಗಳಿಗಾಗಿರ್ಬೋದು ಅಥವಾ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿರ್ತಕ್ಕಂಥ ಪುಸ್ತಕಗಳಿಗಾಗಿರ್ಬೋದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ISBN ನಂಬರನ್ನು ನೀಡಿ ಪುಸ್ತಕ ರೂಪದಲ್ಲಿ ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಾ ಇದೆ.
1: ಸರ್, ಈಗ ಈ ಅಧ್ಯಯನ ಪೀಠದಲ್ಲಿ 1 ವರ್ಷದ PGCES ಕೋರ್ಸ್ ಅಂತ ಏನು ಹೇಳಿದ್ರಿ, ಅದಕ್ಕೆ ಪ್ರವೇಶ ಪಡ್ಕೊಂಡು ಅದನ್ನು ಪೂರೈಸಿಕೊಂಡು ಹೊರಗೆ ಬಂದಂತಹ ವಿದ್ಯಾರ್ಥಿಗಳು ಮುಂದೆ ಆ ಕೋರ್ಸನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡಬಹುದು ಸರ್ ಅವರು?
0: ಹೌದು, ಖಂಡಿತ ಇದು ಒಳ್ಳೆಯ ಪ್ರಶ್ನೆ, ಯಾಕೆಂದರೆ ಅಗತ್ಯ ಇರತಕ್ಕಂಥ ಪ್ರಶ್ನೆ. ಇವತ್ತಿನ ದಿನ ಎಲ್ಲ ವಿದ್ಯಾರ್ಥಿಗಳು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನೋಡುವಂಥದ್ದು ಏನಪ್ಪ ಅಂದರೆ, ಈ ಒಂದು ಕೋರ್ಸ್ ನಾನು ಮಾಡ್ತಾ ಇದ್ದೀನಿ, ಇದು ಏನಾದರೂ ಉಪಯೋಗ ಆಗುತ್ತಾ, ನಮಗೆ ಉದ್ಯೋಗಕ್ಕೆ ಏನಾದರೂ ಅವಕಾಶ ಸಿಗುತ್ತಾ ಅನ್ನುವಂಥ ಒಂದು ಮನಸ್ಸು ಸರ್ವೇಸಾಮಾನ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಲಿಕಾರ್ಥಿಗೂ ಕೂಡ ಇಲ್ಲಿ ಬರುವಂಥ ಸಹಜ. ನಾನು ಮೊದಲೇ ಹೇಳಿದಾಗೆ ಈ ಸಾಮಾನ್ಯ ವಿಷಯಗಳಿಗಿಂತ ಅರ್ಥಶಾಸ್ತ್ರ, ಇತಿಹಾಸ ಅಥವಾ ಇನ್ನಿತರ ಸಾಮಾಜಿಕ ವಿಜ್ಞಾನ, ವೈಜ್ಞಾನಿಕ ವಿಷಯಗಳು ಇವುಗಳಿಗೆ ಸಂಬಂಧ ಇರುವಂಥ ವಿಚಾರಗಳಿಗಿಂತ ಇದು ಭಿನ್ನವಾದಂಥ ಒಂದು ವಿಷಯ. ಇಲ್ಲಿ ನಾವು ಉದ್ಯೋಗದ ದೃಷ್ಟಿಯಿಂದ ನಾವೇನು ಇಲ್ಲಿ ಮೊದಲನೇದಾಗಿ ನೋಡ್ತಿರಲಿಲ್ಲ. ಈಗ ಅಂಬೇಡ್ಕರ್ ಅಧ್ಯಯನದ ಒಂದು ಪ್ರಮುಖವಾದಂಥ ಉದ್ದೇಶ ಏನಪ್ಪ ಅಂದರೆ, ದೇಶದ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆಯನ್ನು ನೀಡಿದಂಥ ಮಹಾನೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಲ್ಲಿ ತಿಳಿದುಕೊಳ್ಬೇಕು ಅಂತ ಅನೇಕ ಅನೇಕ ವಿದ್ಯಾರ್ಥಿಗಳು ಮತ್ತು ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಮತ್ತು ನಾಗರಿಕರು ಇಷ್ಟಪಡ್ತಾರೆ. ಸೊ ಈ ಒಂದು ಕಾರಣದಿಂದ ಈ ವಿಚಾರಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಮತ್ತು ಉದ್ಯೋಗದ ಹಿತದೃಷ್ಟಿಯಿಂದ ನಾವು ನೋಡೋದಾದರೂ ಕೂಡ ಕಳೆದ 5 ವರ್ಷಗಳಿಂದ ನಮ್ಮ ಸಹೋದರ ವಿಶ್ವವಿದ್ಯಾನಿಲಯವಾಗಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅನ್ನುವಂಥದ್ದು ಇದೆ. ಅದು ಬಹಳ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಈ PG ಸರ್ಟಿಫಿಕೇಟ್ ಕೋರ್ಸ್ ಜೊತೆಯಲ್ಲಿ ಅಂಬೇಡ್ಕರ್ ವಿಷಯದಲ್ಲಿ MA ಪದವಿಯನ್ನು ಅವರು ನೀಡ್ತಾ ಇದ್ದಾರೆ. ಸುಮಾರು 40-50 ವಿದ್ಯಾರ್ಥಿಗಳು ಪ್ರಥಮ MAಯಲ್ಲಿ ಮತ್ತು ಅಂತಿಮ ಸೆಮಿಸ್ಟರ್ ವೈಸ್ 30-35 ವಿದ್ಯಾರ್ಥಿಗಳು ಇವತ್ತು ಪ್ರವೇಶವನ್ನು ಪಡ್ಕೊಳ್ತಾ ಇರ್ತಾರೆ. ಈಗ ಆ ಮೈಸೂರು ವಿಶ್ವವಿದ್ಯಾನಿಲಯ ತನ್ನ

0: ಅಡಿಯಲ್ಲಿ ಬರ್ತಕ್ಕಂಥ ಪದವಿ ಕಾಲೇಜ್ಗಳಲ್ಲಿ ಬಿ ಎ ವಿಷಯದಲ್ಲಿ ಅಂಬೇಡ್ಕರ್ ಅಧ್ಯಯನ ಎಂಬುವಂಥ ಕೋರ್ಸನ್ನು ಅದು ಇಂಟ್ರೊಡ್ಯೂಸ್ ಮಾಡಿದೆ. ಅದರ ಜೊತೆಗೆ ಎಮ್ ಎ ವಿಷಯದಲ್ಲಿ ಅಥವಾ ಸ್ನಾತಕೋತ್ತರ ವಿಷಯದಲ್ಲಿ ಓಪನ್ ಎಲೆಕ್ಟಿವ್ ಎಂಬುವಂಥ ಒಂದು ಪತ್ರಿಕೆ ಇದ್ದು, ಆ ಪತ್ರಿಕೆಗಳಲ್ಲಿ ಅಂಬೇಡ್ಕರ್ ಅಧ್ಯಯನ ಕೂಡ ಒಂದು ಪತ್ರಿಕೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ, ಯಾರು ಒಂದು ವರ್ಷದ ಅಂಬೇಡ್ಕರ್ ಅಧ್ಯಯನವನ್ನು ಮಾಡಿರ್ತಾರೋ ಅಥವಾ ಪಿ ಜಿ ಸಿ ಎಸ್ ಕೋರ್ಸನ್ನು ಮಾಡಿರ್ತಾರೋ ಅವರು ಅಲ್ಲಿ ಉದ್ಯೋಗವನ್ನು ಪಡ್ಕೊಳ್ಬೋದು. ಈಗ ಸಾಮಾನ್ಯ ಶಿಕ್ಷಣವನ್ನು ಅಥವಾ ಸಾಮಾನ್ಯ ಪದವಿಯನ್ನು ಪೂರೈಸಿರೋರಿಗಿಂತ ಅಂಬೇಡ್ಕರ್ ವಿಚಾರದಲ್ಲಿ ಒಂದು ವಿಷಯವನ್ನು, ಒಂದು ವರ್ಷದ ವಿಷಯವನ್ನು ಅಧ್ಯಯನ ಮಾಡಿರೋರಿಗೆ ಅವಕಾಶಗಳು ಸಿಗ್ತವೆ. ಜೊತೆಗೆ ಈಗ ಯಾವ ರೀತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭವಾಗಿದೆಯೋ ಅದೇ ರೀತಿ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಪ್ರಾರಂಭವಾಗುವಂಥ ಸಾಧ್ಯತೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಸಂವಿಧಾನದ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ಒಂದು ಉದ್ದೇಶದಿಂದ ಸರ್ಕಾರದ ಪದವಿ ಕಾಲೇಜುಗಳು ಎಲ್ಲೆಲ್ಲೂ ಕೂಡ ಈ ಒಂದು ಅಂಬೇಡ್ಕರ್ ಅಧ್ಯಯನ ವಿಷಯವನ್ನು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಈ ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದು ಭಾಳ ಪ್ರಾಯೋಗಿಕವಾದಂಥ ಒಂದು ಉಪಯೋಗ ಏನಪ್ಪ ಅಂದರೆ, ಯಾರು ಈ ಒಂದು ಅಧ್ಯಯನವನ್ನು ಮಾಡ್ತಾರೆ ಅವರು ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಉತ್ಸುಕರಾಗ್ತಾರೆ, ಇಂಟ್ರೆಸ್ಟ್ ಬರ್ತದೆ ಅವ್ರಿಗೆ. ಸೊ ನಾವು 5 ಪೇಪರ್ಗಳನ್ನು ನಾವು ಇಲ್ಲಿ ಪಿ ಜಿ ಸಿ ಎಸ್ ಕೋರ್ಸಲ್ಲಿ ಓದ್ತೀವಿ. ನಾವು ಅಂಬೇಡ್ಕರ್ ಅವರ ಬಾಲ್ಯ ಜೀವನ ಎಂಬುವಂಥ ಒಂದು ಪತ್ರಿಕೆ, ಅಂಬೇಡ್ಕರ್ ಅವರ ಸಾಮಾಜಿಕ ಮತ್ತು ಆರ್ಥಿಕ ಚಿಂತನೆಗಳು ಅಂತ 2 ಪತ್ರಿಕೆ, ಮತ್ತು ಅಂಬೇಡ್ಕರ್ ಮತ್ತು ಸಾಮಾಜಿಕ ಹೋರಾಟ ಸೋಷಿಯಲ್ ಮೂಮೆಂಟು ಸಾಮಾಜಿಕ ಚಳುವಳಿ ಎಂಬುವಂಥ ಒಂದು ಪತ್ರಿಕೆ, ಮತ್ತು ಪ್ರಮುಖವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಭಾರತ ಸಂವಿಧಾನ ಎಂಬುವಂಥ 4 ಪತ್ರಿಕೆ, ಮತ್ತು 5 ಪತ್ರಿಕೆಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸಮಕಾಲೀನ ಚಿಂತಕರು ಎಂಬುವಂಥ 5 ಪತ್ರಿಕೆಗಳನ್ನು ಈ ಒಂದು ಪಿ ಜಿ ಸಿ ಎಸ್ ಕೋರ್ಸನ್ನು ಅಧ್ಯಯನ ಮಾಡುವಂಥ ವಿದ್ಯಾರ್ಥಿ ಓದಬೇಕಾಗತ್ತೆ. ಈ ಒಂದು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಅತ್ಯಂತ ಆಸಕ್ತಿ ಬರ್ತದೆ. ಓ ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಸಮಕಾಲೀನ ಚಿಂತಕರ ಬಗ್ಗೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ನಾನು ತಿಳ್ಕೊಳ್ಬೇಕು ಅಂತೇಳಿ ಅವನು ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಬರ್ತದೆ. ಸೊ ಇದರಿಂದ ಈ ಒಂದು ನೇಷನ್ ಬಿಲ್ಡಿಂಗ್ ಅಂತ ನಾವು ಏನು ಹೇಳ್ತೀವಿ, ರಾಷ್ಟ್ರ ನಿರ್ಮಾಣಕ್ಕೆ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಏನು ಎಂಬುವಂಥ ವಿಚಾರದ ಬಗ್ಗೆ ಆಳವಾಗಿ ಬರಹಗಳು ಮತ್ತು ಭಾಷಣಗಳು ಸುಮಾರು 25 ಇವೆ. ಅವುಗಳ ಕಡೆಗೆ ಅವನು ಆಸಕ್ತಿಯನ್ನು ತೋರ್ಬೋದು ವಿದ್ಯಾರ್ಥಿಗಳು. ಸೊ ಇದೆಲ್ಲ ಉಪಯೋಗ ನಮ್ಮ ಈ ಒಂದು ಕೋರ್ಸ್ನಲ್ಲಿ ಸಿಗುತ್ತೆ ಅನ್ನೋದನ್ನು ನಾ ಈ ಸಂದರ್ಭದಲ್ಲಿ ಹೇಳ್ಬೋದು.
1: ಸರ್, ಈಗ ಕೋರ್ಸ್ ಅನ್ನು ಪೂರೈಸ್ಕೋತಾರೆ, ಒಂದಷ್ಟು ಜ್ಞಾನವನ್ನು ಪಡ್ಕೊಳ್ತಾರೆ, ಎಲ್ಲ ಆಗುತ್ತೆ. ಈ ಸಂಶೋಧನೆಗೆ ಅವಕಾಶ ಇದೆ ಅಂತ ಹೇಳಿದ್ರಿ. ಸಂಶೋಧನೆ ಅಂದ್ರೆ ಯಾವ ರೀತಿಯ ಸಂಶೋಧನೆಯನ್ನು ಕೈಗೊಳ್ಬಹುದು? ಅವರು ಅಂಬೇಡ್ಕರ್ ವಿಚಾರಧಾರೆಗಳ ಬಗ್ಗೆನೇ ಸಂಶೋಧನೆ ಕೈಗೊಳ್ಳಲಿಕ್ಕೆ ಪೀಠದಲ್ಲಿ ಅವಕಾಶ ಇದೆ ಅಂತ ಆಯ್ತು ಅಲ್ಲಿಗೆ. ಇದಕ್ಕೆ ಮೂಲ ಮಾನದಂಡಗಳು ಏನು ಸರ್? ಯಾರೆಲ್ಲ ಸಂಶೋಧನೆ ಕೈಗೊಳ್ಳಲಿಕ್ಕೆ ಅರ್ಜಿ ಹಾಕೊಳ್ಬಹುದು?
0: ಸರ್, ಈಗ ನಮ್ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ರಿಸರ್ಚನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಸಂಶೋಧನೆಯನ್ನು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಅವನು 2 ಎಮ್ ಎ ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕಾಗಿರ್ತದೆ, ಕಂಪಲ್ಸರಿ. ಸೊ ಅದರ ಬೇಸ್ ಮೇಲೆ ಅವನು ಸಿ ಇ ಟಿ ಎಕ್ಸಾಮ್ ತಗೊಳ್ಳೋದ್ರ ಮುಖಾಂತರ ಅಥವಾ ಯು ಜಿ ಸಿ ಎನ್ ಇ ಟಿ ಎಕ್ಸಾಮ್ ಪಾಸ್ ಮಾಡೋದ್ರ ಮುಖಾಂತರ ಆ ಒಂದು ಅರ್ಹತೆಯನ್ನು ಪಡ್ಕೊಳ್ಬೋದು. ಅದು ಒಂದು. ಆದರೆ ನಮ್ಮಲ್ಲಿ ಏನಪ್ಪ ಅಂದರೆ, ಈಗ ಪ್ರಸ್ತುತ 1 ಕೋರ್ಸ್ ಇದೆ. ನಾವು ಮುಂದಿನ ವರ್ಷ 2 ಎಮ್ ಎ ಇನ್ ಅಂಬೇಡ್ಕರ್ ಸ್ಟಡೀಸ್ ಎಂಬುವಂಥ 2 ಕೋರ್ಸನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಮಾಡಿದ್ದೀವಿ. ಸೊ ಅಂಥ ಸಂದರ್ಭದಲ್ಲಿ 2 ಈಗ ಆಲ್ರೆಡಿ ಯಾರು 1 ಕೋರ್ಸನ್ನು ಪೂರೈಸಿರ್ತಾರೋ ವಿದ್ಯಾರ್ಥಿಗಳು, ಸುಮಾರು 500-600 ಜನ ಇದ್ದಾರೆ ಪ್ರಾರಂಭ ಮಾಡಿದ್ರು, ಅವರೆಲ್ಲರೂ ಕೂಡ 2 ಕೋರ್ಸ್ ಯಾವಾಗ ಪ್ರಾರಂಭವಾಗುತ್ತೆ ತಿಳಿಸಿ ತಿಳಿಸಿ ಅಂತೇಳಿ ನಮಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ, ಮತ್ತು ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದು ಮನವಿಯ ಆಧಾರದ ಮೇಲೆ ನಾವು ವಿಶ್ವವಿದ್ಯಾನಿಲಯಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ನಮಗೆ ಯು ಜಿ ಸಿಯಿಂದ ನಾವು ಅಪ್ರೂವಲನ್ನು ಪಡ್ಕೊಂಡು ಅಥವಾ ಅವರಿಂದ ಮಾನ್ಯತೆಯನ್ನು ಪಡ್ಕೊಂಡು ಆ ಎಮ್ ಎನ್ ಅಂಬೇಡ್ಕರ್ ಸ್ಟಡೀಸ್ ಎಂಬುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ನಿಮಗೆ ಅನುಮೋದನೆ ಕೊಡ್ತೀವಿ, ಆ ನಂತರ ನೀವು ಪ್ರಾರಂಭ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಾಗಿ ಏನು ಸಿಲೆಬಸ್ ಇದೆಯೋ, ಬಿ ಒ ಎಸ್ ಮೀಟಿಂಗ್

0: ಹಾಕೋದು, ತಜ್ಞರನ್ನು ಕರೆದು 2 ವರ್ಷಕ್ಕೆ ಏನು ಸಿಲಬಸ್ ಬೇಕೋ ಆ ಸಿಲಬಸ್ಸನ್ನು ನೀವು ಸಿದ್ಧಪಡಿಸಿ ಇಟ್ಕೊಳ್ಳಿ ಅಂತ ನಮಗೆ ಮೌಖಿಕವಾಗಿ ತಿಳಿಸಿರೋದ್ರಿಂದ ನಾವು ಆ ದಿಕ್ಕಿನಲ್ಲಿ ನಾವು ನಡೀತಾ ಇದ್ದೀವಿ.
1: ಒಳ್ಳೆಯದು ಸರ್. ಇಷ್ಟೊತ್ತು ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಯನ ಮತ್ತು ಸಂಶೋಧನಾ ಪೀಠದ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ 2ನೇ ಭಾಗ ಇಂದು ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
5: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
4: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
5: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
4: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
1: ಸಮಯ 7:30:47. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
3: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
2: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ 2027 ಮಾರ್ಚ್ ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಡಿ ಸುಬ್ಬಯ್ಯ ರಸ್ತೆ, ಮೈಸೂರು. ಇವರು 2026-27 ಸಾಲಿಗಾಗಿ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸುವ ಸಂಬಂಧವಾಗಿ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ. ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರುವ ಶಿಕ್ಷಕರುಗಳು https://national-awards-to-teachers.education.gov.in ಈ ವೆಬ್ಸೈಟ್ನಲ್ಲಿ ಈ ತಿಂಗಳ 10 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಮೈಸೂರು ಇವರನ್ನು ಸಂಪರ್ಕಿಸಬಹುದು. 2026-27 ಸಾಲಿನಲ್ಲಿ ಎಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದ್ದು ಈ ತಿಂಗಳ 11 ಒಳಗಾಗಿ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಂದು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಸ್ಪೇನ್ ಕ್ವಾರ್ಟರ್ ಫೈನಲ್ ಗೆಲ್ಲಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಬೆಳಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ. ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ

0: ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010 ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27 3 ಅಂತಾರಾಷ್ಟೀಯ T20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ.

0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಸಮಯ 7:45:20. FM 100.6 ಇದು ಆಕಾಶವಾಣಿ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಎಸ್ಕೆ ಕರೀಂ ಖಾನ್ ಅವರು ಸಾಹಿತ್ಯ ಒದಗಿಸಿರುವ ದೇವರ ತೀರ್ಪು ಚಿತ್ರದ ಹಾಡು. ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
4: ಭಕ್ತ ಜ್ಞಾನಜೇವ ಚಿತ್ರಕ್ಕಾಗಿ ಪಿ ಸುಶೀಲ ಅವರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಗೀತೆ ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: 30 crore people over the past 5 years. Pakistan-occupied Kashmir protesters issue 48-hour ultimatum to Islamabad, warn of grand and final action on July 9th if demands are not met. India secured 20 medals, including 4 gold at Under-20 Asian Wrestling Championships in Pattaya. And Spain booked place in FIFA World Cup quarterfinals with a dramatic 1-0 victory over Portugal. Belgium beat US 4-1 to enter the quarterfinals. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30. FM 100.6, ಇದು ಆಕಾಶವಾಣಿ ಮೈಸೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹಲೋ, ಇಸ್ ಇಟ್ 251-258-2?
4: ಯೆಸ್,
5: FM 100.6 ಆಕಾಶವಾಣಿ ಮೈಸೂರು.
6: ಕರೆಗೊಂದು ಗೀತೆ,
7: ಕರೆಗೊಂದು ಗೀತೆ,
8: ನಿಮ್ಮ ಅಪೇಕ್ಷೆಯ ಗೀತೆಗಳು
9: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
10: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ.
5: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30.
11: ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ.
8: ಕರೆ ಮಾಡಿ
9: 2512582
8: ಅಥವಾ 2515089.
5: ಎಸ್ಟಿಡಿ ಕೋಡ್ 0821.
12: ಹಲೋ, ಮೋಹನ್ ಸ್ಪೀಕಿಂಗ್.
8: ನಿಮ್ಮ ಮೆಚ್ಚಿನ ಗೀತೆ
9: ಕೇಳಿ
5: ಆನಂದಿಸಿ.
1: ಶ್ರೋತೃಗಳ ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೇರವಾಗಿ ಕರೆಯತ್ತ ತೆರಳೋಣ. ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ. ಹಲೋ,
13: ಹಲೋ,
1: ನಮಸ್ತೆ, ಹೇಳಿ ಸರ್.
13: ಯಾರು ಮಾತಾಡ್ತಾ? ಸರ್, ನಾನು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
1: ಹೇಳಿ ಸುರೇಶ್ ಬೆಣ್ಣೆ ಅವರೇ, ಯಾವ ಗೀತೆ ಬೇಕಿತ್ತು?
13: ಸರ್, ಪಂಚಮವೇದ ಸರ್.
1: ಪಂಚಮವೇದ, ಅದರಲ್ಲಿ ಯಾವ ಹಾಡು?
13: ಈ ನಿನ್ನ ಪ್ರೀತಿ ಜಳಕಾಗಿದೆ ಅಂತ ನೋಡಿ.
1: ಪಂಚಮವೇದದಲ್ಲ
13: ಸರ್,
1: ನೀ ತಂದ ಪ್ರೀತಿ.
13: ಹ್ಞೂ ಸರ್, ನೀ ತಂದ
1: ಪ್ರೀತಿ. ಚಿತ್ರ ನೋಡಿದಿರಾ?
13: ಹಾ, ನೋಡೇನ್ ಸರ್. ಬೇರೆ ಆಕಾಶವಾಣಿಯಲ್ಲಿ ಚಿತ್ರದ ಗೀತೆಗಳು ಲಭ್ಯ ಇಲ್ಲ ಸರ್, ಆದ್ರಿಂದ ನಿಮ್ಮ ಆಕಾಶವಾಣಿಯಲ್ಲೇ ಚಿತ್ರಗೀತೆ ಇರೋದು. ಆದ್ರಿಂದ ಇವೆಲ್ಲ ಎರಡು ಸರಿ ಕೇಳಿದ್ದೆ ಸರ್, ನೀವಿದ್ದಾಗ ಒಂದ್ಸರಿ ಕೇಳಿದ್ದೆ, ಸರ್ ಇದ್ದಾಗ ಒಂದ್ಸರಿ ಕೇಳಿದ್ದೆ.
1: ಮತ್ ಮತ್ತೆ ಅದೇ ಗೀತೆನ ಕೇಳ್ತಾ ಇರ್ತೀರಿ ಹಾಗಾದ್ರೆ?
13: ಇಲ್ಲ ಸರ್, ಬೇರೆ ಕೇಳ್ತಿರ್ತೇನೆ, ಅದ್ ನೆನಪಾಯ್ತು ಸರ್.
1: ಎಲ್ಲ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಿ ಹಾಗಾದ್ರೆ ನೀವು?
13: ಹೆಚ್ಚಾಗಿ ಕೇಳೋದು ಚಿತ್ರದುರ್ಗ ಸರ್, ನಮ್ಗೆ ಅದು ರೀಚ್ ಆಗ್ತದೆ ರೇಡಿಯೋಕ್ಕೆ. ಇನ್ ಆಪ್ನ ಕೆಲವೊಂದ್ ಸ್ಟೇಷನ್ಗಳು ಕೇಳ್ತಿರ್ತ ಸರ್.
1: ಅದರಲ್ಲಿ ನಮ್ಮ ಕೇಂದ್ರ ಕೂಡ ಕೇಳ್ತಾ ಇರ್ತೀರಿ.
13: ಹ್ಞೂ ಸರ್, ಕೇಳ್ತಿರ್ತ ಸರ್.
1: ಆಗ್ಲಿ ಸುರೇಶ್ ಬೆಣ್ಣೆ ಅವರೇ,
13: ಸರ್ ನಮ್ಮ ಮೈಸೂರಿನ ಸ್ನೇಹಿತರಾದಂತ ಕೇಳಿದ್ರದ ಸರ್, ಚೆನ್ನೈನ ಮಾಧವನ್ ಮತ್ತು ಚಾಮಲಪ್ಪದ ಮೂರ್ತಿ ಹಾಗೂ ಚಾತ್ನಹಳ್ಳಿಯ ಸೋಮಣ್ಣ ಅಂತ ಸರ್, ಇವರೆಲ್ಲ.
1: ಆಯ್ತು, ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ
13: ಸರ್. ನಮಸ್ತೆ ಸರ್.
1: ಪಂಚಮವೇದ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಗಡಿಗರೊಂದಿಗೆ ಚಿತ್ರ ಅವರು. ಗೀತ ಬರೆದವರು ದೊಡ್ಡರಂಗಿಗೌಡ, ಸಂಗೀತ ಸಂಗೀತ ರಾಜ ಅವರಿಂದ.

0: ಶ್ರೋತೃಗಳ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ. ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಮಂಡಿಚಿಪ್ಪು ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ. ಪಾಲ್ಗೊಳ್ಳುವವರು ಕನ್ಸಲ್ಟೆಂಟ್ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತಿನ್ ಶ್ರೀಚಂದ್. ಕಾರ್ಯಕ್ರಮ ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ,
1: ಹಲೋ,
0: ನಮಸ್ತೆ, ಹೇಳಿ, ತಮ್ಮ ಹೆಸರು?
1: ರಾಮಚಂದ್ರ ಸರ್.
0: ಹೇಳಿ ರಾಮಚಂದ್ರ ಅವರೇ, ಯಾವ ಗೀತೆ ಬೇಕಿತ್ತು
1: ನಮಗೆ? ಇದು ಸರ್, ಏಟು ಎದುರೇಟು.
0: ಏಟು ಎದುರೇಟು, ಚಿತ್ರ ನೋಡಿದಿರಾ?
1: ಚಿತ್ರ ನೋಡಿದೆ ಸರ್. ಅದರ ಹಾಡು ಕೇಳಿದ್ದೀನಿ.
0: ಯಾವ ಹಾಡು ಬೇಕು ಅದರಲ್ಲಿ?
1: ಅದರಲ್ಲಿ ಮನ ಸೋತೇನು ನಲ್ಲ ನಿನಗೆ ಬಿಡು ಮೌನ ಬಾರ ಬಾಬಳಿಗೆ ಅಂತ ಸರ್.
0: ಶ್ರೀನಾಥ್ ಅವರು ಮಾಡಿರುವಂತ ಚಿತ್ರ.
1: ಹೌದೌದು ಸರ್.
0: ಚಿತ್ರ ನೋಡಿಲ್ಲ ಹಾಗಾದ್ರೆ ನೀವು? ನಮ್ಗೆ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಗೇಮ್ಸ್ ಕೇಳ್ತಾ ಇರ್ತೀನಿ. ಆಮೇಲೆ ವಿಜನ ಭಕ್ತ ಪ್ರಗತಿ ಪಥ. ಅದರಲ್ಲಿ ಎಲ್ಲ ಕೇಳ್ತಿರ್ತೀನಿ ಸರ್.
0: ಏನೇನು ಯೋಜನೆಗಳೆಲ್ಲ ಇದೆ ಅಂತ ತಿಳ್ಕೊಳ್ತಾ ಇರ್ತೀರಿ ಕೇಳಿ.
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ರಿ ರಾಮಚಂದ್ರ ಅವರು?
1: ಬಸ್ ಏಜೆಂಟ್ ಸರ್.
0: ಬಸ್ ಏಜೆಂಟ್, ಪ್ರೈವೇಟ್ ಬಸ್ ಏಜೆಂಟ್. ಆಯ್ತು, ಪ್ರಸಾರ ಮಾಡೋಣ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ. ಏಟು ಎದಿರೇಟು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್. ಬಂಗಿರಂಗ ಅವರ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿರುವವರು ಸತ್ಯಂ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಹಲೋ,
3: ಹಲೋ,
2: ನಮಸ್ತೆ, ಹೇಳಿ, ತಮ್ಮ ಹೆಸರು?
3: ನಮಸ್ತೆ ಸರ್, ಮಂಜುನಾಥ್ ಸರ್ಗೆ.
2: ನಮಸ್ತೆ, ಹೇಳಿ, ನಿಮ್ಮ ಹೆಸರು ಹೇಳಿ.
3: ಮೈಸೂರಿಂದ
2: ಹಲೋ, ಶೈಲಜಾ ಟಿ ಕೆ ಲೇಔಟ್ ಇಂದನಾ? ಹೇಳಿ ಶೈಲಜಾ ಅವ್ರು, ಯಾವ ಗೀತೆ ಬೇಕಿತ್ತು? ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಸರಿಯಾಗಿ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ?
3: ಹಲೋ,
2: ಹಾ ಹೇಳಿ, ಈಗ ಹೇಳಿ.
3: ಇದು ಗೌರಿ ಫಿಲಂದು,
2: ಹಾ,
3: ಪಿ ಬಿ ಶ್ರೀನಿವಾಸ್.

0: ಇದರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವಾಗ ಅದು ಕ್ಲೋಸ್ ಮಾಡ್ಬಿಟ್ಟು ಮನೇಲಿ ಎಕ್ಸ್ಪೈರ್ಡ್ ಆದಕ್ಕೆ ಇವಾಗ ಮನೇಲಿ ಇರ್ತೀವಲ್ಲ, ಮನೇಲಿ ಕೇಳ್ತಾ ಇರ್ತೀವಿ, ಎಲ್ಲಾನು ಕೇಳ್ತೀವಿ ಆರೋಗ್ಯದ ಬಗ್ಗೆ. ಆಮೇಲೆ ವನಿತಾ ಇವಾರ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರು ಒಬ್ಬರು. ಆಮೇಲೆ ಜನಪದ ಗೀತೆ, ಭಾಗ್ಯ ಇದು ಚಿಂತನ, ಬೆಳಿಗ್ಗೆ 5:56 ಹಾಕಿದ್ರೆ ಶುರು ಆಗುತ್ತೆ. ಆಮೇಲೆ 8:00 ಕ್ಲೋಸ್ ಮಾಡ್ತೀವಿ, ಆಫ್ ಮಾಡ್ಕೋತೀವಿ. ಪುನಃ 8:30 ಹಾಕ್ತೀವಿ, ಪುನಃ 2:00 ಆಫ್ ಮಾಡಿ 2:30 ಮೇಲೆ ಹಾಕ್ತೀವಿ. ಅದೊಂದೊಂದು ಅವರ್ ಗ್ಯಾಪ್ ಬಿಡ್ತೀವಿ. ಅದು ನ್ಯೂಸ್ ಗಳು ಬರುತ್ತಲ್ಲ ಸರ್, ಕನ್ನಡ ನ್ಯೂಸ್ ಆದ ಕೇಳ್ತೀವಿ, ಇಂಗ್ಲಿಷ್ ಬರಲ್ಲ ಸರ್, ಇದೆಲ್ಲ ಬರಲ್ಲ ಕೇಳಲ್ಲ, ಅದಕ್ಕೋಸ್ಕರ ಅವೆಲ್ಲ ಮಾಡೆಲ್ಲ ಕೇಳ್ಕೊತೀವಿ ಮಕ್ಕಳ ಮಂಟಪ.
1: ಆಯ್ತು ಆಯ್ತು, ಆಗ್ಲಿ, ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
0: ಓಕೆ ಸರ್,
1: ನಮಸ್ಕಾರ.
0: ಥ್ಯಾಂಕ್ ಯು.
1: ಕುಲವಧು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಗೀತೆ ಬರೆದವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಲೋ ಹಲೋ,
5: ನಮಸ್ತೆ.
4: ನಮಸ್ತೆ, ಹೇಳಿ, ತಮ್ಮ ಹೆಸರು?
5: ವೇದ ಹಾಸನದಿಂದ.
4: ಹಾ ಹೇಳಿ ವೇದ ಅವರೇ, ಯಾವ ಗೀತೆ ಬೇಕಿತ್ತು?

0: ಚೆನ್ನಂಗೆ ಒಲವಿದ್ದೀವಿ ಸಾಕ್ಷಾತ್ಕಾರ ಹಾಡಬೇಕಿತ್ತು. ಸಾಕ್ಷಾತ್ಕಾರ
1: ಸಾಕ್ಷಾತ್ಕಾರ ಚಿತ್ರದ್ದು.
0: ಹೌದು ಸರ್.
1: ಚಿತ್ರ ನೋಡಿದ್ದೀರಾ?
0: ನೋಡಿದ್ದೀನಿ, ಟಿವಿಲಿ ನೋಡಿದ್ವಿ.
1: ಟಿವಿಲಿ ನೋಡಿದ್ದೀರಿ?
0: ಹಾಂ
1: ಅಂದರೆ ತುಂಬ ಹಳೆಯ ಚಿತ್ರ, ಅದರಿಂದ ಟಿವಿಲಿ ಬಂದಾಗ ನೋಡಿದ್ದೀರಿ.
0: ಹೌದು ಸರ್.
1: ರಾಜ್ಕುಮಾರ್ ಅವರು ಒಂದು ಪ್ರಸಿದ್ಧ ಚಿತ್ರಗಳಲ್ಲಿ ಅದು ಕೂಡ ಒಂದು.
0: ಹೌದು,
1: ಹೌದು.
0: ಎಷ್ಟು ಸರ್ತಿ ಕೇಳಿದ್ರು ಬೇಜಾರಾಗಲ್ಲ ಸರ್, ಹಾಡು ಕೇಳ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಎಲ್ಲರೂ ಬೇರೆಯವ್ರು ಕೂಡ ಒಳ್ಳೊಳ್ಳೆ ಗೀತೆಗಳು ಕೇಳ್ತಾರಲ್ಲ ಸರ್, ಕೇಳಕ್ಕೆ ತುಂಬಾ ಖುಷಿಯಾಗಿದೆ.
1: ಒಲವೇ ಜೀವನ ಸಾಕ್ಷಾತ್ಕಾರದಲ್ಲೂ ಕೂಡ ಎರಡು ಹಾಡಿದೆ. ಒಂದು ಪಿ ಸುಶೀಲಾ ಹಾಡು ಹಾಡಿರುವಂಥ ಒಂದು ಸೋಲೋ ಹಾಡಿದೆ, ಮತ್ತು ಡ್ಯುಯೆಟ್ ಹಾಡು ಕೂಡ ಇದೆ. ಯಾವ್ದು ಬೇಕು ನಿಮಗೀಗ?
0: ನಾನು ಡ್ಯುಯೆಟ್ ಹಾಡು.
1: ಹಾಂ ಆಯಿತು, ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
1: ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಗಡಿಗರೊಂದಿಗೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಬರೆದಿರುವ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿರುವವರು ಎಂ ರಂಗರಾವ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ಹಲೋ
3: ಹಲೋ,
2: ನಮಸ್ತೆ, ಹೇಳಿ ತಮ್ಮ ಹೆಸರು.
3: ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಸರ್.
2: ಸರಸ್ವತಿ ತಿಮ್ಮಪ್ಪ ಅವರು ಏನ್ ಮಾಡ್ಕೊಂಡಿದ್ದೀರಿ?
3: ನಾವು ಹಂಗೆ ಒಂದು ಪ್ಯಾಂಟ್ಸ್ ಅಂಗಡಿ ಸರ್, ಮತ್ತೆ ಮನೆಯಲ್ಲಿ ಕೃಷಿ ಉಂಟು ಸರ್.
2: ಹಾ ಹಾ ಹಾ, ಕೃಷಿ ಅಂದ್ರೆ ಏನ್ ಮಾಡ್ತೀರಿ?
3: ಎಂತ ಸರ್,
2: ಕೃಷಿಯಲ್ಲಿ ಏನ್ ಮಾಡ್ತೀರಿ?
3: ಕೃಷಿಯೇ, ಅಡಿಕೆ ತೋಟ ಉಂಟು, ಮತ್ತೆ ಕೊಕ್ಕ ಉಂಟು ಸರ್, ತೆಂಗಿನ ಮರ ಉಂಟು, ಬಾಳೆ ಗಿಡ ಉಂಟು, ಎಲ್ಲ ಉಂಟು ಸರ್.
2: ಆದ್ರೆ
3: ಈ ವರ್ಷ ಅಡಿಕೆ ಗಿಡಕ್ಕೆ ರೋಗ ಜಾಸ್ತಿ ಸರ್.
2: ಮದ್ದೆಲ್ಲ ಹಾಕ್ಲಿಲ್ವಾ? ಯಾವ್ದು
3: ಚುಕ್ಕಿ ರೋಗ ಬಂದಿದೆ, ಮತ್ತೆ ನಮ್ಮ ತೋಟಕ್ಕೆ ಬರ್ಲಿಲ್ಲ, ಬೇರೆ ಕಡೆಯಲ್ಲಿ ಬಂದಿದೆ, ಆದ್ರೆ ಬರ್ಬೋದು ಅಂತ ನಾವು ಬೇರೆ ಮದ್ದು ಹಾಕಿದ್ದೇವೆ.
2: ಔಷಧ ಉಪಚಾರ ಮಾಡಿದಿರಿ ಹಾಗಾದ್ರೆ?
3: ಹೌದು ಹೌದು ಸರ್, ಮದ್ದು ಇಲ್ಲದಿದ್ರೆ ನಮ್ಮ ತೋಟಕ್ಕೆ ಹರಡ್ಬೋದಿತ್ತು.
2: ಮುನ್ನೆಚ್ಚರಿಕೆ ವಹಿಸಿದ್ದೀರಿ?
3: ಹೌದು, ಮುನ್ನೆಚ್ಚರಿಕೆ ವಹಿಸಿದ್ದೇವೆ ಸರ್.
2: ಸರಸ್ವತಿ ಅವರು
3: ಜೀವನ ಚೈತ್ರ ಚಿತ್ರದಿಂದ ಸರ್ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಆಡಬೇಕು ಸರ್.
2: ಯಾಕಾಗಿ ಆ ಹಾಡು ಚಿತ್ರ ನೋಡಿದಿರಾ?
3: ಅಂದ್ರೆ ಇವತ್ತು ದುರ್ಗಾ ಪರಮೇಶ್ವರನಲ್ಲಿ ದೇವರ ಪೂಜೆ ಉಂಟು ಸರ್, ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಹ ಉಂಟು ನಂಗೆ.
2: ಹಾಗಾಗಿ ಈ ಹಾಡು ಕೇಳ್ಕೊಂಡು ಹೋದ್ರೆ ನಿಮ್ಗೆ ಮನಸ್ಸಿಗೆ ಖುಷಿ ಆಗುತ್ತೆ.
3: ನಿಮಗೂ ನಮ್ಮ ಮನೆಯವರಿಗೆ ಎಲ್ಲ ಸಮಸ್ತ ಕೇಳುವವರಿಗೆ ಎಲ್ಲರನ್ನೂ ದೇವಿ ಒಳ್ಳೇದು ಮಾಡಲಿ ಅಂತ ನನ್ನ ಆರೈಕೆ ಸರ್.
2: ಆಗ್ಲಿ ಆಗ್ಲಿ ಸರಸ್ವತಿ ಅವರೇ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
3: ಥ್ಯಾಂಕ್ ಯು ಸರ್, ನಮಸ್ತೆ.
2: ನಮಸ್ತೆ. ಜೀವನ ಚೈತ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆ ಚಿ ಉದಯಶಂಕರ್ ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಮೈಸೂರು ನಗರದ ಸಾರ್ವಜನಿಕರಿಗೆ ಇಲ್ಲೊಂದು ಪ್ರಕಟಣೆ ಇದೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ 2027 ಮಾರ್ಚ್ ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಹೀಗಾಗಿ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ, ಹೇಳಿ ನಿಮ್ಮ ಹೆಸರು. ಹಲೋ, ಹಲೋ, ಹಲೋ,
1: ಹಲೋ,
0: ಹೇಳಿ ನಿಮ್ಮ ಹೆಸರು.
1: ಹಲೋ ಸರ್, ನಮಸ್ತೆ, ಮಂಜುನಾಥ್ ಸಾಹೇಬ್ರೆ
0: ಹೇಳಿ. ನಾನು ಮಂಜುನಾಥ್ ಅಲ್ಲ, ಲಕ್ಷ್ಮೀನ.

0: ಸರ್ ಸರ್ ಗೊತ್ತಾಗಲಿಲ್ಲ.
1: ಹೇಳಿ ಹೇಳಿ, ನಿಮ್ಮ ಹೆಸರು ಹೇಳಿ.
0: ಸರ್ ನಾನು ಗುಂಡಿಪೇಟೆಯಿಂದ ರೇಣುಕ ಮಾತಾಡ್ತಿರೋದು ಸರ್.
1: ಹೇಳಿ ರೇಣುಕ ಅವರು, ಯಾವ ಗೀತೆ ಬೇಕಿತ್ತು?
0: ಹೊಸ ಜೀವನ ಫಿಲಮ್ನಿಂದ ಲಾಲಿ ಲಾಲಿ ಜೋ ನನ್ನ ಬಾಳಿನ ಬಂಗಾರ ಜೋ ಹಾಡ್ತಿರ್ಬೇಕಿತ್ತು ಸರ್.
1: ಹೊಸ ಜೀವನ ಚಿತ್ರದ್ದ?
0: ಹಾಂ
1: ನೋಡಿದ್ದೀರ ಚಿತ್ರ?
0: ನೋಡಿದ್ದೀನಿ ಸರ್. ಚೆನ್ನಾಗಿ.
1: ಏನು ಮಾಡ್ಕೊಂಡಿದ್ದೀರಿ ರೇಣುಕ ಅವರು?
0: ಸರ್ ಮನೇಲಿ ಇದ್ದೀನಿ ಸರ್, ಗೃಹಿಣಿ ನಾನು.
1: ಮೈಸೂರು ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಿ?
0: ಎಲ್ಲ ಕಾರ್ಯಕ್ರಮನೂ ಕೇಳ್ತಿದ್ದೀನಿ ಸರ್, ಆದರೆ ಕಾಲ್ ಮಾಡೋದಕ್ಕೆ ಸಿಗೋಲ್ಲ ಕಾಲ್.
1: ಈಗ ಸಿಕ್ತೀರಿ? ಸಿಕ್ಕಿದೆಯಲ್ಲ ಈಗ
0: ಕಾರ್ಯಕ್ರಮಕ್ಕೆ ಕೇಳಬೇಕು ಅಂತ ತುಂಬ ದಿನ ಟ್ರೈ ಮಾಡಿದೆ, ಸಿಗಲಿಲ್ಲ, ಇವಾಗ ಸಿಕ್ಕಿದೆ ಸರ್.
1: ಇವಾಗ ಸಂತೋಷ ಆಗಿದೆ ಅಲ್ವಾ? ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಆಗುತ್ತೆ ಈಗ. ಆಯಿತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರೇಣುಕವ್ರೆ. ಕೇಳಿ ನಿಮ್ಮ ಮೆಚ್ಚಿನ ಗೀತೆಯನ್ನು.
0: ಸರಿ ಸರ್.
1: ಹೊಸ ಜೀವನ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
1: ಹಲೋ, ಹಲೋ, ನಮಸ್ತೆ, ಹೇಳಿ, ನಿಮ್ಮ ಹೆಸರು? ಗಂಗಪ್ಪ ಬಡಿಗೇರಿ ಅವರ. ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ವಲ್ಲ. ಯಾವ ಗೀತೆ ಬೇಕಿತ್ತು? ಏನೇಳಿ? ಹಾ, ಶಿವಮೆಚ್ಚಿದ ಕಣ್ಣಪ್ಪದಲ್ಲಿ ಯಾವ ಹಾಡು? ಮಾಯೆಯ ತೆರೆಯನು. ಪ್ರಸಾರ ಮಾಡೋಣ. ಆಯ್ತು, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಹಾಗಾಗಿ ನೇರವಾಗಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ. ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಶ್ರೋತೃಗಳೇ ಗಮನಿಸಿ, 2026-27 ಸಾಲಿನಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ನಲ್ಲಿ ಎಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ, ಅಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದ್ದು, ಈ ತಿಂಗಳ 11 ಒಳಗಾಗಿ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸ್ಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ನಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ವಿಳಾಸ dtek.karnataka.gov.in ಅಥವಾ dtetech.karnataka.gov.in ಈ ವೆಬ್ಸೈಟ್ಗಳ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಂದು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಇಲ್ಲಿನ ಪ್ರಾಂಶುಪಾಲರ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
1: ಶ್ರೀನಿವಾಸ್.
0: ಶ್ರೀನಿವಾಸ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಮೈಸೂರಿಂದ.
0: ಮೈಸೂರಿಂದನಾ? ಏನು ಮಾಡ್ಕೊಂಡಿದ್ದೀರಿ?
1: ನಾವು ರಿಟೈರ್ಡ್.
0: ರಿಟೈರ್ಡ್ ಏನಾಗಿದ್ರಿ?
1: ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇದೆ, ಪ್ರೊಪ್ರೈಟರ್.
0: ಓಹ್, ಗೌರ್ಮೆಂಟ್ ಪ್ರೆಸ್ ಅಲ್ಲ,
1: ಪ್ರೈವೇಟಲ್ಲಿ.
0: ಪ್ರೈವೇಟಲ್ಲಿ ಪ್ರಿಂಟಿಂಗ್ ಪ್ರೂಫ್ ರೀಡರ್ ಆಗಿದ್ರಾ? ಎಷ್ಟು ವರ್ಷ ಕೆಲಸ ಮಾಡಿದ್ರಿ?
1: ನಾನು 35 ವರ್ಷ ಮಾಡಿದೆ.
0: 35 ವರ್ಷ ಮಾಡಿದ್ದೀರಿ. ಹ್ಞೂ. ಈಗ ನಿವೃತ್ತಿ ಜೀವನ ಹೇಗೆ ಕಳೀತಾ ಇದ್ದೀರಿ?
1: ಇಲ್ಲ, ಮನೆಯಲ್ಲಿ ಮಕ್ಕಳು ಇದ್ದಾರೆ.
0: ಹ್ಞೂ ಹ್ಞೂ ಹ್ಞೂ ಹ್ಞೂ. ಹಾಗೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಕಾಲ ಕಳೀತಾ ಇದ್ದೀರಿ.
1: ಹೌದು.
0: ಹ್ಞೂ. ಯಾವ ಗೀತೆ ಬೇಕಿತ್ತು ಈಗ ನಿಮಗೆ?
1: ಈಗ ಸತ್ಯ ಹರಿಚಂದ್ರ ಕುಲದಲ್ಲಿ ಕೇಳಿ. ಹೌದು.
0: ಆ ಹಾಡು ಬೇಕಾ? ಚಿತ್ರ ನೋಡಿದ್ದೀರಾ?
1: ನೋಡಿದ್ದೆ.
0: ಹ್ಞೂ ಹ್ಞೂ ಹ್ಞೂ. ರಾಜ್ಕುಮಾರ್ ಚಿತ್ರಗಳೆಲ್ಲ ನೋಡ್ತಾ ಇದ್ರಾ?
1: ರಾಜ್ಕುಮಾರ್ ಫ್ಯಾನ್.
0: ಹೌದಾ? ಹ್ಞೂ ಹ್ಞೂ. ಆಗಲಿ ಶ್ರೀನಿವಾಸ್ ಅವರೇ, ಕೇಳಿ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಘಂಟಸಾಲ ಹಾಗೂ ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿರುವ ಗೀತೆಯನ್ನು ಸಂಗೀತ ಕೆಳಬಡಿಸಿದ್ದಾರೆ ಪೆಂಡಿಯಾಲ ನಾಗೇಶ್ವರ ರಾವ್.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಹಲೋ.
3: ಹಲೋ,
2: ನಮಸ್ತೆ, ಹೇಳಿ, ತಮ್ಮ ಹೆಸರು?
3: ಸರ್, ನನ್ನ ಹೆಸರು ಸೌಮ್ಯ, ಎಸ್ಟಿಎಂ ಲೇಔಟ್ ಮೈಸೂರಿನಿಂದ ಮಾತನಾಡ್ತಾ ಇರೋದು.
2: ಹೇಳಿ ಸೌಮ್ಯ ಅವರು, ಏನ್ ಮಾಡ್ಕೊಂಡಿದ್ದೀರಿ ತಾವು?
3: ಸರ್, ನಾನು ಗೃಹಿಣಿ ಸರ್. ರೆಗ್ಯುಲರ್ ಆಗಿ ಆಕಾಶವಾಣಿ ಕೇಳಗಳು ಸರ್ ನಾನು. ಯಾಕಂದ್ರೆ ಆಕಾಶವಾಣಿಯಲ್ಲಿ ಅಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ, ಒಂದು ನಾವು ಮಿಸ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಸರ್. ಎಲ್ಲ ತುಂಬಾ ಒಂದು ಅರ್ಥಪೂರ್ಣವಾಗಿರುತ್ತೆ ಮತ್ತು ಮಾಹಿತಿದಾಯಕವಾಗಿರುತ್ತೆ. ಅದರಲ್ಲೂ ತಮ್ಮ ಹೊಂಗಿರಣ ಅಂತ ತುಂಬಾ ಪ್ರತಿ ವಾರನು ಒಂದೊಂದು ಹೊಸ ಹೊಸ ವಿಷಯಗಳನ್ನ ತಗೊಂಡು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್.
2: ಹೌದು, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಿ, ಪತ್ರಗಳನ್ನ ಕೂಡ ಬರಿತಾ ಇರ್ತೀರಿ ತಾವು?
3: ಇಲ್ಲ ಸರ್, ಕರೆ ಮಾಡಿ
2: ಹೇಳ್ತಾ ಇರ್ತೀರಿ. ಹೌದು
3: ಹೌದು ಹೌದು.
2: ಹೇಳಿ, ನಿಮಗೆ ಯಾವ ಗೀತೆ ಬೇಕಿತ್ತೀಗ?
3: ಸರ್, ನನಗೆ ಹೃದಯದೀಪ ಚಿತ್ರದಿಂದ ಬಂಗಾರದ ಪ್ರತಿಮೆ ನೀನು. ಅದು ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಆ ಚಿತ್ರದ ನಾಯಕ ನಟ ಸುಕುಮಾರ್ ಅಂತ ಹೇಳಿ ನಮ್ಮ ತಂದೆ ಸ್ನೇಹಿತರವರು, ಈಗ ಕಳೆದ ವರ್ಷವಷ್ಟೇ ಅವರು ಕಾಲವಾದ್ರು, ಅವರ ಒಂದು ನೆನಪು ಮತ್ತೆ ಆ ಚಿತ್ರದ ಎಲ್ಲ ಹೊರಾಂಗಣ ಚಿತ್ರೀಕರಣ ನಮ್ಮ ಊರಲ್ಲೇ ಸುತ್ತಮುತ್ತ ನಡೆದಿರೋದು, ಆ ಒಂದು ನೆನಪಿಗೋಸ್ಕರ ಹೃದಯದೀಪ ಚಿತ್ರದಿಂದ ಬಂಗಾರದ ಪ್ರತಿಮೆ.
2: ಅಂದ್ರೆ ಯಾವ ಊರ ಸುತ್ತಮುತ್ತ ನಡೀತಾ ಇರೋದು?
3: ಸರ್, ನಮ್ದು ತುಮಕೂರ್ ಹತ್ರ ಕೊರಟಗೆರೆ ಸರ್.
2: ಅಲ್ಲಿ ಚಿತ್ರೀಕರಣ ಆಗಿದ್ದಂತ ಚಿತ್ರ?
3: ಹೌದು ಸರ್, ಕೊರಟಗೆರೆ ಸುತ್ತಮುತ್ತ ಎಲ್ಲ ಬೆಟ್ಟಗಳು.

0: ಅಲ್ಲಿ ಸುತ್ತಮುತ್ತ ಅಲ್ಲೇನೆ ಚಿತ್ರೀಕರಣ ನಡೆದಿದೆ ಸರ್.
1: ಆಗ್ಲಿ, ಪ್ರಸಾರ ಮಾಡೋಣ, ಕೇಳಿ ಗೀತೆಯನ್ನ.
0: ಖಂಡಿತ ಸರ್, ಧನ್ಯವಾದಗಳು ಸರ್.
1: ಹೃದಯ ದೀಪ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಆರ್ ಎನ್ ಜೆ ಗೋಪಾಲ್ ಗೀತೆ ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ, ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್.

0: ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಹಲೋ ಹಲೋ, ನಮಸ್ತೆ ಹೇಳಿ, ತಮ್ಮ ಹೆಸರು?
6: ಸರ್, ಚೈತ್ರ, ಸಿಂಧುವಳ್ಳಿಯಿಂದ.
5: ಚೈತ್ರ ಅವರು ಸಿಂಧುವಳ್ಳಿಯಿಂದ. ಏನ್ ಮಾಡ್ಕೊಂಡಿದ್ರಿ ಚೈತ್ರ ಅವರು?
6: ನಾವು ಔಟ್ ವೈಫ್ ಸರ್.
5: ಹೌಸ್ ವೈಫ್? ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಎಲ್ಲ ಕೇಳ್ತೀರಾ?
6: ಕೇಳ್ತೀನಿ ಸರ್. ನಿನ್ನೆ ಚೆನ್ನಾಗಿತ್ತು ಗೇಮ್ಸ್.
5: ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ? ಏನ್ ಹವ್ಯಾಸಗಳು ಇಟ್ಕೊಂಡಿದ್ದೀರಿ ಇದಲ್ದೆ, ರೇಡಿಯೋ ಕೇಳೋದಲ್ದೆ?
6: ಮನೇಲೇ ಸುಮ್ಮನೆ ಏನಾರ ಮಾಡ್ತಾ ಇರ್ತೀನಿ ಸರ್. ಇದು ಟೈಲರಿಂಗ್ ಇದ್ ಮಾಡ್ಕೋತೀನಿ, ಹೊಲಿತೀನಿ. ಆಮೇಲೆ ಹಾಡುಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಸಂಗೀತನು ಕಲ್ತಿದ್ದೀನಿ.
5: ಹೌದಾ? ಏನ್ ಕಲ್ತಿದ್ದೀರಿ?
6: ನಾನು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಸರ್, ಜೂನಿಯರ್ ಆಗಿದೆ.
5: ಹೌದಾ?
6: ನಾನು ಚಿಕ್ಕ ವಯಸ್ಸಲ್ಲೂ ನಿಮ್ಮ ಆಕಾಶವಾಣಿಲಿ ನಾನು ಒಂದು ನಾಟಕ ಪ್ರೋಗ್ರಾಮ್ ಮಾಡಿದ್ವಿ. ನಮ್ಮ ಅಕ್ಕ ಇವೆಲ್ಲ ಇದ್ ಮಾಡ್ಕೊಂಡು ನೆಹರು ಪಾರ್ಟ್ ಮಾಡಿದ್ದೆ ಸರ್.
5: ಪಾರ್ಟಿಸಿಪೇಟ್ ಮಾಡಿದ್ರಿ ಹಂಗಾದ್ರೆ?
6: ಮಾಡಿದ್ದೆ ಚಿಕ್ಕದಲ್ಲಿ.
5: ಆಗ್ಲಿ, ಚೈತ್ರ ಅವ್ರಿಗೆ ಯಾವ ಗೀತೆ ಬೇಕಿತ್ತೀಗ?
6: ಸರ್, ಸುಪ್ರಭಾತ ಚಿತ್ರದಿಂದ ಹೇಳಿದ ಆಸೆ.
5: ಚಿತ್ರ ನೋಡಿದಿರಾ?
6: ಸರ್, ತುಂಬಾ ಇಷ್ಟ ಅದು.
5: ವಿಷ್ಣುವರ್ಧನ್ ಅವರ ಚಿತ್ರಗೀತೆಗಳನ್ನೆಲ್ಲ ಚಿತ್ರಗಳನ್ನ ನೋಡ್ತಾ ಇರ್ತೀರಿ? ಹೌದು, ಅವರ ಅಭಿನಯದ ಒಂದು ಒಳ್ಳೆ ಚಿತ್ರ ಕೂಡ ಅದು, ಸುಪ್ರಭಾತ. ಅವರು ಮತ್ತೆ ಸುಹಾಸಿನಿ ಅಲ್ವಾ? ಆಗ್ಲಿ, ಪ್ರಸಾರ ಮಾಡೋಣ. ಆಗ್ಲಿ, ಪ್ರಸಾರ ಮಾಡೋಣ ನಿಮ್ಮ ಗೀತೆಯನ್ನ ಕೇಳಿ. ನಮಸ್ತೆ. ಸುಪ್ರಭಾತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾಗಿ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?
2: ಹಲೋ ಹಲೋ, ನಿಮ್ಮ ಹೆಸರು ಹೇಳಿ. ಹಲೋ, ಹಲೋ
3: ಹಲೋ,
2: ನಮಸ್ತೆ ಹೇಳಿ, ತಮ್ಮ ಹೆಸರು?
3: ಸರ್, ನನ್ನ ಹೆಸರು ಮೂರ್ತಿ ಅಂದ್ಬಿಟ್ಟು ಚಾಮಲಾಪುರದಿಂದ. ಸರ್
2: ಹೇಳಿ, ಮೂರ್ತಿ ಅವರೇ, ಯಾವ ಗೀತೆ ಬೇಕಿತ್ತು?
3: ನನಗೆ ಕ್ರಾಂತಿವೀರದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ ಪಿ ಸುಶೀಲ ಅವರು ಹಾಡಿರೋ ಇವುಗಳ ಗೀತೆ, ಕಣವೇ ಕೆಳಗಿನ ಎಣ್ಣೆ, ಅಂದದ ಕಡಿನ ಎಣ್ಣೆ, ಈ ಗೀತೆ ಬೇಕಾಯ್ತು ಸರ್.
2: ಹೌದಾ?
3: ಹೌದು ಸರ್.
2: ಯಾವ ಹಾಡಂದ್ರಿ? ಕಣಿವೆಯ ಕೆಳಗಿನ ಎಣ್ಣೆ.
3: ಹೌದು ಸರ್.
2: ಆಯ್ತು, ಪ್ರಸಾರ ಮಾಡೋಣ. ಚಿತ್ರ ನೋಡಿದಿರಾ? ನೀವು ನೋಡದೆ ಇರೋ ಚಿತ್ರ ಇಲ್ಲ ಅಲ್ವಾ?
3: ನಿಮ್ ಜೊತೆ ಮಾತಾಡೋದೊಂದು ಖುಷಿ. ನೀವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ.
2: ನೋಡಿ, ಎಷ್ಟು ಚಿತ್ರ ರಂಗದ ಬಗ್ಗೆ ಎಷ್ಟೊಂದು ಆಸಕ್ತಿ ಇಟ್ಕೊಂಡಿದಿರಿ, ಬಹಳವಾಗಿ ಆಸಕ್ತಿ ಇಟ್ಕೊಂಡಿದಿರಿ ನೀವು.
3: ಏರಸ್ ಮಾತು ಹೇಳಿದಷ್ಟು ಆರ್ ರಾಮಮೂರ್ತಿ ಅವ್ರ ನಿರ್ದೇಶನ ಇದಕ್ಕೆ ತುಂಬಾ. ಆರ್ ರಾಮಮೂರ್ತಿ ಅವರು ಸತ್ಯಮ್ಮ ಅವ್ರನ್ನ ಜಾಸ್ತಿ ಸಂಗೀತ ನಿರ್ದೇಶನ ಬಳಸ್ಕೊತಿದ್ರು. ಈ ಉದಯ ಶಂಕರ್ ಸಂಗೀತ
2: ಜೊತೆಗೆ ಅದ್ರ

0: ನಂತರ ಬಂದಂಥ ಅಬ್ಬಾಯಿ ನಾಯ್ಡು ಚಿತ್ರಗಳಲ್ಲೂ ಸತ್ಯಂ ಅವರೇ ತುಂಬ ಚಿತ್ರಕ್ಕೆ ಸಂಗೀತ ಮಾಡಿದ್ದಾರೆ.
1: ಅವರು ರಾಮಾಂಜನ ಇದೇ ಮೂಲಕ ಫಸ್ಟ್ ಕನ್ನಡ ಚಿತ್ರಕ್ಕೆ.
0: ಹೌದು ಹೌದು ಹೌದು.
1: ಆಮೇಲೆ ಒಂದು ಶ್ರೀಮಂತ ಕುಟುಂಬದವ್ರ ಸರ್ ಅವರು, ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಇದ್ದಿತ್ತು. ತುಂಬಾ ಆಯ್ತು ಸರ್.
0: ಆಗ್ಲಿ, ಪ್ರಸಾರ ಮಾಡೋಣ ನಿಮ್ಮ ಮೆಚ್ಚಿನ ಗೀತೆನೆ ಕೇಳಿ.
1: ಓಕೆ ಸರ್,
0: ಆಗ್ಲಿ. ಕ್ರಾಂತಿವೀರ ಚಿತ್ರದ ಈ ಗೀತೆಯ ಗಾಯಕರು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಸಂಗೀತ ಸತ್ಯಂ ಅವರದ್ದು.

0: ಶ್ರೀರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
0: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
0: ಹಲೋ,
3: ಹಲೋ,
0: ನಮಸ್ತೆ ಹೇಳಿ, ತಮ್ಮ ಹೆಸರು?
3: ನಮಸ್ತೆ, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ ಸರ್.
0: ಹೇಳಿ ಜಯಶ್ರೀ ಅವರು, ಯಾವ ಗೀತೆ ಬೇಕಿತ್ತು
3: ನಮಗೆ? ಇದು ಕಲಾವತಿ ಸಿನಿಮಾದಿಂದ ಸುಮನ್ ಕಲ್ಯಾಣ್ ಪರ ಹೇಳಿದ್ದು, ಒಡನಾಡಿ ಬೇಕೆಂದು ಮಿಡುಕಿರಿ ಹಾಡ್ಬೇಕಾಯ್ತು ಸರ್.
0: ಹೌದಾ, ನೀವು ಕೂಡ ಚೆನ್ನಾಗಿ ಹಾಡ್ತಾ ಇದ್ರಿ.
3: ಅಯ್ಯೋ ಖುಷಿ ಇದೆ ನಮ್ಗೆ, ಕರೆಯಕ್ಕೆ ನಿಮ್ ಜೊತೆ ಮಾತಾಡೋದು ಇನ್ನೂ ಖುಷಿ ಆಯ್ತು ಸರ್.
0: ಹಳೆ ಚಿತ್ರಗಳೆಲ್ಲ ತುಂಬಾ ನೋಡ್ತಾ ಇದ್ರಾ?
3: ತುಂಬಾ ಕೇಳ್ತಿತ್ತು ಸರ್ ಹಾಡು, ತುಂಬಾ ಇಷ್ಟ ನನಗೆ ಹಾಡು, ಹಳೆ ಹಾಡು ಅಂದ್ರೆ ತುಂಬಾ ಇಷ್ಟ ಸರ್. ಅದು ಕೆಲವು ಲಿರಿಕ್ ಆಮೇಲೆ ನಿನ್ನೊಡನೆ ಹಾಡುವೆನು ಇದೇ ರಾಗದಲ್ಲಿ, ಅದೇ ಇದೇ ನೋಡಿ, ನಿನ್ನೊಡನೆ ಹಾಡುವೆನು ನಿನ್ನೊಡನೆ ಹಾಡುವೆನು ನಿನ್ನೊಡನೆ ಕೂಡಿ ಕುಣಿದಾಡುದೆ ಎನ್ನುವಂತೆ ಬರುತ್ತೆ ಸರ್, ಎಲ್ಲ ನೋಡಿ.
0: ಹೌದು ಹೌದು ಹೌದು ನೋಡಿ, ನೀವು ಗೀತೆ ಕೇಳಿದಂತಹ ಗೀತೆ, ಅದನ್ನ ಬರೆದವರು ಕೂಡ ಒಬ್ರು ಪ್ರಸಿದ್ಧವಾದಂತಹ ಒಬ್ರು ಸಾಹಿತಿ ಬೆಟಗೇರಿ ಕೃಷ್ಣ ಶರ್ಮ ಅವರು. ಹೌದು, ಬೆಟಗೇರಿ ಕೃಷ್ಣ ಶರ್ಮ ಅವರು ಬರೆದಂತಹ ಗೀತೆ ಅದು, ಸುಮನ್ ಕಲ್ಯಾಣ್ಪುರ್ ಅವ್ರ ಕೈಲಿ ಹಾಡಿಸಿದ್ದಾರೆ. ನೋಡಿ, ಒಳ್ಳೆ ಗೀತೆ ಕೇಳಿದಿರಿ, ಆಯ್ತು ಪ್ರಸಾರ ಮಾಡೋಣ. ಹೌದು, ಆಗ್ಲಿ ಜಯಶ್ರೀ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ. ಕಲಾವತಿ ಚಿತ್ರದ ಗೀತೆಯ ಗಾಯಕಿ ಸುಮನ್ ಕಲ್ಯಾಣ್ಪುರ್, ಬೆಟಗೇರಿ ಕೃಷ್ಣ ಶರ್ಮ ಅವರು ಬರೆದಿರುವ ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್ ಮತ್ತು ಲಕ್ಷ್ಮಣ್ ಬೆರಳೇಕರ್ ಅವರಿಂದ

0: ವೆಂಕಟೇಶ್ ಅವರು ಬದನವಾಡ ಗ್ರಾಮದಿಂದ ಏನು ಮಾಡ್ಕೊಂಡಿದ್ದೀರಿ ವೆಂಕಟೇಶ್ ಅವರು?
1: ಸರ್ ಅನ್ಎಂಪ್ಲಾಯ್ ಸರ್, ಮಾಮೂಲಿ ವ್ಯವಸಾಯ.
0: ವ್ಯವಸಾಯ ಮಾಡ್ಕೊಂಡಿದ್ದೀರಾ?
1: ಹೌದು
0: ಎಲ್ಲಿವರೆಗೆ ಓದಿದ್ದೀರಿ?
1: ಸರ್, PUC.
0: ಪಿ ಯು ಸಿ ಓದಿದ್ದೀರಾ?
1: ಹಾಂ.
0: ಮತ್ತೆ ಮುಂದೆ ಕಂಟಿನ್ಯೂ ಮಾಡಲಿಲ್ವಾ?
1: ಇಲ್ಲ ಸರ್, ಮಾಡೋಕ್ಕಾಗಲಿಲ್ಲ ಸರ್, ಕಂಪ್ನಿಗೆ ಹೋಗ್ತಿದೆ. ಅದು ಬಿಟ್ಟರೆ ಕೊರೋನಾ ಟೈಮ್ಲಿ ಸ್ವಲ್ಪ ವ್ಯವಸಾಯಕ್ಕೆ
0: ಗಮನ ಕೊಟ್ರಿ.
1: ಹೌದು ಸರ್.
0: ಏನು ವ್ಯವಸಾಯ ಮಾಡ್ತೀರಿ?
1: ಸರ್ ಇದು ಮಾಮೂಲಿ ಜಮೀನು ಇರ್ತದೆ, ಇದು ಹುರುಳಿ,
0: ಅಂದರೆ
1: ಜೋಳ
0: ಮಳೆ
1: ಇತ್ತಪ್ಪಲ್ಲಿ.
0: ಆಶ್ರಿತನಾ?
1: ಮಳೆ ಆಶ್ರಯ ಸರ್,
0: ನೀರಾವರಿ ಇಲ್ಲ.
1: ನೀರಾವರಿ ಇಲ್ಲ ಸರ್.
0: ಯಾವ ಗೀತೆ ಬೇಕು ವೆಂಕಟೇಶ್ ಅವ್ರಿಗೆ?
1: ಸರ್ ಇದು ಮುದಡಿದ ತಾವರೆ ಅರಳಿತ್ತು, ಅರಳಿದೆ ಮುದಡಿದ ತಾವರೆ
0: ಹಾಂ
1: ಟೈಟಲ್
0: ಹಾಂ
1: ಸಾಂಗ್.
0: ಟೈಟ್ಲ್ ಸಾಂಗ್. ಎಸ್ ಜಾನಕಿ ಅವ್ರು ಆಡಿದ್ದಾರೆ. ನೋಡಿದ್ದೀರಾ ಚಿತ್ರ?
1: ಹೌದು ಸರ್, ನೋಡಿದ್ದೀನಿ ಸರ್, ಅನಂತನಾಗ್ ಲಕ್ಷ್ಮಿ ಜೋಡಿ.
0: ಹೌದು, ಆ ಕಾಲದ ಪಾಪ್ಯುಲರ್ ಜೋಡಿ.
1: ಹೌದು
0: ಹೌದು.
1: ಸರ್, ಹೌದು.
0: ಆಗಲಿ ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿ ನಿಮ್ಮ ಮೆಚ್ಚಿನ ಗೀತೆಯನ್ನು.
1: ಥ್ಯಾಂಕ್ ಯು ಸರ್.
0: ಮುದುಡಿದ ತಾವರೆ ಅರಳಿತು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಅನಾಮಿಕಾ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: విక్కీతో.
1: అందుకే బతుకు బంగారం వైతు ఆ ఫిలం ని సార్ మనీయు బిలగలి మనవు బిలగలి శాంతియ తుంబలి నెమ్మది తుంబలి తన్నీ బాళలి ఆద్యక గీత
0: ಪ್ರಸಾರ ಮಾಡೋಣ. ನೀವು ಚೆನ್ನಾಗಿ ಹಾಡ್ತೀರಲ್ಲ ಬಂಗಾರಮ್ಮ ಅವರೇ, ಹಾಡ್ತಾ ಇರ್ತೀರಾ ಮನೆಯಲ್ಲಿ?
1: ಇಲ್ಲ ಸರ್.
0: ಹಾಡ್ಕೋತಾ ಇರ್ತೀರಿ ಹಾಡುಗಳನ್ನ ಅಲ್ವಾ?
1: ಹೌದು ಸರ್.
0: ಗುನುಗ್ತಾ ಇರ್ತೀರಿ ನೋಡಿ. ಈಗ ಮಧ್ಯದಲ್ಲಿ ನೀವು ಇಷ್ಟು ದಿನದಲ್ಲಿ ಹಾಡಿದ್ದು ನಾನು ಈಗಲೇ ಕೇಳಿದ್ದು.
1: ಹೌದಾ ಸರ್?
0: ಆಗಲಿ, ನೋಡಿ ಚಿತ್ರ ನೋಡಿದ್ದೀರಾ? ಏನಪ್ಪ ತುಂಬ ಓಡಾಡ್ತಾನೆ ಇರ್ತೀರಿ ಅಲ್ವಾ? ನೆಂಟ್ರೆ ಇಷ್ಟೆಲ್ಲ ತುಂಬ ಇದ್ದಾರೆ ಅನ್ಸುತ್ತೆ, ಮದುವೆಗಳು ತುಂಬ ಎಲ್ಲ ಅಟೆಂಡ್ ಮಾಡ್ತಾ
1: ಇರ್ತೀರಾ.
0: ಖಂಡಿತವಾಗ್ಲು ಖಂಡಿತವಾಗ್ಲು. ಹೌದು, ಆಗ್ಲಿ ಬಂಗಾರಮ್ಮ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ ಕೇಳಿ.
1: ನಮಸ್ತೆ ಸರ್.
0: ನಮಸ್ತೆ. ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ಇದುವರೆಗೆ ಕರೆಗೊಂದು ಗೀತೆ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಸಮಯ 10:15. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಹರಿಣಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಎಂ ಕೇಶವ್ ಅವರಿಂದ ವಯಲಿನ್, ಸಾಯಿ ಶಿವು ಲಕ್ಷ್ಮೀ ಕೇಶವ್ ಅವರಿಂದ ಮೃದಂಗ, ಟಿಎನ್ ಅಜಯ್ ಅವರಿಂದ ಘಟ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಊತುಕಾಡು ವೆಂಕಟಸುಬ್ಬಯ್ಯರ್ ವಿರಚಿತ ಕೃತಿ ಶ್ರೀ ವಿಘ್ನರ

ಇನ್ನು ಮುಂದೆ ಕೇಳಿ ಸ್ವಾತಿ ತಿರುನಾಳ್ ಮಹಾರಾಜರ ಕೃತಿ ದೇವದೇವ ಜಗದೀಶ್ವರ ಜಯ ಭುಜಗಾಸನ ವಾಹನ ಪೂರ್ವಿ ಕಲ್ಯಾಣಿ ರಾಗ ಆಂದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಆರ್ ಹರಿಣಿಯವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದ್ದವರು ಎಂ ಕೇಶವ್, ಮೃದಂಗ ನುಡಿಸಿದ್ದವರು ಸಾಯಿ ಶಿವು ಲಕ್ಷ್ಮೀಕೇಶವ್, ಘಟ ನುಡಿಸಿದ್ದವರು ಟಿಎನ್ ಅಜಯ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಸ್ ರಮೇಶ್ ಅವರ ವೀಣಾವಾದನ ಪ್ರಸಾರವಾಗಲಿದೆ. ರಾತ್ರಿ 9:30ಕ್ಕೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಸಮಯ 10:43. ಇದು ಆಕಾಶವಾಣಿಯ ಮೈಸೂರು.

ಎಫ್ಎಂ 100.6. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಲತಾ ಮಂಗೇಶ್ಕರ್ ಹಾಗೂ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿರುವ ಬದಲ್ತೆ ರಿಶ್ತೆ ಚಿತ್ರದ ಹಾಡು. ಅಂಜಾನ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತವಿದೆ.

ಆನಂದ್ ಭಕ್ಷಿ ಅವರು ಗೀತೆ ಬರೆದು ರಾಹುಲ್ ದೇವ್ ಬರ್ಮನ್ ಅವರು ಸಂಗೀತ ಕೇಳಬಡಿಸಿರುವ ಶಕ್ತಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗಾಯಕಿ ಲತಾ ಮಂಗೇಶ್ಕರ್.

ಇನ್ನು ಮುಂದೆ ಕೇಳಿ ಆಸ್ಥಾ ಚಿತ್ರಕ್ಕಾಗಿ ಶ್ರೀರಾಧಾ ಬ್ಯಾನರ್ಜಿಯವರು ಹಾಡಿರುವ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯವಿದೆ, ಶಾರಣ್ಯದೇವ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ, ಆನಂದ್ ಭಕ್ಷಿಯವರು ಬರೆದು ರಾಹುಲ್ ದೇವ್ ಬರ್ಮನ್ ಅವರು ಸಂಗೀತ ಕೆಳಬಡಿಸಿರುವ ಅಲಗ್ ಅಲಗ್ ಚಿತ್ರದ ಗೀತೆ. ಗಾಯಕರು ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 11 ಗಂಟೆ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ, ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಪ್ರಸ್ತುತಿ ಬಿಜಿ ಕವಿತಾ, ಎಸ್ ಲಕ್ಷ್ಮೀನಾರಾಯಣ, ಆರ್ ಲೋಕೇಶ್ವರಿ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಹೊಂಗಿರಣ ವಿಕಸಿತ ಹದಿಗೊಂದು ಸೋಪಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ ಕಾಯಕದ ಹಿಂದಿನ ಕಥೆ. ಮನೆಯಲ್ಲಿ ಅಡುಗೆ ಮಾಡಿ ಬಡಿಸಿದಾಗ ಇವತ್ತು ಅಡುಗೆ ಚೆನ್ನಾಗಿಲ್ಲ ಅಂತ ನಾವು ಖಂಡಿತ ಹೇಳಬಾರ್ದು. ಅಡುಗೆ ಮಾಡುವವರು ಅದಕ್ಕಾಗಿ ಪಟ್ಟ ಶ್ರಮ, ಮೀಸಲಿಟ್ಟ ಸಮಯ, ಮಾಡಿರುವ ತಯಾರಿಯನ್ನು ನಾವು ಯಾವತ್ತೂ ಗೌರವಿಸಬೇಕು. ಯಾರೂ ಬೇಕಂತಲೇ ಕೆಟ್ಟ ಅಡುಗೆ ಮಾಡೋದಿಲ್ಲ. ಏನೋ ಒಂದೊಂದು ದಿನ ವ್ಯತ್ಯಾಸ ಆಗುತ್ತೆ, ಅದನ್ನು ನಾವು ದೊಡ್ಡದು ಮಾಡದೆ ಅವರ ಪ್ರೀತಿಯನ್ನು ಆಧರಿಸಬೇಕು. ಮನೆಯಲ್ಲಿ ಬಣ್ಣದ ಕೆಲಸ ಮಾಡ್ತಾ ಇರ್ತಾರೆ. ಗೋಡೆಗಳಿಗೆ ಬಣ್ಣ ಬಳಿಯುವ ಮುನ್ನ ಅವರು ಮಾಡುವ ಕೆಲಸ ಬಹಳ ದೊಡ್ಡದು. ಗೋಡೆಗಳನ್ನು ಕ್ಲೀನ್ ಮಾಡಿ, ಪಟ್ಟಿ ಮಾಡಿ, ಅದನ್ನು ಉಜ್ಜಿ, ಪ್ರೀಮಿಯರ್ ಹಚ್ಚಿ, ಆಮೇಲೆ ಬಣ್ಣದ ಕೆಲಸ. ಗೋಡೆಗಳಿಗೆ ಪಟ್ಟಿ ಮಾಡಿ ಅದನ್ನು ಉಜ್ಜಬೇಕಾದ್ರೆ ಬರುವ ಧೂಳು ಅಷ್ಟಿಷ್ಟಲ್ಲ. ಮೂಗು ಬಾಯಿಯನ್ನು ಬಟ್ಟೆಯಿಂದ ಕಟ್ಕೊಳ್ಬೇಕು, ಇಲ್ದಿದ್ರೆ ಧೂಳು ಬಾಯಿಯೊಳಗೆ ಹೋಗುತ್ತೆ. ದಿನ ಇಡೀ ಬಟ್ಟೆ ಕಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಉಸಿರು ಕಟ್ಟುತ್ತೆ. ಗೋಡೆ ಉಜ್ಜಬೇಕಾದ್ರೆ ಕೈಬೆರಳುಗಳ ಚರ್ಮ ಕಿತ್ತು ಬಂದು 3 ದಿನ ಊಟ ಮಾಡೋದಕ್ಕೆ ಪಡುವ ಕಷ್ಟ ಆ ಬಣ್ಣದ ಕೆಲಸಗಾರರಿಗೆ ಗೊತ್ತು. ಹೀಗೆ ಪ್ರತಿ ಕೆಲಸದ ಹಿಂದೆ ಅವರದೇ ಆದ ಶ್ರಮ ಇರುತ್ತೆ. ಎಲ್ಲ ಕೆಲಸಗಳನ್ನು ಕೇವಲ ಆದಾಯದ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮತೃಪ್ತಿನೂ ಇರಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಚಿಕ್ಕದಾಗಿ ಚೊಕ್ಕವಾಗಿ ಸಂದೇಶವನ್ನು ಕಳಿಸೋದಕ್ಕೆ ನಮ್ಮ ವಿಷಯ, ಯಾವುದೇ ಕೆಲಸದ ಬಗ್ಗೆ ನಕಾರಾತ್ಮಕವಾಗಿ ಹೇಳುವ ಮುನ್ನ ಅದಕ್ಕೆ ಹಾಕಿರುವ ಶ್ರಮವನ್ನು ನಾವು ಹೇಗೆ ಗೌರವಿಸಬೇಕು, ಇದರ ಬಗ್ಗೆ ನಿಮ್ಮ ಅನಿಸಿಕೆ. ಅಥವಾ ನೀವು ಯಾವುದೋ ಒಂದು ಕೆಲಸ ತುಂಬ ಸುಲಭ ಅಂದ್ಕೊಂಡಿರ್ತೀರಿ, ಆದರೆ ಅನಂತರ ನೀವೇ ಆ ಕೆಲಸ ಮಾಡಬೇಕಾಗಿ ಬಂದಾಗ ಮಾತ್ರ ಅದರ ಹಿಂದಿರುವ ಶ್ರಮ ನಿಮಗೆ ಅರಿವಾಗಿರಬಹುದು. ಈ ರೀತಿಯ ನಿಮ್ಮ ಸ್ವ ಅನುಭವಗಳು ಇರಬಹುದು ಅಥವಾ ನೋಡಿ ಕೂಡ ತಿಳ್ಕೊಂಡಿರಬಹುದು. ಇಂಥ ಸಂದರ್ಭಗಳನ್ನು ನಮ್ಮೊಂದಿಗೆ ನೀವು ಚಿಕ್ಕದಾಗಿ ಹಂಚ್ಕೊಳ್ಳಿ ಅಂತ ದಯವಿಟ್ಟು ಚಿಕ್ಕದಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸಂದೇಶವನ್ನು ಕಳಿಸೋದಕ್ಕೆ ನಮ್ಮ ಮೊಬೈಲ್ ಸಂಖ್ಯೆ 9484858523. ಈಗ ಒಂದು ಗೀತೆಯ ತುಣುಕನ್ನು ಕೇಳಿ ಬರೋಣ, ನಂತರ ಮಾತನಾಡೋಣ.

0: ಸ್ನೇಹಿತರೆ, ನಮ್ಮ ಬದುಕಿನ ಕೊನೆಯ ನಿಲ್ದಾಣವಾದ ಸ್ಮಶಾನದಲ್ಲಿ ಮೃತರನ್ನ ಮಣ್ಣು ಮಾಡಲು ಬರುವವರಿಗಾಗಿ ಗುಂಡಿ ತೋಡುವ ಕಾಯಕದಲ್ಲಿ ತೊಡಗಿರುವ ನೀಲಮ್ಮ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿದ್ಯಾರಣ್ಯಪುರಂನಲ್ಲಿರುವ ವೀರಶೈವ ರುದ್ರಭೂಮಿಯಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ
0: ನೀಲಮ್ಮ ಅವರೇ. ನಮ್ಮ ಹೊಂಗಿರಣ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಪುರುಷರು ಹೆಚ್ಚಾಗಿ ತೊಡಗಿಕೊಳ್ಳೋ ಈ ಕಠಿಣವಾದ ಕಾಯಕಕ್ಕೆ ಬರೋದಕ್ಕೆ ಕಾರಣ ಏನು, ಮತ್ತು ನೀವು ಈ ವೃತ್ತಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ನಿಮ್ಮ ವಯಸ್ಸೆಷ್ಟು?
1: ಎಲ್ಲರಿಗೂ ನಮಸ್ಕಾರ.
0: ಹಾಂ,
1: ನಾನು 2005 ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ ವೃತ್ತಿ ಇರೋದ್ರು.
0: ಓಕೆ.
1: ಅವಾಗ್ನಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನಾವು ರುದ್ರಭೂಮಿಗೆ 91 ಬಂದದ್ದು. ಯಜಮಾನ್ ಹೇಳಿ
0: ಹೇಳಿ ಹೇಳಿ ನೀವ್ ಹೇಳಿ.
1: ನಮ್ ಯಜಮಾನ್ರು ಇದ್ರು, ಅವಾಗ ದುಡಿತಾ ಇದ್ರು, ಸಂಸ್ಕಾರ ಮಾಡ್ತಾ ಇದ್ರು, ದೇವಸ್ಥಾನ ಪೂಜೆ ಮಾಡ್ತಾ ಇದ್ರು. ಅವರು ಆರ್ಟೆಡಕ್ ಆಗಿ 2005 ತೀರೋದ್ರು. ನಾನು ಮಕ್ಕಳು ಸಾಕ್ಬೇಕಾಗಿತ್ತು, ಇಬ್ರು ಮಕ್ಕಳಿದ್ದಾರೆ ನನ್ಗೆ. ಆದ್ರಿಂದ ನಾನು ಇದು ಒಳಗಡೆನೆ ಇದ್ನಲ್ಲ, ನಾನು ಗುಂಡಿ ತೊಡಕ್ ಶುರು ಮಾಡಿದೆ.
0: ಓಕೆ.
1: ನಮ್ಮ ಸಮಾಜದವರು ಮಾಡಮ್ಮ ಏನಿಲ್ಲ ಮಾಡ್ಬೋದು ಅಂದ್ರು. ನಾನು ಮಾಡಿದೆ, ಇವಾಗ್ಲೂ ಮಾಡ್ತಾ ಇದ್ದೀನಿ.
0: ನೀಲಮ್ ಅವರೇ, ಮೊದಲನೇ ಸರ್ತಿ ನೀವು ಸ್ಮಶಾನದಲ್ಲಿ ಗುಂಡಿ ತೋಡುವ ಕೆಲಸ ಶುರು ಮಾಡಿದಾಗ ನಿಮ್ಗೆ ಹೇಗನ್ನಿಸ್ತು? ಈ ಕೆಲಸಕ್ಕೆ ನಿಮ್ಗೆ ಒಡ್ಡಿಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ?
1: ನಾನು ಹಳ್ಳಿಯಿಂದ ಬಂದವಳಲ್ವಾ, ಹಳ್ಳಿಲಿ ನಮ್ಮ ತಂದೆ ತಾಯಿ ಅಣ್ಣ ಅವರೆಲ್ಲ ಆಗಿದ್ದು ಅದೆಲ್ಲ ನೋಡಿದ್ದೆ, ಮಾಡ್ತಾ ಇರ್ಲಿಲ್ಲ, ನೋಡ್ತಾ ಇದ್ದೆ. ಆದ್ರೆ ಇಲ್ಲಿ ಬಂದಾಗ ಅದು ಏನು ಅಂತ ಅರ್ಥ ಆಗ್ಲಿಲ್ಲ ಆ ಕೆಲ್ಸ. ಆಮೇಲೆ ಏನು ನನಗೆ ಬೇರೆ ಏನು ಕೆಲ್ಸ ಬರ್ತಾ ಇರ್ಲಿಲ್ಲ. ಇದ್ರೊಳಗಡೆನೆ ಇದ್ದೆ ಅಲ್ವಾ, ಇಲ್ಲಿ ನೋಡ್ತಾ ಇದ್ದೆ, ಇದನ್ ಮಾಡ್ಬೋದಲ್ಲ, ಜೀವನ ಸಾಕ್ಬೋದಲ್ಲ ಅಂತ ಅದನ್ ಮಾಡಿದೆ. ಜೀವನ ಸಾಕ್ತು, ಎಲ್ರು ಹಸಿದ್ರಲ್ಲಿ ನೆಂಗ್ನಾಡಿದ್ರು, ಆಡ್ಕೊಂಡ್ರು. ಆದ್ರೆ ಅದಕ್ಕೇನು ನಾನು ಎದರ್ಲಿಲ್ಲ, ನಾವ್ರು ನೆಂಗ್ನಾಡ್ತಾರೆ ಅಂತ ನಾನ್ ಕೆಲ್ಸ ಮಾಡದೆ ಇದ್ರೆ ಜೀವನ ಸಾಕ್ಬೇಕಲ್ವಾ?
0: ಹೌದು ಹೌದು ಹೌದು.
1: ಅದ್ರಿಂದ ನೆಂಗ್ನಾಡವ್ರು ನೆಂಗ್ನಾಡ್ಲಿ ಅಂತ ನಾನ್ ಬಿಟ್ಟೆ, ನನ್ ಕೆಲ್ಸ ನಾನ್ ಮಾಡ್ದೆ.
0: ನೀವು
1: ಇದ್ರಿಂದ ನನ್ನ ಜೀವನನು ನಡೆಸ್ತು, ಮತ್ತೆ ಮಕ್ಳೆಲ್ಲ ದೊಡ್ಡವರಾಗಿದ್ದಾರೆ, ಮೊಮ್ಮಕ್ಳಿದಾರೆ ಇವಾಗ, ಇವಾಗ್ಲೂ ಮಾಡ್ತಾ ಇದ್ದೀನಿ ನಾನು.
0: ಹೌದಾ, ಬಹಳ ಸಂತೋಷ.

0: ನೀವು ಸಂಸಾರ ಎಲ್ಲ ಎಲ್ಲಿ ವಾಸ ಮಾಡ್ಕೊಂಡಿರೋದು?
1: ನಾನು ಸ್ಮಶಾನದ ಒಳಗಡೆನೆ ಇದ್ದೀನಿ.
0: ಒಳಗಡೆನೆ ಇದ್ದೀರಾ? ಮನೆಯವರೆಲ್ಲರೂ
1: ಒಳಗಡೆನೆ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಎಲ್ಲರೂ ಇದಾರೆ. ಮಕ್ಕಳು ಮದುವೆ ಮಾಡ್ದು, ಒಬ್ಬ ಮಗ ಲೈಟಿಂಗ್ ಕೆಲಸ ಮಾಡ್ತಾನೆ, ಈ ಕೆಲಸನೂ ಹೆಲ್ಪ್ ಮಾಡ್ಕೊಡ್ತಾನೆ. ಮತ್ತೆ ಇನ್ನೊಬ್ಬ ಮಗ ಬೆಂಗಳೂರು JSS ಅಲ್ಲಿ ಇದ್ದಾನೆ, ಅವನ್ ಹೆಂಡತಿ ಎಂಟಿ ಮಕ್ಳು ಅಲ್ಲಿ ಹೋಗ್ಲಿಲ್ಲ, ನಾವ್ ಇಲ್ಲೇ ಇರ್ತೀವಮ್ಮ ಅಂದ್ರು. ಮೊಮ್ಮಕ್ಳು ಸ್ಕೂಲು, ಒಬ್ಬ ಮೊಮ್ಮಗಳು 9th class ಓದ್ತಾ ಇದ್ದಾಳೆ, ಒಬ್ಬ ಮೊಮ್ಮಗ 4th class ಓದ್ತಾ ಇದ್ದಾನೆ.
0: ತುಂಬಾ ವಿಶೇಷವಾದ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಮನೆಯವ್ರ ಬೆಂಬಲ ಹಾಗಾದ್ರೆ ಈ ಕೆಲಸಕ್ಕೆ ಸಂಪೂರ್ಣವಾಗಿತ್ತು ಅಂತಾಯ್ತು.
1: ಹೌದು, ಅಂದ್ರೆ ನಾನು ಹರಿಶ್ಚಂದ್ರನ ಹತ್ರ ಎಷ್ಟು ಇಸ್ಕೊಂಡಿದ್ ನಂಗೆ ಸಾಲ ಗೊತ್ತಿಲ್ಲ, ಇನ್ನು ತೀರಿಲ್ಲ, ನಾ ಹೋಗಿಲ್ಲ.
0: ಸೊ ನಿರ್ವಂಚನೆಯಿಂದ ಈ ಕೆಲಸ ಮಾಡ್ತಿದ್ದೀರಲ್ಲ?
1: ಇಲ್ಲ, ನನ್ ದುಡ್ಡು ತಗೋತೀನಪ್ಪ ಅದಕ್ಕೆ.
0: ದುಡ್ಡು ತಗೊಳ್ಳೋದ್ರಿಂದ ಮಾತ್ರ ಆಗೋದಿಲ್ವಲ್ಲ, ದುಡ್ಡು ಕೊಟ್ಟರು ಕೆಲವು ಸತಿ ಕೆಲಸ ಮಾಡೋದಕ್ಕೆ ಯಾರು ಸಿಗೋದಿಲ್ಲ. ಅಂಥದ್ರಲ್ಲಿ ನೀವು ಇಷ್ಟು ನಿಷ್ಠೆಯಿಂದ ಈ ಕೆಲಸ, ಅದು ದೈಹಿಕ ಶ್ರಮ ಎಷ್ಟು ಆಗತ್ತೆ ಅಂಥದ್ರಲ್ಲಿ ಈ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು. ಗುಂಡಿ ತೋಡೋದು ದೈಹಿಕವಾಗಿ ತುಂಬ ಶ್ರಮದಾಯಕವಾದ ಕೆಲಸ. ಹಗಲು ರಾತ್ರಿ ಅಂದೆ, ಮಳೆ ಬಿಸಿಲು ನೋಡದೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಆರೋಗ್ಯ ಹೇಗಿರುತ್ತೆ?
1: ನನ್ನ ಆರೋಗ್ಯ ಚೆನ್ನಾಗಿದೆ. ಅಪ್ಪಿ ತಪ್ಪಿ ಸ್ವಲ್ಪ ಏರುಪೇರು ಆಗುತ್ತೆ. ಅಂದ್ರೆ ಈಗ 6 ಕೈ ಮೇಲೆ ಬಿದ್ದು ಕೈ ಏಟ್ ಆಗಿತ್ತು, 4-5 ತಿಂಗಳು ನಾನು ಕೆಲಸ ಮಾಡ್ಲಿಲ್ಲ. ಅದು ಮೂಳೆ ಕ್ರಾಕ್ ಆಗ್ಬಿಟ್ಟಿತ್ತು, ಮೇಲ್ ಮಡಗದೆ ಕೆಳಗಡೆ ಬಗ್ಗದೆ, ಅದೇನೋ ಸ್ವಲ್ಪ ಇಳಿಜಾರಿತ್ತು ಗೊತ್ತಾಗಿ. ಅಂದ್ರೆ ಆ ಗ್ರಾಚಾರ ಅನ್ನೋದು ಕೇಳ್ಕೊಂಡ್ ಬರಲ್ಲ ಅಲ್ವಾ,
0: ಅದೇನೋ ಸರಿ.
1: ಅಂದ್ರೆ ಆವಾಗ ರೆಸ್ಟ್ ತಕೊಂಡೆ, ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಈಗ.
0: ಎಷ್ಟು ಸಮಯ ತಗೊಳ್ತೀರಿ ನೀವು ಒಂದು ಗುಂಡಿ ತೋಡೋದಕ್ಕೆ?
1: ಅಂದ್ರೆ ಮೊದ್ಲೆಲ್ಲ ಸಮಯ ಅಂತ ಕಂಡೀಷನ್ ಮಾಡ್ತಾ ಇದ್ದೋ, ಇವಾಗ ಏನಿಲ್ಲ, ಅದು ಹೇಳಿರ್ತಾರೆ ಅಲ್ವಾ. ಮೊದ್ಲೆಲ್ಲ 2-2.5 ಗಂಟೆಗೆಲ್ಲ ಗುಂಡಿ ಮುಗಿಸ್ತಾ ಇದ್ದೋ, ಈಗೇನಿಲ್ಲ. ಈಗ ಬೆಳಿಗ್ಗೆ ಹೇಳಿರ್ತಾರೆ ಅವರು, ಮಧ್ಯಾಹ್ನ ಮೇಲೆ ನೆಂಟರೆಲ್ಲ ಬರ್ಬೇಕಲ್ಲ, ದೂರ ದೂರ
0: ಇರ್ತಾರೆ,
1: ಆದ್ರಿಂದ ಲೇಟ್ ಆಗಿ ಏನಿಲ್ಲ, ನಿಧಾನವಾಗಿ ಮಾಡ್ತೀವಿ.
0: ನಿಧಾನಕ್ಕೆ ಮಾಡ್ತೀವಿ,
1: ಅದೇನ್ ಲೆಕ್ಕ ಏನಿಲ್ಲ ಅದಕ್ಕೆ.
0: ಓಕೆ, ನೀವು ಇವಾಗ ಗುಂಡಿ ತೊಡಕ್ ಹೋಗ್ಬೇಕು ಅನ್ಬೇಕಾದ್ರೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ, ಏನ್ ತಯಾರಿ ಮಾಡ್ಕೊಳ್ತೀರಿ ನೀವು?
1: ಏನಿಲ್ಲ, ಈಗ ನಾವು ಮಾಮೂಲಿ ಹುಟ್ಟಿದ ಬಟ್ಟೆಲ್ ಹೋಗಿ ಕೆಲಸ ಮಾಡಕ್ ಆಗಲ್ಲ. ಅದು ಒಂದು ಹಳೆ ಸೀರೆ, ಅಕ್ಕೆಲೂರು ಹೆಂಗ್ ನಡ್ಬೋದು, ಇದೇ ನೀವ್ ಅಮ್ಮ ಹಿಂಗ್ ಉಟ್ಕೊಂಡಿದ್ದಾಳೆ ಅಂತ. ಆದ್ರೆ ಅದು ಆ ಬಟ್ಟೆ ಹಾಕೊಂಡ್ ಕೆಲಸ ಮಾಡಕ್ ಹೋದಾಗ ನಾವು ಸಲೀಸ್ ಕೆಲಸ ಮಾಡ್ಬೋದು. ಈಗ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಶಿಸ್ತು ಮಾಡ್ಕೊಂಡು ಹೋದಾಗ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ,
0: ಖಂಡಿತ ಆಗೋದಿಲ್ಲ. ಈ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ, ನಾವು ಧರಿಸಿರೋ ಉಡುಪು ನಮ್ಗೆ ಕಂಫರ್ಟಬಲ್ ಆಗಿರ್ಬೇಕು ಅಲ್ವಾ?
1: ಹೌದು,
0: ಇಲ್ಲ ಅಂದ್ರೆ ಮಾಡೋದ್ ಕಷ್ಟ ಆಗತ್ತೆ.
1: ಮಾಡಕ್ ನೀವು ಯಾವ್ದೇ ಕೆಲಸ ಮಾಡಕ್ ಹೋಗಿ ಅದಕ್ಕೆ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಕೆಲಸ ಮಾಡ್ಬೋದು. ಇಲ್ಲ ಅಂದ್ರೆ ಅದು ಏನೋ ಒಂಥರ ಆಗೋಗುತ್ತೆ ಕೆಲಸ ಮಾಡಕ್ಕೆ.
0: ಅದೇನೆ, ಈಗ ದಿವಸ ಆಗ್ಲೂ ನೀವು ಅಲ್ಲಿ ಸಾವು, ಕಣ್ಣೀರು ಈ ತರದನ್ನೇ ನೋಡ್ತಾ ಇರ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಎಂತಹ ಪ್ರಭಾವ ಬೀರುತ್ತೆ? ನೀವು ನಿಮ್ಮ ಹೇಳಿ
1: ಇಲ್ಲ ಮಾತಾಡಿ ನೀವು
0: ಅಲ್ಲ, ನಿಮ್ಮ ಮಾನಸಿಕ ಸ್ಥಿತಿನ ನೀವು ಹೇಗೆ ಸಮಸ್ಥಿತಿಲಿ ಇಟ್ಕೊಳಕ್ ಸಾಧ್ಯ ಆಗತ್ತೆ, ಹೇಗೆ ಇದನ್ನೆಲ್ಲ ಎದುರಿಸ್ತೀರಿ ಅಂತ ಅನ್ಬಿಟ್ಟು?
1: ಎದುರಿಸೋದು ಅಂದ್ರೆ ಇದು ಅವ್ರವ್ರ ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ನಾನು ಹಳ್ಳಿಲಿ ಇದ್ದು ಪ್ರತಿಯೊಂದು ನೋಡಿದ್ದೆ. ನಮ್ಮ ತಾಯಿ ಬೈಯವರು ಅಲ್ಲಿ ಹೋಗ್ಬೇಡ ಅಂತ. ನಾವ್ ಆ ನೀರ್ ಬಿದ್ದು ಅದನ್ನ ಏನ್ ಮಾಡ್ತಾರೆ, ಅದ್ ಹೆಂಗಿರ್ತದೆ ಅನ್ನೋದೆಲ್ಲ ನಾವು ಕದ್ದಾದ್ರೂ ಹೋಗಿ ನೋಡ್ಕೊಂಡ್ ಬರ್ತಿದ್ದೆ. ನಮ್ ತಾಯಿ ಬಂದಾಗ ಬಡಿಯವರು ಅದೇನ ನನ್ಗೆ ಅದೊಂದ್ ಕುತೂಹಲ ನೋಡ್ಬೇಕಲ್ಲ ಅಂತ. ಅದು ಭಯ ಇರ್ಲಿಲ್ಲ ನನ್ಗೆ ಅವಾಗಿಂದ ಅಷ್ಟೇನೆ, ಅದ್ ನೋಡ್ಬೇಕು ಅನ್ನೋದೇ ಒಂದು ಭ್ರಮೆ ಹೊರ್ತು ಭಯ ಇರ್ಲಿಲ್ಲ.
0: ಅದ್ರಿಂದನೇ ನೀವು ಸುಲಭವಾಗಿ ಕೆಲ್ಸ ನೋಡ್ಕೊಂಡು ಜೀವನ ಮಾಡ್ತಾ ಇದೀರಿ ಅಂತ ಅನ್ಸುತ್ತೆ.
1: ಹೌದು, ಆಮೇಲಿಂದ ನಮ್ಮ ಶರೀರದಲ್ಲಿ ಏನು ಗೊತ್ತಾ, ನಾವು ಅದನ್ನ ನರ್ತ್ಕೋಬೇಕು. ಈಗ ಬೇರೆಯವ್ರು ಸತ್ತಾಗ ನಾವು ಎಣ ಅಂತೀವಿ ಅಲ್ವಾ?
0: ಹೌದು,
1: ಕೊನೆಗೆ ನಾವು ಹೋದಾಗ ಏನಂತಾರೆ,
0: ನಮ್ನು ಅದೇ ಅಂತಾರೆ.
1: ನಾವು ಈಗ ಹುಡುಗರಾಗಿದ್ದೀವಿ, ಮುದುಕರನ್ನ ಆಡ್ಕತೀವಿ ನಾವು. ಅಯ್ಯೋ ಅವ್ರ ಹಂಗೆ ಹಿಂಗೆ, ಆ ಏಜ್ಗೋದಾಗ ನಾವು ಅದೇ ರೀತಿ ಅಲ್ವಾ ಆಗೋದು?
0: ಹೌದು, ಖಂಡಿತವಾಗ್ಲು.
1: ಅದನ್ನೊಂದು ಅರ್ಥ ಮಾಡ್ಕೊಂಡ್ರೆ ನಾವು ಯಾವ್ದಕ್ಕೂ ಎದುರ್ಬೇಕಾಗಿಲ್ಲ, ಬೆಚ್ಚಬೇಕಾಗಿಲ್ಲ. ಅದು ಕೀಳರ್ಮೆ ಅಂತ ನಾವು ಕಾಣ್ಬೇಕಾದ್ದು ಇಲ್ಲ.
0: ಖಂಡಿತ, ಖಂಡಿತ.
1: ಅದರಿಂದ ನಾವು ಫಸ್ಟ್ ನಮ್ಮ ತಾಯಿಗಿಂತ ನಮ್ಮ ತಂದೆ ಹೇಳೋರು, ದೊಡ್ಡವ್ರಿಗೆ ತಿರಿಕೊಂಡು ಮಾತಾಡ್ಬೇಡಿ, ಅವ್ರು ಬೋದ್ರೆ ಬೈಸ್ಕೊಳ್ಳಿ, ಹೊಡೆದ್ರೆ ಹೊಡೆಸ್ಕೊಳ್ಳಿ, ನೀವು ತಪ್ಪು ಮಾಡ್ಬೇಡಿ, ತಪ್ಪು ಮಾಡಿದ್ರಲ್ವಾ ಅದೆಲ್ಲ ಮಾಡೋದು ಅಂತ ಅದನ್ನೆಲ್ಲ ಹೇಳಿದ್ರು. ಮತ್ತೆ ಒಂದು ಸತ್ತಾಗ ಏನಿರ್ತದೆ

0: ಆಗುತ್ತೆ, ಅದನ್ನ ನೋಡ್ಬೇಕು, ಅದು ಹೆದರ್ಬಾರ್ದವ್ವ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರಿಂದ ಅದೊಂದು ನಮ್ಗೆ ಒಂಥರ ಅನುಭವ ಬಂತು.
1: ಈಗ
0: ಅದಕ್ಕೆ ಇವಾಗ್ಲೂ ಹೆದರಲ್ಲ.
1: ಅಂದ್ರೆ ಇವಾಗ ಅವರೆಲ್ಲ ತುಂಬಾ ದುಃಖದಲ್ಲಿ ಇರ್ತಾರಲ್ಲ, ಬಂದಿರೋಲ್ಲ, ಅದನ್ನ ದಿನಾ ನೋಡ್ತಾನೆ ಇರ್ತೀರಿ ನೀವು, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಬರುತ್ತೆ ಆಗ?
0: ಅದೆಲ್ಲ ಹಿಂದೆ ಇತ್ತು, ತುಂಬಾ ಅಳವರು, ಅಯ್ಯೋ ತಿಂಗಳಾದ್ರೂ ಗೋಳಾಡವ್ರು. ಈಗ ಅದೆಲ್ಲ ಇಲ್ಲ, ಎಲ್ಲ ಅರ್ತಕೊಂಡಿದಾರೆ ಅಲ್ವಾ, ಯಾರು ಸ್ಮಶಾನದಲ್ಲಿ ಅಳದೇ ಇಲ್ಲ. ಬರ್ಬೇಕು, ಏನ್ ಕರ್ತವ್ಯ ಮಾಡ್ಬೇಕು ಮಾಡ್ತಾರೆ, ಮುಗಿಸ್ತಾರೆ, ಹೋಗ್ತಾರೆ,
1: ಹೋಗ್ತಾ ಇರ್ತಾರೆ.
0: ಯಾರು ಅಳವ್ರಿ, ಹಿಂದೆ ನೋಡಿದ್ದೆ ಅದನ್ನ ಅಳದು ಗೋಳಾಡೋದು. ನಾವೇ ಎಷ್ಟೋ ಬೋದ್ ಕಲ್ತಿದ್ದು, ನೀವ್ ಎಷ್ಟೇ ಎತ್ತರ ಅವ್ರು ಎದ್ದು ಬರಲ್ಲ, ನೀವು ಹೋಗಿ ಮನೇಲಿ ರೆಸ್ಟ್ ಮಾಡಿ ಅಂತ. ಈಗ ಅದೆಲ್ಲ ಇಲ್ಲ,
1: ಆರಾಮಾಗಿ ಅವ್ರು ಬರ್ತಾರೆ, ಅವ್ರ ಕೆಲಸ ಮುಗಿಸ್ತಾರೆ, ಹೋಗ್ತಾರೆ.
0: ಆರಾಮಾಗಿ ಬರ್ತಾರೆ, ಆರಾಮಾಗಿ ಕೆಲಸ ಮುಗಿಸ್ತಾರೆ. ಅಂದ್ರೆ ಆ ದುಃಖ ಅನ್ನೋದು ಅವ್ರ
1: ಇರುತ್ತೆ ಇರುತ್ತೆ
0: ಇರುತ್ತೆ. ಆದ್ರೆ ಯಾರು ಆ ರೀತಿ ಈಗ ಅಳಕ್ ಹೋಗಲ್ಲ.
1: ಅದೇನೆ, ಎಂಥವ್ರಿಗೆ ಆದ್ರೂ ದುಃಖ ಇದ್ದೇ ಇರುತ್ತೆ ಬಿಡಿ,
0: ಪ್ರತಿಯೊಬ್ಬರಿಗೂ ದುಃಖ ಇರುತ್ತೆ. ಈಗ ಗಂಡ ತೀರೋಗಿರ್ತಾರೆ, ಮಕ್ಕಳು ತೀರೋಗಿರ್ತಾರೆ, ಈಗ ಅತ್ತೆ ಮಾವ ತಾಯಿ ತಂದೆ ಎಲ್ಲರಿಗೂ ದುಃಖ ಇರುತ್ತೆ.
1: ಹೌದು,
0: ಆದ್ರೆ ಆ ರೀತಿ ಎಲ್ಲ ಮಾಡಕ್ ಹೋಗಲ್ಲ ಇವಾಗ.
1: ನೀವು ಇಷ್ಟು ವರ್ಷದ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನ ಅತಿಯಾಗಿ ಕರಗಿಸಿರುವಂಥದ್ದು ಅಥವಾ ಇವತ್ತಿಗೂ ನಿಮಗೆ ಮರೆಯಕ್ಕಾಗದೇ ಇರುವಂಥ ಘಟನೆ ಯಾವುದಾದ್ರೂ ಇದೆಯಾ?
0: ಮರೆಯಕ್ಕಾಗದೇ ಇದ್ದದ್ದು ಅಂದ್ರೆ, ಈಗ ಕೆಲವು ಏನ್ ಮಾಡ್ತಾರೆ ಅಂದ್ರೆ, ತೀರಂ ಈಗಲ್ಲ ಮದುವೆ ಗುರ್ತಾಗಿರುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಒಂದೇನೋ ಹೋಗಿರ್ತದೆ ಅಂತೀವು, ಈ ನ್ಯಾಣ ಕಂಡಿರ್ತಾರಲ್ಲ, ಅದು ಮಾತ್ರ ಕೋಪನೂ ಬರುತ್ತೆ, ಈ ಕಡೆ ದುಃಖನು ಬರುತ್ತೆ. ಈಗ ಅವರು ಅವಾಗ್ನಿಂದ ಸಾಕಿ ಬೆಳೆಸಿ ಮಕ್ಕಳು ಅಂತ ಒಂದು ನಿಮ್ಮದಿಯಿಂದ ಮಾಡಿರ್ತಾರೆ ಅಲ್ವಾ.
1: ಹೌದು ಹೌದು.
0: ಆ ಒಂದು ಈಗ ಒಂದು ಫೈಲ್ ಆಯ್ತು, ಇನ್ನೊಂದು ವರ್ಷಕ್ಕೆ ಓದಿ ಪಾಸ್ ಮಾಡ್ಬೋದಲ್ವಾ?
1: ಖಂಡಿತ.
0: ಯಾರು ಏನೇ ಅಂದ್ರು ಅದ್ರಲ್ಲಿ ಅವು ಮರ್ಯಾದೆ ಏನಿಲ್ಲ, ಕೀಳರ್ಮೆನೂ ಇಲ್ಲ.
1: ಹೌದು,
0: ಆ ಒಂದು ಕ್ಷಣದಲ್ಲಿ ಅವರು ಮಾಡ್ಕತ್ತಾರಲ್ಲ, ಅದು ಮಾತ್ರ ನನ್ಗೆ ನಿಜವಾಗ್ಲು ಕೋಪನು ಬರುತ್ತೆ. ವಿದ್ಯಾವಂತರವರು ಈಗ ನಮ್ಮ ಅಪ್ಪ ಅಮ್ಮ ಏನು ಅನ್ನೋದನ್ನ ಒಂದು ಸೆಕೆಂಡ್ ಅವ್ರು ಹರ್ತ್ಕೊಂಡಾಗ ಅದಿರಲ್ಲ. ಆದ್ರೆ ನಾವು ಅದನ್ನ ಹೇಳ್ತೀವಿ, ಅದೊಂದು ಕಂಟಕ ಅನ್ನೋದೊಂದು ಇರ್ತದೆ, ಆ ಒಂದು ಸೆಕೆಂಡ್ ಅಲ್ಲಿ ಅವ್ರನ್ನ ಏನೋ ಮಾಡುತ್ತೆ. ಅದನ್ನು ಅವ್ರು ಮಾಡ್ಕೋಬೇಕು ಅಂತ ಮಾಡಲ್ಲ, ಇಂಥದ್ರಲ್ಲಿ ಬಾ ಅಂತ ಬರ್ದಿದ್ರೆ ಅದನ್ನ ಯಾರೂ ತಪ್ಪಕ್ಕೆ ಆಗಲ್ಲ.
1: ಹೌದು, ನಿಜ. ಈಗ ನಿಮ್ಮಂತ ಶ್ರಮಜೀವಿಗಳಿಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಸಿಗತ್ತಾ? ಮತ್ತೆ ಸಮಾಜದಲ್ಲಿ ಅನೇಕ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು ನಿಮ್ಮನ್ನ ಗುರುತಿಸಿದರ? ಆ ರೀತಿ ಅನುಭವಗಳೇನಾದ್ರೂ ಆಗಿದ್ಯಾ?
0: ಸರ್ಕಾರದಿಂದ ನನ್ಗೇನು ಸಿಕ್ಕಿಲ್ಲ. ಇದಿರೋದ್ ನಾನು ಸರ್ಕಾರದ ಜಾಗದಲ್ಲೇ, ಕಾರ್ಪೊರೇಷನ್ ಜಾಗ, ಗೌರ್ಮೆಂಟ್ ಜಾಗ ಇದು.
1: ಹೌದು ಹೌದು,
0: ಅಲ್ಲೇ ಇದೀನಿ ನಾನು. ಈಗ ಬೇರೆ ಕಡೆ ಎಲ್ಲ ಸುಮಾರು ಕಡೆ ಗುತ್ತಿ, ಧಾರವಾಡ, ಗೋಕಾಕ್, ದಾವಣಗೆರೆ, ಕಲ್ಬುರ್ಗಿ ಇಲ್ಲೆಲ್ಲ ಕರೆದಿದ್ರು, ಅಲ್ಲೆಲ್ಲ ಹೋಗಿ ಬಂದಿದ್ದೀನಿ.
1: ಅಷ್ಟು ದೂರ ಎಲ್ಲ ಹೋಗ್ಬಿಟ್ಬಿಟ್ಟಿದೀರ?
0: ತುಂಬಾ ದೂರ. ಈ ಧಾರವಾಡಲ್ಲಿ ಅವ್ರ ಹೆಸರೇನು, ಮಾಲತಿ ಮೈಸೂರು, ಅವರು ಗೋಕಾಕ್ ಕರೆದಿದ್ರು.
1: ಓಕೆ.
0: ಅಲ್ಲಿ ಕಾಲೇಜಲ್ಲಿ ಸನ್ಮಾನ ಮಾಡ್ತಿರ್ತಿದ್ರು. ಸುಮಾರ್ ಕಡೆ ಎಲ್ಲ ಸುಮಾರ್ ಮರ್ತೋಗಿದೆ, ಎಲ್ಲಾ ಕಡೆ ಹೋಗಿ ಬಂದಿದ್ದೀನಿ.
1: ಈಗ ಏನು ನಿಮ್ಗೆ ಏನನ್ಸತ್ತೆ, ಈ ಕೆಲಸ ನಾನ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ಹೆಮ್ಮೆ ಅನ್ಸತ್ತ?
0: ನನ್ಗೆ ಇದು ಎಲ್ರು ಓದಿ ವಿದ್ಯಾವಂತರಾಗಿ ಸರ್ಕಾರಿ ನೌಕರಿ ಜೀವನ ಮಾಡಿದ್ರು, ನಾನು ರುದ್ರಭೂಮಿಲಿ ಇದ್ಕೊಂಡು ಈ ಕೆಲಸ ಮಾಡಿ ಅಂದ್ರೆ ಇವ್ರು ಏನು ಎಲ್ಲಾ ಕಂಡು ಲಾಸ್ಟ್ ಅಲ್ಲಿ ಇಲ್ಲಿ ಬರ್ತಾರೆ, ಎಲ್ಲ ಮುಗಿಸ್ತಿರ್ತಾರೆ ಅಲ್ವಾ?
1: ಹೌದು ಹೌದು ಹೌದು.
0: ಅವ್ರಿಗೆ ಒಂದು ನೆಮ್ಮದಿ ಜಾಗ ಕೊಟ್ಟಿರ್ತೀನಿ, ಮನೆ ಮಾಡ್ಕೊಟ್ಟಿರ್ತೀನಿ.
1: ಸೊ ಈ ಪ್ರತಿಯೊಬ್ಬ ಮನುಷ್ಯನು ಕಡೆಯಲ್ಲಿ ಅಲ್ಲಿಗೆ ಬರ್ಬೇಕು, ನಾನು ಇವಾಗ್ಲಿಂದಾನೇ ಆರಾಮಾಗಿ ಸಂಸಾರ ಮಾಡ್ಕೊಂಡು ಇದೀನಿ ಖುಷಿಯಾಗಿ ಅಂತ ಹೇಳ್ತಿದ್ದೀರಿ.
0: ಹೌದು, ಅದೊಂದು ಅರ್ತ್ಕೊಂಡ್ಬಿಟ್ರೆ ಯಾರು ದುಃಖ, ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಗಂಡ ಸತ್ತ ಅಂತ ಮೂಲೆಯಲ್ಲಿ ಕೂತ್ಕೋತಾರೆ, ಅಳ್ತಾರೆ, ಆ ರೋಗ ಬರುತ್ತೆ, ಹಾಸ್ಪಿಟಲ್ ದುಡ್ಡು ಕೊಡ್ತಾರೆ, ಶರೀರ ಆರೋಗ್ಯವಾಗಿ ಇರಲ್ಲ. ಇಲ್ಲೇನು ಗೊತ್ತಾ, ಅವ್ರು ಮುನ್ಮುಂದೆ ಹೋಗಾರೆ ನಾವ್ ಇನ್ನಿಂದೆ ಹೋಗ್ತಿವಿ. ಅದಕ್ಕೇನು ಇದ್ದದ್ನ ನಾವು ಧೈರ್ಯ ಮಾಡಿ ಆಡೋರು ಅಡ್ಕೊಳ್ಳಿ, ಧೈರ್ಯ ಮಾಡಿ ನಾವು ಜೀವನ ಮಾಡಿದ್ರೆ ನಾವು ಒಂದಿನ ಅಲ್ಲಿ ಸೇರ್ಬೋದಲ್ವಾ?
1: ಹೌದು, ಖಂಡಿತವಾಗ್ಲು.
0: ಅದಕ್ಕೆ ಯಾಕೆ ಚಿಂತೆ ಮಾಡ್ಬೇಕು?
1: ಕರೆಕ್ಟ್. ಈಗ
0: ನೀವು ಚಿಂತೆ ಮಾಡಿ ಒಂದು ತಿಂಗಳು ಅನ್ಬಿಟ್ರು ಅವ್ರು ಎದ್ದು ಬರಲ್ಲ. ನಾನು ಹೇಳುದು ಬೇಕಾದ್ರೆ ಒಂದು ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಕೂತ್ಕೊಳ್ಳೋಣ, ಒಂದು ಸೆಕೆಂಡ್ ಬಂದು ಯಾಕೆ ಅಳ್ತಿ ಅಂತ ಕೇಳಿ ನನ್ನ ಗಂಡ.

0: ಕರೆಕ್ಟ್
1: ಅಷ್ಟೇ, ಸತ್ತವ್ರಿಗೆ ದುಃಖ ಪಡಬಾರ್ದು, ಅದು ದುಃಖ ಇರುತ್ತೆ, ಅದನ್ನ ಸಮನ ಮಾಡ್ಕೊಂಡು ನಾವು ಜೀವನ ಮಾಡ್ಬೇಕು. ಇರೋರ್ಗೆ ನೆಮ್ಮದಿ ಕೊಟ್ಕೊಂಡು ನಾವು ಖುಷಿಯಾಗಿದ್ಬಿಟ್ಟು ಒಂದಿನ ಹೋಗೋಣ
0: ಅಷ್ಟೇ. ಅವರು ಸತ್ತವರು ಏನ್ ಅನ್ಕೊಂಡಿದ್ರು ಅದನ್ನ ಸಾಧ್ಯ ಆದಷ್ಟು ಪೂರೈಸೋದಕ್ಕೆ ಶ್ರಮ ಪಡ್ಬೇಕು ನಾವು, ಅಷ್ಟೇನೆ ಅಲ್ವಾ. ಈಗ ನೀವು ಯಾವುದೇ ಕೆಲಸ ಕೀಳಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದೀರಿ. ಇವತ್ತಿನ ಸಮಾಜದಲ್ಲಿ ಕಷ್ಟಕಾಲವನ್ನು ಎದುರಿಸ್ತಾ ಇರೋ ಇತರ ಮಹಿಳೆಯರಿಗೆ ಅಥವಾ ಯುವ ಪೀಳಿಗೆಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ ನೀಲಮ್ಮ ಅವರೇ?
1: ನಾನು ಹೇಳೋದೊಂದೇನೆ, ದೇವರು ಕಷ್ಟನೇ ಕೊಡಲ್ಲ, ಸುಖನೂ ಕೊಡಲ್ಲ, ಎರಡು ಕೊಟ್ಟಿರ್ತಾನೆ. ನಾದ ಏನ್ ಗೊತ್ತಾ, ಆ ಕಷ್ಟದಲ್ಲೇನೆ ಜೀವನನು ಮಾಡಬೇಕು. ಆ ಜೀವನ ಮಾಡಿ ಮುಂದೆ ಹೋದಾಗ ಸುಖ ಇರುತ್ತೆ, ಈ ಸುಖ ಮಾಡಿ ಮುಂದೆ ಜೀವನ ಹೋದಾಗ ಕಷ್ಟ ಬರುತ್ತೆ.
0: ಹೌದು,
1: ಅದು ಅದು ಕಷ್ಟನೂ ಇರಲ್ಲ ಸುಖನೂ ಇರಲ್ಲ, ಅದು ಉರುಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಹಿಂದೆ ಎಷ್ಟು ಬಂದಿದೀವಿ ಅಂತ ತಿರುಗಿ ನೋಡಬಾರ್ದು, ಮುಂದೆ ನಾವು ಇನ್ನು ಎಷ್ಟಿದೆ ದಾರಿ ಅಂತ ನಾವು ನೋಡ್ಬೇಕು.
0: ಓಕೆ. ಸೊ ಯಾವುದಕ್ಕೂ ಹೆದರದೆ ಹೆಂಗೆ ಜೀವನ ಬರುತ್ತೋ ಅದನ್ನ ಎದುರಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಹೌದು, ಯಾವ ಕಷ್ಟಕ್ಕೂ ಹೆದರಬಾರ್ದು, ಇರೋದ್ರಲ್ಲಿ ದಾರಿ ಹುಡುಕೋಬೇಕು.
1: ಅದು ಸಾಕ್ತಾ ಇರುತ್ತೆ.
0: ಆಗ್ಲಿ ನೀಲಮ್ಮ ಅವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಬಹಳ ಚೆನ್ನಾಗಿ ಮಾತಾಡಿದ್ರಿ. ನಾವು ಮಾಡೋ ಕೆಲಸಗಳನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿ ತಿಳಿಸಿದ್ರಿ. ಇದಕ್ಕಾಗಿ ನಮ್ಮ ನಿಲಯ ಮತ್ತು ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
1: ಇದರಲ್ಲಿ ಯಾವುದಾದ್ರೂ ತಪ್ಪಿದ್ರೆ ಕ್ಷಮಿಸಿ, ನಮಸ್ಕಾರ.
0: ಖಂಡಿತ ತಪ್ಪು ಯಾವುದು ಇಲ್ಲ, ನಾವು ಕಲ್ತ್ಕೊಳ್ಬೇಕು ನಿಮ್ಮಿಂದ. ನೀವು ಮಾತಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ನಮಸ್ಕಾರ.
1: ನಮಸ್ಕಾರ.
2: ಜಯಶ್ರೀ ರಾಮಕೃಷ್ಣ ನಗರದಿಂದ ಹೇಳ್ತಾರೆ, ಅಧಿಕ ಮಾಸಕ್ಕೆ ಬತ್ತಿ ಮಾಡುವುದು ಕಷ್ಟ, ಆದರೂ ಪ್ರಯತ್ನ ಮಾಡೋಕ್ಕೆ, ದುಡಿಯೋಕ್ಕೆ ಅಂತಲ್ಲ, ಅದರಲ್ಲಿರೋ ಆಸಕ್ತಿಯಿಂದ ಮಾಡದೆ ಎಲ್ಲರೂ ತುಂಬ ಇಷ್ಟಪಟ್ಟರು ಅಂತ ಹೇಳ್ತಾ ಇದ್ದಾರೆ.
3: ಇವರು ಹೇಮಲತಾ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. 60 ವರ್ಷದಿಂದ ಪೇಪರ್ ಹಾಕುವ ಕೆಲಸ ಮತ್ತು ಪಿಗ್ಮಿ ಕೆಲಸವನ್ನು ತುಂಬ ಶ್ರಮದಿಂದ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಇವರು.
2: ಟೈಲರ್ ಸುರೇಶ್ ಅಗಿನವಾಡುವಿಂದ, ಯಾವುದೇ ಕಾಯಕ ಕೆಲಸವಾಗಿರಲಿ ಆ ಕಾಯಕದವರಿಗೆ ಗೌರವದಿಂದ ನಡೆಸ್ಕೋಬೇಕು, ಆವಾಗ ಅವರು ಕಾಯಕವೇ ಕೈಲಾಸ ಅನ್ನೋ ತೃಪ್ತಿಯಿಂದ ನಿಷ್ಠೆಯಿಂದ ಕೆಲಸ ಮಾಡಿ ಎಲ್ರಿಗೂ ತೃಪ್ತಿ ಪಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ.
3: ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಅವರು ಸಂದೇಶ ಕಳಿಸಿ ಹೇಳ್ತಾರೆ, ಕೆಲಸ ಯಾವುದಾದರೂ ಅದನ್ನು ದೇವರ ಕೆಲಸ ಅಂತ ತಿಳ್ಕೊಂಡು ಮಾಡಿದ್ರೆ ಯಾವತ್ತಿದ್ರೂ ಫಲ ಕೊಟ್ಟೇ ಕೊಡುತ್ತೆ. ನಿಷ್ಠೆಯಿಂದ ಮಾಡಿದ ಕೆಲಸ ಯಾವತ್ತೂ ನಮ್ಮನ್ನು ಕೈಬಿಡೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ.
2: ವೀಣಾ ಶ್ರೀಕಾಂತ್ ಅವರು ಸರಸ್ವತಿಪುರಮಿಂದ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ಕೆಲಸ ಆಗಿರಬಹುದು ಅದನ್ನು ಗೌರವಿಸಿ ಸತ್ಕರಿಸುವುದು ಗಣನೀಯವಾದುದು. ಉದಾಹರಣೆಗೆ ಮದುವೆ ಮನೆಯ ಜವಾಬ್ದಾರಿಗಳು ಎಷ್ಟು ಎಂದು ಎಲ್ರಿಗೂ ತಿಳಿದಿರುತ್ತೆ. ಅಲ್ಲಿ ವಧುವಿನ ತಂದೆಯ ಪರಿಶ್ರಮ ಮೆಚ್ಚುವಂತಹದು. ತನ್ನ ಮಗಳು ಹೋಗುವ ಮನೆಯಲ್ಲಿ ಖುಷಿಯಾಗಿರಬೇಕು ಅನ್ನುತ್ತಾ ಮದುವೆಯ ದಿನದ ನಳಪಾಕದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಶ್ರದ್ಧೆ ವಹಿಸಿ ಊಟೋಪಚಾರಗಳ ಬಗ್ಗೆ ಗಮನ ಹರಿಸ್ತಾರೆ. ಮದುವೆಯ ನಂತರದಲ್ಲಿ ತಂದೆ ಪಟ್ಟ ಶ್ರಮಕ್ಕೆ ಕೆಲವೊಬ್ಬರು ಕಿಂಚಿತ್ತೂ ಗೌರವ ಕೊಡದೆ ಊಟ ಏನು ರುಚಿ ಇರಲಿಲ್ಲ, ತಿಂಡಿ ಕೂಡ ಅಷ್ಟಕ್ಕಷ್ಟೇ ಎಂದಾಗ ಹಿರಿಯರ ಮನಸ್ಥಿತಿ ಹೇಗಿರಬೇಡ? ಹಾಗಾಗಿ ಎಲ್ಲರ ಕೆಲಸದ ಹಿಂದಿನ ಶ್ರಮ ವ್ಯವಧಾನಕ್ಕೆ ಸಾರ್ಥಕ್ಯ ಬರುವುದು ಅದನ್ನು ಗೌರವಿಸಿದಾಗ ಮಾತ್ರವಲ್ಲವೇ ಅಂತಾರೆ.
3: ಇನ್ನು ಈ ಸಂದೇಶವನ್ನು ಮೈಸೂರಿನಿಂದ ಸ್ವರ್ಣಲತಾ ಅವರು ಕಳಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ದನ ಕಾಯುವ ಕೆಲಸ ಅತ್ಯಂತ ಕಷ್ಟಕರವಾದದ್ದು. ನಾವೇನೋ ಹಾಲು ಮೊಸರು ತುಪ್ಪವನ್ನು ರುಚಿಯಾಗಿ ಸವಿತೇವೆ, ಆದರೆ ದನಗಾಹಿಗಳು ಮಳೆ ಚಳಿ ಬಿಸಿಲೆನ್ನದೆ ಇಡೀ ದಿನ ದನಗಳನ್ನು ಮೇಯಿಸುವ ಕೆಲಸ ತುಂಬ ಶ್ರಮದಾಯಕ. ಅವು ತಪ್ಪಿಸಿಕೊಳ್ಳದಂತೆ ಕಾಯುವ ಕೆಲಸ ಅತ್ಯಂತ ಕಷ್ಟಕರ. ಆ ದನಗಾಹಿಗಳಿಗೆ ನನ್ನ ದೊಡ್ಡದೊಂದು ಸಲ್ಯೂಟ್ ಅಂತ ಹೇಳ್ತಾರೆ ಇವರು.
2: ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅಂತಾರೆ, ನಾವು ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಒಂದು ಸುಣ್ಣ ತುಂಬೋದಿರ್ಬೋದು, ಒಂದು ಬಣ್ಣ ತುಂಬೋದಿರ್ಬೋದು, ಆ ಕೆಲಸ ಮಾಡಿದ್ರೆ ನಮಗೆ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ, ಕೆಲಸ ಮಾಡಿದ್ರೆ ನಮಗೆ ಒಟ್ಟಾಸು ಬರುತ್ತೆ, ಮತ್ತಷ್ಟು ಊಟ ಮಾಡಬಹುದಲ್ವಾ ಸರ್ ಅಂತಾರೆ.
3: ಹೊಟ್ಟೆ ಹಸು ಇರಬೇಕು,
2: ಅದೇ ಅವರು ಏನೋ ಟೈಪ್ ಮಾಡಬೇಕಾದ್ರೆ
3: ಭಾಷೆನಲ್ಲಿ ಹೊಟ್ಟಹಸು ಅಂತ ಬರೆದಿದ್ದಾರೆ.
0: ಸ್ನೇಹಿತರೆ, ರೋಗಿಗಳನ್ನು ವೈದ್ಯಕೀಯ ಸೌಲಭ್ಯಕ್ಕಾಗಿ ತುರ್ತು ವಾಹನಗಳನ್ನು ಚಲಾಯಿಸೋದು, ವೈದ್ಯಕೀಯ ಸಹಾಯವನ್ನು ಒದಗಿಸೋದು ಅತ್ಯಂತ ಜವಾಬ್ದಾರಿಯುತವಾದ ಕೆಲಸ. ಇದನ್ನು ಮಾಡ್ತಾ ಎಷ್ಟೋ ಜೀವಗಳ ಉಳಿವಿಗಾಗಿ ಕಾರಣ ಆಗುವಂತಹ ಆಂಬ್ಯುಲೆನ್ಸ್ ಚಾಲಕರು. ಈಗ ಮೈಸೂರಿನ ನಾರಾಯಣ ಹೃದಯಾಲಯ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ನಿರ್ವಹಿಸ್ತಾ ಇರೋ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಮಾತನಾಡಿಸೋಣ. ನಾಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ಸ್ವಾಗತ ಮೇಡಮ್.

0: ಮೇಡಮ್.
1: ನಮಸ್ತೆ. ಎಷ್ಟು ವರ್ಷದಿಂದ ನೀವು ಈ ಚಾಲಕ ವೃತ್ತಿಯನ್ನು ಮಾಡ್ತಾ ಇದ್ದೀರಿ, ಮತ್ತು ಆಂಬ್ಯುಲೆನ್ಸ್ ಚಾಲಕರಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
0: 12 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್.
1: ಹಾಂ.
0: ಹಾಂ,
1: ಈ ಈ ನೀವು ಡ್ರೈವಿಂಗ್ ಶುರು ಮಾಡಿದ್ದೆ 12 ವರ್ಷನ ಅಥವಾ?
0: ಇಲ್ಲ ಇಲ್ಲ ಇಲ್ಲ ಮೇಡಮ್,
1: ಹಾಂ
0: ನಾನು ಡ್ರೈವಿಂಗ್ ಶುರು ಮಾಡಿ 28 ವರ್ಷ ಆಯಿತು.
1: ಹಾಂ.
0: ಮೊದಲು ಮಾಮೂಲಿ ಕಾರ್ ಓಡಿಸ್ತಿದ್ದೆ,
1: ಓಕೆ.
0: ಅಲ್ಲಿಂದ ಹಾಸ್ಪಿಟಲ್ ಫೀಲ್ಡ್ ಬಂದಾಗ ನನಗೆ ಆಂಬ್ಯುಲೆನ್ಸ್ ಓಡಿಸ್ಬೇಕು ಅಂತ ಆಸೆ ಆಗುತ್ತೆ, ಅದರಿಂದ ಇದಕ್ಕೆ ಬಂದೆ ಮೇಡಮ್.
1: ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಿ, ಓಕೆ.
0: ಹಾಂ ಮೇಡಮ್.
1: ಈಗ ನೀವು ಆಂಬ್ಯುಲೆನ್ಸ್ ಓಡಿಸ್ಬೇಕಾದ್ರೆ ಇವತ್ತಿನ ದಿನಗಳಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗೋಗಿದೆ. ಇದರ ನಡುವೆ ನೀವು ರೋಗಿಗಳನ್ನು ನಿಗದಿತ ಸಮಯದಲ್ಲಿ ಆಸ್ಪತ್ರೆಗೆ ತಲುಪಿಸ್ಬೇಕು ಅಂತಂದರೆ ನಿಮಗೆ ಚಾಲನಾ ಕೌಶಲ್ಯ ಸಾಕಷ್ಟು ಇರಬೇಕಾಗತ್ತೆ. ಇಂತಹ ಸಂದರ್ಭನ ನೀವು ಯಾವ ರೀತಿ ಎದುರಿಸ್ತೀರಿ?
0: ನಮ್ಗೆ ಅಂದ್ರೆ ಸಾರ್ವಜನಿಕರು ನಮ್ಗೆ ಬೆಂಬಲ ಕೊಡ್ತಾರೆ, ಮತ್ತೆ ಇವರು ಟ್ರಾಫಿಕ್ ಪೊಲೀಸ್ ಅವರು ಸಹ ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ಮತ್ತೆ ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ,
1: ಹೌದು ಹೌದು.
0: ನಾವು ಆದಷ್ಟು ಸೇರನ್ ಹಾಕೊಂಡು ನಾವು ಪೇಷಂಟ್ ನ ಆದಷ್ಟು ಬೇಗ
1: ಆಸ್ಪತ್ರೆಗೆ
0: ಸೇರಿಸ್ತೀವಿ ಮೇಡಮ್.
1: ಎಷ್ಟೋ ಕಡೆ ಜನ ಜಾಗ ಬಿಡೋದೇ ಇಲ್ಲ, ನೀವು ಎಷ್ಟೇ ಸೈರನ್ ಮಾಡ್ತಾ ಇದ್ರು ಜಾಗ ಬಿಡೋದೇ ಇಲ್ಲ. ಅಂತ ಸಮಯದಲ್ಲಿ ನಿಮ್ಗೆ ಹೇಗ್ ಅನ್ಸುತ್ತೆ?
0: ಅಯ್ಯೋ ನಮ್ಗಂತ ಹೇಳ್ಕೊಳಕ ಅಸಾಧ್ಯ, ಹಂಗ ಅಷ್ಟು ಬೇಜಾರಾಗುತ್ತೆ. ನಾವು ಯಾಕಂದ್ರೆ ಅವ್ರು ಅವ್ರ ಮನೆಯವರೇ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು,
1: ಹೌದು.
0: ಅವರು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಮೇಡಮ್.
1: ಹೌದು, ಖಂಡಿತ.
0: ಹಾ ಮೇಡಮ್,
1: ಇದು ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಕೂಡ ಆಂಬ್ಯುಲೆನ್ಸ್ ಚಾಲಕರಿಗೆ ಮಾಹಿತಿ ಇರಬೇಕಾಗತ್ತಾ? ನೀವು ಸ್ಟ್ರೆಚರ್ಸ್ನ ವಾಹನಕ್ಕೆ ಹತ್ಸೋದು ಇಳಿಸೋದು ಎಲ್ಲ ಮಾಡಬೇಕಾಗತ್ತೆ.
0: ಹೌದು ಮೇಡಮ್, ಹೌದು.
1: ಇದಕ್ಕೆಲ್ಲ ನಿಮಗೆ ತರಬೇತಿ ಕೊಡ್ತಾರೆ ನೀವು ಆಂಬ್ಯುಲೆನ್ಸ್ ಚಾಲಕರಾಗಿ ಸೇರಿದ ತಕ್ಷಣ?
0: ಹೌದು ಮೇಡಮ್, ಹಾಸ್ಪಿಟಲ್ ಬ್ರದರ್ ಸಿಸ್ಟರ್ ಕೊಡ್ತಾರೆ ಮೇಡಮ್, ವೆಂಟಿಲೇಟರ್ ಹಾಕೋದು, ಆಕ್ಸಿಜನ್ ಹಾಕೋದು, ಅವೆಲ್ಲ ಮಾಡ್ಕೊಡ್ತಾರೆ ಮೇಡಮ್, ಹೇಳ್ಕೊಟ್ಟಾರೆ,
1: ಅದೆಲ್ಲ ಹೇಳ್ಕೊಡ್ತಾರೆ.
0: ಹೇಳ್ಕೊಟ್ಟಾರೆ ಮೇಡಮ್.
1: ನಿಮಗೆ ಶಕ್ತಿನೂ ಜಾಸ್ತಿ ಇರಬೇಕು, ಯಾಕಂದ್ರೆ ಸ್ಟ್ರೆಚರ್ಸ್ ಹತ್ಸೋದು ಇಳಿಯೋದೆಲ್ಲ ಮಾಡ್ಬೇಕಾಗತ್ತಲ್ಲ.
0: ಹೌದು ಮೇಡಮ್, ಹೌದು ಹೌದು ಹೌದು. ಒಬ್ರು 50 ಕೆಜಿ ಇರ್ತಾರೆ, ಒಬ್ರು 80, ಒಬ್ರು 120 ಇರ್ತಾರೆ, ಅಂತ ಸಮಯದಲ್ಲೂ ನಮ್ಗೆ ಹೆಲ್ಪ್ ಮಾಡ್ತಾರೆ.
1: ಈಗ ಎಷ್ಟೋ ಮನೆಗಳು ಫಸ್ಟ್ ಫ್ಲೋರ್ ನಲ್ಲಿ ಇರುತ್ತೆ, ಚಿಕ್ಕದಾಗಿರುತ್ತೆ, ಮೆಟ್ಲುಗಳಿರುತ್ತೆ, ಅಲ್ಲೆಲ್ಲ ಇಳಿಸ್ಕೊಂಡು ಬರ್ಬೇಕು ಅಂದ್ರೆ ನಿಮಗೆ ತುಂಬಾ ಕಷ್ಟ ಆಗಬಹುದು.
0: ಕಷ್ಟ ಇದೆ ಮೇಡಮ್, ಕಷ್ಟ ಇದೆ. 3rd ಫ್ಲೋರ್ 4th ಫ್ಲೋರ್ ಅಲ್ಲಿಂದ ನಾವು ಪೇಷಂಟ್ ಎಲ್ಲ ಹಾಕೊಂಡು ಸ್ಟ್ರೆಚರ್ ಹಾಕೊಂಡು ಇಳಿಸ್ಕೊಂಡು ಬಂದು ನಮ್ಮ ವೆಹಿಕಲ್ ಗೆ ತಗೊಂಡ್ ಬರ್ತೀವಿ ಮೇಡಮ್.
1: ಅವಾಗೆಲ್ಲ ತುಂಬಾ ಶ್ರಮ ಅನ್ಸುತ್ತೆ ನಿಮ್ಗೆ.
0: ಹೌದು ಮೇಡಮ್, ಏನ್ ಮಾಡ್ತೀರಾ, ನಮ್ಮ ಕರ್ತವ್ಯ ಮಾಡ್ಬೇಕಲ್ಲ.
1: ಅದೇನೆ, ಆದ್ರೆ ನಿಮ್ಗೆ ಅವಾಗ ಶ್ರಮ ಅಂತ ಮೊದಲು ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದು ಒಂದೇ ಇರತ್ತಾ ನಿಮ್ಮ ಮನಸ್ಸಿನಲ್ಲಿ ಅವಾಗ?
0: ಹೌದು ಮೇಡಮ್, ಹೌದು ಹೌದು. ಮೊದಲು ಪೇಷಂಟ್ ನ ಕರ್ಕೊಂಡು ಅವ್ರನ್ನ ಹಾಸ್ಪಿಟಲ್ ಸೇರ್ಸ್ಬೇಕು ಅಂತ ನಮ್ದೊಂದು ಗುರಿ ಇರುತ್ತೆ ಮೇಡಮ್. ನಮ್ದು ಬೇರೆ ಯಾವ ತರ ನಮ್ದು ಇದಿಲ್ಲ, ಆಲೋಚನೆ ಇರಲ್ಲ.
1: ಓಕೆ. ಈಗ ನೀವು ಆ ರೋಗಿಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ತುಂಬಾ ಒತ್ತಡ ಇರುತ್ತೆ, ಸಮಯ ಪ್ರಜ್ಞೆ ಜವಾಬ್ದಾರಿ ಎಲ್ಲಾನು ಇರಬೇಕಾಗತ್ತೆ. ಇಷ್ಟೆಲ್ಲದ್ರ ಮಧ್ಯೆ ನೀವು ನಿಮ್ಮ ಮನಸ್ಸನ್ನ ಸರಿಯಾದ ಸ್ಥಿತಿನಲ್ಲಿ ಇಟ್ಕೊಂಡಿರ್ಬೇಕು. ಈಗ ರೋಗಿ ಕುಟುಂಬದವರು ಟೆನ್ಷನ್ ಅಲ್ಲಿ ಇರ್ತಾರೆ, ಅವರು ನಿಮ್ಮ ಮೇಲೆ ರೇಗಾಡಬಹುದು. ಅವ ಅಂತ ಸಂದರ್ಭದಲ್ಲಿ ನೀವು ಹೇಗೆ ನಿಭಾಯಿಸ್ತೀರಿ?
0: ನಾವು ಅವ್ರ ಇದಕ್ಕೆ ಅವ್ರನ್ನ ಅಂದ್ರೆ ಮೇಡಮ್, ಅವ್ರಿಗೆ ಪೇಷಂಟ್ ಬಗ್ಗೆ ಇದಿರುತ್ತೆ, ಆತಂಕ ಇರುತ್ತೆ. ನಾವು ಅದನ್ನ ಸಹಕರಿಸ್ಬೇಕು, ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ಕೆಲವರು ಜಗಳ ಆಡ್ತಾರೆ, ಕೆಲವರು ಬೇಗ ಹೋಗಿ ಅಂತಾರೆ, ಅದಕ್ಕೆ ನಾವು ಸಹಕರಿಸ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ನಾವು ಸಹಕರಿಸ್ಕೊಂಡು ಬರ್ತೀವಿ ಮೇಡಮ್. ಬಂದ್ಮೇಲೆ ಅವರು ಪೇಷಂಟ್ ನ ಅಡ್ಮಿಟ್ ಆದ್ಮೇಲೆ ಫೋನ್ ಮಾಡಿ ಮೇಡಮ್.
1: ಓಹೋ, ಸರಿ ಸರಿ. ಆ ತರದವರು ಸಿಗ್ತಾರೆ ನಿಮ್ಗೆ? ಈಗ ನೀವು ಆಂಬ್ಯುಲೆನ್ಸ್, ನಿಮ್ಮ ಕೆಲಸ ಆಕ್ಚುಲಿ ಹೇಗೆ, ಆಸ್ಪತ್ರೆಗೆ ಸೀಮಿತ ಆಗಿರತ್ತಾ ಅಥವಾ ಎಲ್ಲಿಂದನೋ ಫೋನ್ ಮಾಡಿ ಕರೆಯೋದು ಅಂತ ಕಡೆಗೂ ನೀವು ಹೋಗೋದು ಆ ತರನು ಇರತ್ತಾ?
0: ಹೆಲ್ಪ್ ಲೈನ್ ಇದೆ, ನಂಬರ್ ಫೋನ್ ಮಾಡ್ತಾರೆ ಹೆಲ್ಪ್ ಲೈನ್ಗೆ. ಆ ಹೆಲ್ಪ್ ಲೈನ್ ನಂಬರ್ ಫೋನ್ ಮಾಡಿದಾಗ ನಾವು ಅವ್ರು ಎಷ್ಟು ಕಿಲೋಮೀಟರ್ ಇದ್ರು ನಾವು ಕರ್ಕೊಂಡ್ ಬರ್ತೀವಿ ಮೇಡಮ್. 30 ಕಿಲೋಮೀಟರ್, 35 ಕಿಲೋಮೀಟರ್, 40 ಕಿಲೋಮೀಟರ್ ಇದ್ದು ವಾಪಸ್ ಅವ್ರನ್ನ ನಾವು ಕರ್ಕೊಂಡ್ ಬರ್ತೀವಿ. ಅಂದ್ರೆ ಇನ್ನೊಂದು ಹಾಸ್ಪಿಟಲ್ ಇರ್ತಾರೆ, ಆ ಹಾಸ್ಪಿಟಲ್ ಇಂದ ನಮ್ಮ ಹಾಸ್ಪಿಟ್ಲಿಗೆ ಅವರು ಈ ಹಾಸ್ಪಿಟಲ್ ಗೆ ಸೇರ್ಸ್ಬೇಕು ಅಂತ ಇದಿರುತ್ತೆ ಮೇಡಮ್.
1: ಓಕೆ.
0: ಆಗ ಫೆಸಿಲಿಟಿ ಇರುತ್ತಲ್ಲ, ಅದರಿಂದ ನಮ್ನ ಬರಳ್ಕತ್ತಾರೆ ಮೇಡಮ್. ಅಲ್ಲಿಂದ ಪೇಷಂಟ್ ಕರ್ಕೊಂಡ್ ಬರ್ಬೇಕಲ್ಲ.

0: ಹೌದು ಹೌದು.
1: ಅಂತ ಸಮಯದಲ್ಲಿ ನಾವು ಸೆರೆನ ಹಾಕೊಂಡು ನಾವು ಹೋಗ್ತೀವಿ.
0: ಈಗ ನೀವು ಇಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಿ, 12 ವರ್ಷದಿಂದ, ಯಾವುದಾದ್ರೂ ಒಂದು ಮರೆಯಲಾರದ ಘಟನೆ ಇದೆಯಾ? ಏನೋ ನೀವು ಕರ್ಕೊಂಡು ಹೋಗಿ ಆ ರೋಗಿನ ಇನ್ ಟೈಮ್ ಆಸ್ಪತ್ರೆಗೆ ಸೇರಿಸಿ ಅವ್ರು ಹುಷಾರಾಗಿದ್ದಾರೆ ಆವಾಗ ನಿಮಗೆ ಖುಷಿಯಾಗಿರೋದು, ಆ ಥರದ್ದು ಏನಾದರೂ ಮರೆಯೋಕ್ಕಾಗದ ಅಂತ ಏನೋ ಚಾಲೆಂಜಿಂಗ್ ಆಗಿರ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಸ್ಪಾಟ್ಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಹುಷಾರಾಗಿ, ಆ ಥರದ್ದು ಏನಾದರೂ ಜ್ಞಾಪಕ ಇದೆಯಾ?
1: ಇದೆ ಮೇಡಮ್, ಒಂದು 4 ವರ್ಷ ಹಿಂದೆ ಇತ್ತು. ರಿಂಗ್ ರೋಡ್ಲೆ ಲಾರಿಗೂವೆ ಮತ್ತೆ ಇದು ಗೂಡ್ಸ್ ವೆಹಿಕಲ್ಗೂವೆ ಅದು ಆದಾಗ ಅವ್ರಿಗೆ ತಲೆಗೆ ಕೈಗೆ ಕಾಲ್ಗೆ ಫುಲ್ ಪೆಟ್ಟು ಬಿದ್ದಿತ್ತು. ಅಂತ ಸಮಯದಲ್ಲಿ ಅವ್ರನ್ನ ಹೋಗಿ ನಾವು ಕರ್ಕೊಂಡ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಆಗಿ ಅವರು ನಮ್ಗೆ ಇದ ಹೇಳ್ಬೋದು.
0: ಈಗಲೂ ಫೋನ್ ಮಾಡ್ತಾರೆ, ನನ್ನ ಜೀವ ಉಳಿಸಿದ್ದವ್ರು ನೀವು ಅಂತ ಹೇಳ್ಬಿಟ್ಟು. ಓಕೆ, ಇದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದಾಗ ಯಾವುದೋ ಒಂದೇ ಒಂದು ಆಂಬುಲೆನ್ಸ್ ಹೊರಡುತ್ತೋ ಅಥವಾ ಸುಮಾರು ಕಡೆಯಿಂದ ಬರ್ತಾರೆ ಹಾಗೆ?
1: ಇವ್ರು ಏನ್ ಮಾಡ್ತಾರೆ, ಜನ ಇರ್ತಾರಲ್ಲ ಸಾರ್ವಜನಿಕರು, ಅವರು ಯಾವ್ದು ಸಿಗುತ್ತೆ ಹೆಲ್ಪ್ ಲೈನ್ ಫೋನ್ ನಂಬರ್ ಅದಕ್ಕೆಲ್ಲ ಮಾಡ್ತಾರೆ ಮೇಡಮ್.
0: ಎಲ್ಲ ಅಲ್ಲಿ ಸಾರ್ವಜನಿಕರು ಯಾರ್ಯಾರು ನೆರೆದಿರ್ತಾರೋ ಅಲ್ಲಿ ಅವ್ರುಗಳು
1: 1-8 ಆಗಿರ್ಬೋದು ಇಲ್ಲ ಪ್ರೈವೇಟ್ ಆಗಿರ್ಬೋದು, 2-3 ಆಂಬುಲೆನ್ಸ್ ಬಂದೇ ಬರ್ತಾರೆ ಮೇಡಮ್.
0: ಓಕೆ,
1: ಯಾರು ಫಸ್ಟ್ ಬರ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ.
0: ಓಕೆ, ಯಾರ್ದು ತುಂಬಾ ಎಮರ್ಜೆನ್ಸಿ ಇರುತ್ತೆ ಅನ್ಸುತ್ತೋ ಅವ್ರನ್ನ ಫಸ್ಟ್ ಕರ್ಕೊಂಡು ಹೊರಟೋಗ್ತಾರೆ.
1: ಎಷ್ಟೋ ರೀತಿ ಆ ತರ ಆಗಿದೆ ಮೇಡಮ್. ನಾವು ಹೋಗಿ ವಾಪಸ್ ಬಂದಿದ್ದೀವಿ.
0: ಓಕೆ, ಓ ನೀವೇನು ಇನ್ಯಾವುದೋ ವೆಹಿಕಲ್ ಹೋಗಿ ಕರ್ಕೊಂಡು ಹೊರಟೋಗಿರ್ತಾರೆ?
1: ಮೊದ್ಲು ಹೋದವರು ಅವ್ರು ಹಾಕೊಂಡು ಪೇಷಂಟ್ ಕರ್ಕೊಂಡು ಹೋಗಿರ್ತಾರೆ ಮೇಡಮ್.
0: ಓಕೆ, ಹೇಳಿ ಹೇಳಿ.
1: ಕಂಡೀಷನ್ ಆಗಿದೆ ಮೇಡಮ್.
0: ಓಹೋ ಸರಿ. ಈಗ ಸಾಮಾನ್ಯವಾಗಿ ಸಾರ್ವಜನಿಕರು ಯೋಚನೆ ಮಾಡೋದು, ರಸ್ತೆಯಲ್ಲಿ ಟ್ರಾಫಿಕ್ ಇರಲಿ ಇಲ್ಲದೆ ಹೋಗಲಿ ಆ್ಯಂಬುಲೆನ್ಸ್ ಅವರು ಸುಮ್ಮನೆ ಸೈರನ್ ಹಾಕ್ಕೊಂಡು ಹೊರಟೋಗ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಆ್ಯಕ್ಚುಲಿ ವಾಹನದಲ್ಲಿ ರೋಗಿ ಇರೋದೇ ಇಲ್ಲ, ಆದರೂ ಕೂಡ ಇವ್ರು ಸೈರನ್ ಹಾಕ್ಕೊಂಡು ಖಾಲಿ ವೆಹಿಕಲ್ ಓಡಿಸ್ಕೊಂಡು ಹೊರಟೋಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ, ಇದು ನಿಜಾನಾ ಹೇಗೆ?
1: ಖಂಡಿತ ಜನಗಳು ತಪ್ಪು ತಿಳ್ಕೊಬಾರ್ದು. ಅಲ್ಲಿ ಒಬ್ರು ಪೇಷಂಟ್ ಏನ್ ಆಕ್ಸಿಡೆಂಟ್ ಆಗಿರುತ್ತೋ ಇಲ್ಲ ಅನ್ನೋದು ಬೇರೆ ಹಾಸ್ಪಿಟಲ್ ಇರ್ತಾರೆ ಇಲ್ಲ ಮನೇಲಿ ಇರ್ತಾರೆ ಅರೆಸ್ಟ್ ಆಗಿರ್ತಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್
0: ಗೊತ್ತಾಯ್ತು.
1: ನಮ್ಗೆ ಫೋನ್ ಮಾಡಿದಾಗ ನಾವು ಇಮ್ಮಿಡಿಯೇಟ್ಲಿ ಹೋಗ್ಬೇಕು ಮೇಡಮ್, ಇಲ್ಲಿ ನಾವು ಹಾಕ್ಲೇಬೇಕು ಮೇಡಮ್.
0: ಹೌದು ಹೌದು ಹೌದು,
1: ಪೇಷಂಟ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಮೇಡಮ್. ಮನೆಯವರು ಆತಂಕವಾಗಿರ್ತಾರೆ. ನಾವು ಸೆರೆನಾಕ್ ಹೋಗಿ ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಸೇರಿಸಿ ಯಾರ್ದು ಜೀವ ಉಳಿತಾ ಬಿಡ್ತಾ ಅದು ಸೆಕೆಂಡ್ ಇದೆ. ಇಲ್ಲಿ ನಮ್ ಕರ್ತವ್ಯ ಏನು, ಫೋನ್ ಮಾಡುವಾಗ ನಾವು ಇತ್ತಿಂದ ಖಾಲಿ ಹೋಗಿ ಆ ಕಡೆಯಿಂದ ಪೇಷಂಟ್ ಹಾಕೊಂಡ್ ಬರ್ತೀವಿ ಮೇಡಮ್.
0: ಹೇಳಿ ಹೇಳಿ.
1: ಅದೇ ಜನಗಳು ಸಾರ್ವಜನಿಕರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು
0: ಅಂದ್ರೆ, ನೀವು ಹೇಳೋದು ಖಾಲಿ ವೆಹಿಕಲ್ ಅಲ್ಲಿ ಹೋಗ್ತಾ ಸೈರನ್ ಹಾಕೊಂಡಿದ್ರು ಕೂಡ ನಾವು ಸುಮ್ಮನೆ ಹೋಗ್ತಾ ಇರೋದಿಲ್ಲ, ಯಾವುದೋ ಒಂದು ರೋಗಿನ
1: ಸಂದರ್ಭ ಇರುತ್ತೆ ಮೇಡಮ್.
0: ಸಂದರ್ಭ ಇರುತ್ತೆ, ತುರ್ತು ಸಂದರ್ಭ ಇರೋದ್ರಿಂದನೇ ಸೈರನ್ ಹಾಕೊಂಡು ಹೋಗ್ತಾ ಇರೋದು ಅಂತನ್ಬಿಟ್ಟು ತಿಳ್ಕೊಳ್ಬೇಕು ಸಾರ್ವಜನಿಕರು.
1: ದಯವಿಟ್ಟು ಅದನ್ನು ತಿಳ್ಕೊಬೇಕು ಮೇಡಮ್. ಎಲ್ಲಾ ಆಂಬುಲೆನ್ಸ್ ಡ್ರೈವರ್ಗಳು ಸುಮ್ನೆ ಸೇರೋಣಕ್ಕೆ ಹೋಗಲ್ಲ ಮೇಡಮ್. ಅದೊಂದು ಜನಗಳು ಸಾರ್ವಜನಿಕ ದಯವಿಟ್ಟು ಅದೊಂದು ಅರ್ಥ ಮಾಡ್ಕೋಬೇಕು,
0: ಅರ್ಥ ಮಾಡ್ಕೊಂಡು ಜಾಗ ಬಿಡ್ಬೇಕು ಅವ್ರಿಗೆ. ಎಷ್ಟೋ ಸತಿ ಇವಾಗ ಪಕ್ಕದಲ್ಲೇ ಇರತ್ತೆ ನಿಮ್ಗೆ ಈ ಟ್ರಾಫಿಕ್ ದಟ್ಟಣೆಯಿಂದ ನಿಮ್ಗೆ ಅಲ್ಲಿ ಹೋಗಕ್ ಆಗೋದಿಲ್ಲ, ಆ ತರ ಸಂದರ್ಭಗಳು ಎದುರಾಗಿದ್ಯಾ ಅವ್ರಿಗೆ?
1: ಆಗಿದೆ. ಅಂತ ಇದ್ರಲ್ಲಿ ನಾವು ಒಲಿವೆ ಇರ್ತಲ್ಲ ಅಂತದ್ಲಿ ನಾವು ಹೆಡ್ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ನಾವು ಒಂದ್ ವೇಳೆ ಹೋಗ್ತೀವಿ ಮೇಡಮ್. ಅಂತದ್ರಲ್ಲಿ ಸಾರ್ವಜನಿಕರು ನಮ್ಗೆ ಇದ್ ಮಾಡ್ಕೊಡ್ತಾರೆ ಮೇಡಮ್,
0: ಸಹಕಾರ ಮಾಡ್ಕೊಡ್ತಾರೆ
1: ಮೇಡಮ್. ತುಂಬಾ ಅದು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮೇಡಮ್. ಅದರಿಂದ ಹೆಚ್ಚಾಗಿ ನಮ್ಗೆ ಟ್ರಾಫಿಕ್ ಪೊಲೀಸ್ ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್.
0: ಓಕೆ, ಇದು ಆಂಬುಲೆನ್ಸ್ ಚಾಲಕ ವೃತ್ತಿ ನಿರ್ವಹಿಸೋದಕ್ಕೆ ಏನಾದ್ರೂ ಟ್ರೈನಿಂಗ್ ಬೇಕಾಗತ್ತಾ? ಯಾವ ರೀತಿ ಈ ವೃತ್ತಿಗೆ ಸೇರ್ಕೊಳ್ಬೇಕಾಗತ್ತೆ ಇಂಟ್ರೆಸ್ಟ್ ಇರೋರು?
1: ಇಲ್ಲ ಮೇಡಮ್, ಇಲ್ಲ ಡ್ರೈವಿಂಗ್ ಬಂದಿದ್ರೆ ಅದ್ರಲ್ಲಿ ಮೊದಲನೇ ವೆಹಿಕಲ್ ಓಡ್ತಿರ್ತಾರಲ್ಲ ಡ್ರೈವರ್, ಅವರು 1 ವಾರ ನಮ್ಗೆ ಸ್ಟ್ರೆಚರ್ ಇಳಿಸೋದು ಹಾಕೋದು ಮತ್ತೆ ಪೇಷಂಟ್ ಹೆಂಗ್ ಹಾಕೋದು ಮತ್ತೆ ವೆಂಟಿಲೇಟರ್ ಮತ್ತೆ ಆಕ್ಸಿಜನ್ ಹೆಂಗ್ ಕೊಡೋದು ಇದನ್ನ 1 ವಾರ ಹೇಳ್ಕೊಡ್ತಾರೆ ಮೇಡಮ್.
0: ಓಕೆ,
1: ಆಮೇಲೆ ನಮ್ಗೆ ಹ್ಯಾಂಡ್ ಓವರ್ ಕೊಡ್ತಾರೆ ಮೇಡಮ್. ಬ್ರದರ್ ವೆಂಟಿಲೇಟರ್ ಪೇಷಂಟ್ ಗೆ ಹೆಂಗ್ ಹಾಕೋದು, ಯಾವ ತರ ಎಷ್ಟು ಸೆಂಟಿಮೆಂಟ್ ಇರಬೇಕು ಅವೆಲ್ಲ ಹೇಳ್ಕೊಡ್ತಾರೆ ಮೇಡಮ್, ಬ್ರದರ್ ಸಿಸ್ಟರ್.
0: ಓಕೆ, ಅಂದ್ರೆ ನೀವು

0: ಈ ಬ್ರದರ್ಸು ಸಿಸ್ಟರ್ಸ್ಗೂ ಹೆಲ್ಪ್ ಮಾಡಿರೋ ಅಂತ ಸಂದರ್ಭಗಳು ಇರುತ್ತೆ. ಅವರೊಬ್ರಿಗೆ ಮೇಂಟೈನ್ ಮಾಡೋಕ್ಕಾಗದೆ ಪೇಷಂಟ್ಗೆ ಕರ್ಕೊಂಡು ಹೋಗೋಕ್ ಮುಂಚೆ ನೀವು ಕೂಡ ಅವ್ರಿಗೆ ಸಹಾಯ
1: ಮಾಡ್ತೀವಿ ಮೇಡಮ್. ಬ್ರದರ್ ಸಿಸ್ಟರ್ಗೆ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ಅರೆಸ್ಟ್ ಏನಾರ ಆದ್ರೆ ಪೇಷಂಟ್ ನಾವು ಆಮ್ ಮಾಡ್ತೀವಿ ಮೇಡಮ್. ಎದೆಗೆ ಶಾಖ ಕೊಡ್ತೀವಿ ಮೇಡಮ್, ಅಮ್ಮ ಅಂತ ಅದು ಮಾಡ್ತೀವಿ. ಹಾ, ಎದೆ ಅಮ್ಮತ್ತೀವಿ ಮೇಡಮ್. ಆ ರೀತಿ ಎಲ್ಲ ಇದೆ ಮೇಡಮ್. ಅವೆಲ್ಲ ಸಹಾಯ ಇದೆ ಮೇಡಮ್.
0: ಸೊ ನೀವು ಆಂಬುಲೆನ್ಸ್ ಡ್ರೈವರ್ಸ್ ಕೂಡ ಒಬ್ಬ ನರ್ಸ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಬಹುದು.
1: ಹೌದು ಮೇಡಮ್, ಕರೆಕ್ಟ್ ಮೇಡಮ್.
0: ಸೊ ಇದಕ್ಕೆ ವಿಶೇಷವಾದ ತರಬೇತಿ ಏನಿಲ್ಲ, ಡ್ರೈವಿಂಗ್ ಗೊತ್ತಿದ್ರೆ ಆಸ್ಪತ್ರೆಗೆ ಸೇರ್ಕೊಳ್ಬಹುದು.
1: ಖಂಡಿತ ಯಾರ್ಯಾದ್ರೂ ಅಷ್ಟೇ ಆಟೋಮೆಟಿಕ್ ಆಗಿ ಗೊತ್ತಾಗೋಯ್ತು ಮೇಡಮ್. ಈಗ ನಾವು ಡ್ರೈವಿಂಗ್ ಯಾವ ರೀತಿ ಪಂಚರ್ ಆದ್ರೆ ಯಾವ ರೀತಿ ಸ್ಟೆಪ್ ಚೇಂಜ್ ಮಾಡ್ತೀವಿ, ಬೇರೆ ಏನಾರ ಆದ್ರೆ ಯಾವ ಅಲ್ಲೇ ನಮ್ದು ಗೊತ್ತಾಗೋಯ್ತು ಮೇಡಮ್. ಆ ರೀತಿ ಇದೇ
0: ಅದೇ ರೀತಿ ಇದೆ ಕೆಲಸ. ಇಲ್ಲಿ ಸೇರ್ಕೊಂಡ ತಕ್ಷಣ ನಿಮಗೂ ಅಲ್ಲಿ ಪ್ರಥಮ ಚಿಕಿತ್ಸೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡುತ್ತೆ. ಒಟ್ಟಿನಲ್ಲಿ ಮಾನವೀಯತೆ ಇರಬೇಕು ಅಂತ ಹೇಳ್ತೀರಿ.
1: ಅದೊಂದು ಮತ್ತೆ ಖಂಡಿತ ಇರಬೇಕು ಮನುಷ್ಯಂಗೆ, ಅದೊಂದು ಸಹಜ ಮೇಡಮ್, ಇರಲೇಬೇಕು. ಕೋಪ ಮಾಡ್ಕೋಬಾರ್ದು, ಕೋಪ ಬರುತ್ತೆ ಅಷ್ಟು ಅಟೆಂಡರ್ಗಳು ಅಷ್ಟೊಂದು ಬೇಜಾರು ಮಾಡಿಸ್ತಾರೆ, ಅದನ್ನ ನಾವು ಸಹಿಸ್ಕೊಳ್ತೀವಿ ಮೇಡಮ್. ಯಾಕಂದ್ರೆ ನಮ್ಗೂ ಒಂದು ಜೀವ ಉಳಿಸ್ಬೇಕಂತ ತುಂಬಾ ಆಸೆ ಇರುತ್ತೆ. ಕುಟುಂಬ ಇದೆ,
0: ನೀವು ಕರ್ತ್ಕೊಂಡು ಹೋಗಿರೋ ರೋಗಿ ಪ್ರಾಣ ಉಳಿತು ಅಂತಂದಾಗ ನಿಮ್ಗೇನ್ ಅನಿಸುತ್ತೆ, ಮತ್ತೆ ಅದನ್ನ ನೀವು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀರಾ, ನಾನು ಕರ್ಕೊಂಡ್ಬಂದಿದ್ದ ಈ ರೋಗಿ ಏನಾಯ್ತೋ ಏನೋ ತಿಳ್ಕೊಳ್ಳೋಣ ಅಂತ ನೀವು ಅವ್ರಿಗೆ ಫೋನ್ ಗೇನ್ ಮಾಡಿ ಕೇಳ್ಕೊಳ್ತೀರಾ?
1: ಫೋನ್ ಮಾಡ್ತಾರೆ ಅವ್ರು, ನಾವು ಮಾಡ್ತೀವಿ ಅವ್ರು ಮಾಡ್ತಾರೆ, ನಾವು ದೇವ್ರಲ್ಲಿ ಬೇಡ್ಕೋತೀವಿ ಅದೊಂದು
0: ಒಳ್ಳೇದಾಗ್ಲಪ್ಪ. ನಿಮ್ಗೆ ಈ ಕೆಲ್ಸದಲ್ಲಿ ಆತ್ಮತೃಪ್ತಿ ಇದೆಯಾ ನಾಗೇಶ್ ಅವ್ರೆ?
1: ತುಂಬಾ ಆಸಕ್ತಿ ಮೇಡಮ್ ನಮ್ಗೆ.
0: ಹೌದಾ? ಓಕೆ. ಯಾವುದೇ ನಿಮ್ಗೆ ಇದು ಇದೇ ಸಮಯ ಅಂತ ಇರೋದಿಲ್ವಲ್ಲ, ಫೋನ್ ಮಾಡಿದ ತಕ್ಷಣ ಹೋಗ್ಬೇಕಾಗತ್ತೆ, ಹೇಗೆ ನೀವು ಇದನ್ನ ನಿಭಾಯಿಸ್ತೀರಿ
1: ಮೇಡಮ್? ನಮ್ಗೆ ಅದ್ರಲ್ಲೇ ಇದಿರ್ತೀವಿ ಮೇಡಮ್. ರಜಾ ತಗ ನಾವು ಒಂದು ರಜಾ ತಗೋಬೇಕು ಅಂದ್ರೆ ನಾವು ಇನ್ನೊಬ್ಬರನ್ನ
0: ನಿಮ್ ಜಾಗಕ್ಕೆ ಇನ್ನೊಬ್ಬರನ್ನ ಸೇರಿಸ್ಬಿಟ್ಟು ಆಮೇಲೆ ನೀವು ರಜಾ ತಗೋಬೇಕು.
1: ಒಂದು ವೆಹಿಕಲ್ ಡಬಲ್ ಡ್ರೈವರ್ ಇರ್ತಾರೆ ಮೇಡಮ್.
0: ಓಹೋ.
1: 24/24. ಒಂದ್ ದಿನ ನಮ್ದು ಒಂದ್ ದಿನ ಇನ್ನೊಬ್ರು, ಆ ರೀತಿ ಮೇಡಮ್.
0: ಆಯ್ತು. ಓಕೆ ಆಗ್ಲಿ ನಾಗೇಶ್ ಅವರೇ. ಜೀವದ ಅಳಿವು ಉಳಿವಿನ ಹಿಂದೆ ಅತ್ಯಂತ ಮುಖ್ಯ ಪಾತ್ರವನ್ನ ವಹಿಸೋ ಎಲ್ಲಾ ತುರ್ತು ವಾಹನ ಚಾಲಕರ ಪರವಾಗಿ ನೀವು ಇವತ್ತು ಮಾತಾಡಿದ್ದೀರಿ. ಆಂಬ್ಯುಲೆನ್ಸ್ ಡ್ರೈವರ್ಸ್ ಒತ್ತಡ ಜವಾಬ್ದಾರಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಲಯ ಹಾಗೂ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನಮಸ್ತೆ ಮೇಡಮ್.
2: ಹರ್ಷಿತಾ ಶಕರ್ ಶಕ್ತಿನಗರದಿಂದ ಸಂದೇಶ ಕಳಿಸಿ ಹೇಳ್ತಾರೆ, ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡಿದಾಗ ಅದರಲ್ಲಿ ಸಿಗುವ ಫಲಿತಾಂಶವು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ. ಉದಾಹರಣೆಗೆ ಪೌರಕಾರ್ಮಿಕರು ದಿನನಿತ್ಯ ಪಡುವ ಶ್ರಮ ನಮ್ಮ ಪರಿಸರವನ್ನು ಅಂದಗೊಳಿಸಿ ನಮಗೆ ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಿಸುತ್ತಾರೆ. ಇವರ ಈ ಕೆಲಸವನ್ನು ಗೌರವಿಸಿ ಪ್ರೀತಿಸುವ ನಡೆ ನಮ್ಮೆಲ್ಲರ ಹೊಣೆ ಅಂತಾರೆ ಇವರು.
3: ಕಣ್ಣೂರು ವಿ ಗೋವಿಂದಾಚಾರಿ ಕುವೆಂಪು ನಗರದಿಂದ ಹೇಳ್ತಾರೆ, ನನ್ನ ಹಲವಾರು ವರ್ಷಗಳ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮದ ಆಲಿಸುವಿಕೆ, ಹಿಂದೆ ಕಾರ್ಯಕ್ರಮ ನಿರ್ಮಾಣ ಮಾಡೋರು, ಸಮಾಜದ ಅವಶ್ಯಕತೆ ಹಾಗೂ ಕೇಳುಗರ ಆಸಕ್ತಿ ಅಂಶಗಳನ್ನು ಮನಗೊಂಡು ಅತ್ಯಂತ ಪ್ರೀತಿ ಶ್ರದ್ಧೆಯಿಂದ ವಿಷಯಗಳನ್ನ ಆಯ್ಕೆ ಮಾಡಿ ಪ್ರಾಮಾಣಿಕವಾಗಿ ಕಾರ್ಯಕ್ರಮ ನೀಡುತ್ತಿರುವುದು ನಿಜವಾದ ಕಾಯಕವೇ ಆಗಿದೆ. ಹಾಗಾಗಿಯೇ ಕಾರ್ಯಕ್ರಮಗಳನ್ನು ಕೇಳಿ ಧನಾತ್ಮಕವಾಗಿ ಚಿಂತಿಸಿ ಸಕಾರಾತ್ಮಕವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳುತ್ತಿರುವುದು ಆಕಾಶವಾಣಿಯ ಮಹೋನ್ನತ ಕಾಯಕವಾಗಿದೆ ಎಂದರೆ ಖಂಡಿತವಾಗಿ ತಪ್ಪಾಗಲಾರದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂದಿನ ಹೊಂಗಿರಣದ ವಿಷಯದ ಆಯ್ಕೆ ಅತ್ಯಂತ ಅರ್ಥಪೂರ್ಣ. ಹೊಂಗಿರಣದ ಸರ್ವರಿಗೂ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
2: ಪಾರ್ವತಿಯವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಹೊಂಗಿರಣ ಕಾರ್ಯಕ್ರಮಕ್ಕೆ ವಂದನೆಗಳು. ನೀವು ಹೇಳಿದಂತೆ ಯಾವ ಕೆಲಸವೂ ಕೂಡ ಕಡಿಮೆ ಅಲ್ಲ. ಯಾವುದೇ ಕೆಲಸವಿರಲಿ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೊಂದು ಸ್ವಲ್ಪ ಪ್ರೀತಿ ಕೊಟ್ಟರೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಆ ಕೆಲಸ ಮನೆಯಲ್ಲಿ ಮರ ಕೆಲಸ ಮಾಡಿಸುವಾಗ ಅದರ ಅನುಭವ ನಮಗಾಗಿದೆ. ಕಾರ್ಮಿಕರ ಜೊತೆಗೆ ನಾವು ಕೂಡ ಧೂಳನ್ನು ಕುಡಿದು ಸ್ವಲ್ಪ ಅಸಹಜವಾಗಿತ್ತು ನಮಗೆಲ್ಲ. ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನೀಲಮ್ಮನವರಿಗೂ ಕೂಡ ನಮ್ಮ ಧನ್ಯವಾದಗಳು ಅಂತ ಅವರು ಹೇಳ್ತಾರೆ.
3: ಸೌಮ್ಯ SBM ಲೇಔಟಿಂದ ಹೇಳ್ತಾರೆ, ಮನೆಯಲ್ಲಿ ಅಡುಗೆ ಕೆಲಸ ಕೇವಲ ಕರ್ತವ್ಯ ಎಂದು ತಿಳಿಯದೆ ತನ್ನವರಿಗಾಗಿ ಎಂದು ಪ್ರೀತಿಯಿಂದ ಮಾಡುತ್ತಿರುತ್ತಾರೆ. ಅಡುಗೆ ಒಂದೊಂದು ದಿನ ವ್ಯತ್ಯಾಸವಾದರೆ ಮನೆಯಲ್ಲಿರುವವರು ಪರವಾಗಿಲ್ಲ,

0: ತೊಂದಿನ ಹಾಗಾಗಿದೆ, ನೆನ್ನೆ ಅಡುಗೆ ಚೆನ್ನಾಗಿತ್ತು, ನಾಳೆ ಚೆನ್ನಾಗೇ ಮಾಡ್ತೀಯಾ ಎಂದು ಭರವಸೆ ಪ್ರೀತಿಯ ನುಡಿಯಿಂದ ಅಡುಗೆ ಮಾಡುವವರಿಗೆ ಬೇಸರ ಹೋಗಿ ನಾಳೆ ಇನ್ನೂ ರುಚಿಯಾಗಿ ಮಾಡಬೇಕು ಅನ್ನೋ ಹೊಸ ಹುರುಪು ಬರುತ್ತೆ. ನಾನೇ ಅಡುಗೆ ಮಾಡಿ ಮನೆಯ ಸಂಸಾರ ನಿಭಾಯಿಸುವಾಗ ನನ್ನ ತಾಯಿ ಮತ್ತು ನನ್ನ ಅತ್ತೆಯ ಪರಿಶ್ರಮದ ಬಗ್ಗೆ ಹೆಮ್ಮೆ ಗೌರವ ಬಂತು ಅಂತ ಅವರು ಹೇಳ್ತಾ ಇದ್ದಾರೆ.
1: ಇನ್ನು ಈ ಸಂದೇಶವನ್ನು ಮೈಸೂರಿನ ವಿಜಯನಗರ 4ನೇ ಹಂತದಿಂದ ಗೋವಿಂದರಾಜ್ ಅವರು ಕಳಿಸಿದ್ದಾರೆ. ಮನುಷ್ಯನ ಕಟ್ಟಕಡೆಯ ನೆಲೆ ಸ್ಮಶಾನ. ಅಲ್ಲಿ ಸೇವೆ ಮಾಡುತ್ತಿರುವ ಅಲ್ಲಿರುವ ಜನ ರುದ್ರರಿಗೆ ಸಮಾನ. ಈ ಸೇವೆಯನ್ನು ಯಾರು ಮಾಡಿದರೂ ಅದು ಶಿವನ ಸೇವೆಗೆ ಸಮಾನ. ಇಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಜನರಿಗೆ ನಮ್ಮ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾರೆ ಇವರು.
2: ಸ್ನೇಹಿತರೆ, ಈಗ ನಮ್ಮ ಜೊತೆಗಿದ್ದಾರೆ ಮೈಸೂರಿನ ರೈಲ್ವೆ ಸ್ಟೇಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿ ಹೆಣ್ಣು ಮಕ್ಕಳಿಗಾಗಿ ಉಚಿತ ವಸತಿ ನಿಲಯವನ್ನು ನಡೆಸ್ತಾ ಇರುವಂತಹ ಶ್ರೀಮತಿ ಎಂ ಸಿ ಪ್ರಭಾಮಣಿಯವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಭಾಮಣಿಯವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಭಾಮಣಿಯವರೇ, ನೀವು ರೈಲ್ವೆ ಸ್ಟೇಷನ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರಿ. ನೀವು ಈ ವೃತ್ತಿಗೆ ಸೇರಿದ್ದು ಯಾವಾಗ? ಈಗ ನಿಮಗೆ ಎಷ್ಟು ವಯಸ್ಸು?
3: 24/10/1974 ನಾನು ಆಫೀಸ್ಗೆ ಜಾಯ್ನ್ ಆದೆ. ಈಗ ನನಗೆ 76 ವರ್ಷ.
2: ಓಕೆ. ನೀವು ಯಾವ ಕಾರಣಕ್ಕೆ ಈ ಬಾಲಕಿಯರಿಗಾಗಿ ಉಚಿತ ವಸತಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅನ್ನಿಸ್ತು, ಮತ್ತು ಇದ್ರ ಹಿಂದಿನ ಕಥೆ ಏನು ಅಂತ ಹೇಳೋಕ್ಕಾಗತ್ತಾ?
3: ಆಗತ್ತೆ,
2: ಹೇಳಿ ಹೇಳಿ, ಮಾತಾಡಿ.
3: ಈಗ ನಾನು ನಿವೃತ್ತಿಯಾದ ನಂತರ ನನ್ನ ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಲ್ಲವನ್ನು ನಾನು ಬೇರೆ ಯಾರಿಗೋ ಸಹಾಯ ಮಾಡಿದ್ರೆ ಅದು ಅವರಿಗಾಗಿ ಉಳಿಯುತ್ತೆ. ಆದರೆ ಈ ಬಡ ಹೆಣ್ಣು ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗಾದ್ರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ತುಂಬಾ ಉಪಕಾರವಾಗತ್ತೆ, ಹೆಲ್ಪ್ ಆಗತ್ತೆ. ಅವರು ಓದಿದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಸಹಾಯಕವಾಗತ್ತೆ ಅಂದುಕೊಂಡು ನಾನು ಈ ವೃತ್ತಿಗೆ ಇಳಿದೆ. ಮತ್ತೆ ನನಗೆ ಇದರಲ್ಲಿ ತುಂಬಾ ಒಂಥರ ತೃಪ್ತಿ ಇದೆ. ಹೆಣ್ಣು ಮಕ್ಕಳು, 52 ಹೆಣ್ಮಕ್ಳಿದ್ದಾರೆ. ನಾನು ದುಡ್ದಿದ್ದು ತಂದಿದ್ದ ಫುಲ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಲ್ಲ ಇಲ್ಲಿಗೆ ಉಪಯೋಗಿಸಿದೀನಿ. ನನ್ನ ಮನೆಯಲ್ಲೇ ನಾನು ಇವಾಗ ಔಟ್ ಹೌಸ್ ನಲ್ಲಿದ್ದೆ. ಆ ಮನೇನೆ ಪರಿವರ್ತನೆ ಮಾಡಿ ಹಾಸ್ಟೆಲ್ ತರ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಸಿದೀನಿ. ಕಟ್ಟಿಸ್ಬಿಟ್ಟು ಇವಾಗ ನನಗೆ ಶಿವಶ್ರೀ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸುಮನ ಲಾಯರ್ ಮತ್ತೆ ನೋಟರಿ ಆಗಿದ್ದಾರೆ, ಅವರು ಸೆಕ್ರೆಟರಿ ಆಗಿದ್ದಾರೆ. ಗಂಗೋತ್ರಿನಲ್ಲಿ ಡಾಕ್ಟರ್ ಬಸವಯ್ಯ ಅವರಿದ್ದಾರೆ, ಅವರು ಟ್ರಸ್ಟಿನ ಸದಸ್ಯರಾಗಿದ್ದಾರೆ. ಆ ನಂತರ BMS ಪ್ರಸಾದ್ ಅಂತ ಇಂಜಿನಿಯರ್ ಒಬ್ರಿದ್ದಾರೆ, ನಾಗಲಾಂಬಿಕೆ ಅವರಿದ್ದಾರೆ. ಇವರೆಲ್ಲರೂ ನನ್ನ ಸಹಾಯಕ್ಕೆ ಬಂದು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮತ್ತೆ ಈ ಒಂದು ಸಂಸ್ಥೆಯನ್ನ 28/1/2010 ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿ ಆಶೀರ್ವದಿಸಿದ್ದಾರೆ.
2: ಅವಾಗ ನೀವು ಪ್ರಾರಂಭ ಮಾಡಿದ್ದು? ಇದು
3: ಅವಾಗ ಪ್ರಾರಂಭ ಮಾಡಿದ್ದು, ಆ ದಿನ ಪ್ರಾರಂಭ ಮಾಡಿದ್ದು.
2: ಪ್ರಾರಂಭ ಮಾಡಿದಾಗ ಎಷ್ಟು ಮಕ್ಕಳಿದ್ರು ಇಲ್ಲಿ?
3: ಅಲ್ಲಿ ಇವಾಗ ಅವಾಗ 25 ಮಕ್ಕಳಿದ್ರು.
2: 25 ಮಕ್ಕಳಿದ್ರು. ನೀವು ಈ ವಸತಿ ನಿಲಯಕ್ಕೆ ಯಾವ ರೀತಿ ಸೀಟ್ ಕೊಡ್ತೀರಿ ಅಂದ್ರೆ, ನೀವು ನಿಗದಿ ಮಾಡಿರೋ ಮಾನದಂಡ ಏನು, ಯಾವ ನಿಯಮಗಳನ್ನ ಈ ಮಕ್ಕಳು ಪಾಲಿಸ್ಬೇಕು?
3: PUC ಆದ ನಂತರ ಯಾವುದೇ ಕೋರ್ಸ್ ತಗೊಂಡ್ರು ಅವ್ರಿಗೆ ಉಚಿತವಾಗಿ ಪ್ರವೇಶವನ್ನ ನೀಡ್ತೀವಿ.
2: ಓಕೆ.
3: ಅಪ್ಲಿಕೇಶನ್ ಕೊಡ್ತೀವಿ, ಆ ನಂತರ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀವಿ. ಇಂಟರ್ವ್ಯೂನಲ್ಲಿ ಅವರ ಡೀಟೇಲ್ಸ್ ಎಲ್ಲ ಕೇಳ್ಕೊತೀವಿ, ಆ ನಂತರ ಪ್ರವೇಶಾತಿ ಕೊಡ್ತೀವಿ. 3 ವರ್ಷ ಓದ್ತಾರೋ ಡಿಗ್ರಿ ಮಾಡಿದ್ರೆ, ಮಾಸ್ಟರ್ ಡಿಗ್ರಿ ಮಾಡಿದ್ರೆ 5 ವರ್ಷ ತನಕನು ಇರಬಹುದು.
2: ಓಕೆ.
3: ಉಚಿತವಾಗಿ ನೋಡ್ಕೋತೀವಿ.
2: ಸರಿ, ಇದನ್ನ ಶುರು ಮಾಡ್ಬೇಕಾದ್ರೆ ನೀವು ಏನೇನು ರೂಲ್ಸ್ ಮಾಡ್ಕೊಂಡ್ರಿ, ಅಂದ್ರೆ ಹೆಂಗೆ ಪ್ರಾರಂಭ ಆಯ್ತು, ಏನೇನ್ ಕಷ್ಟಪಟ್ರಿ ನೀವು ಇದ್ರ ಹಿಂದೆ?
3: ಕಷ್ಟ ಅಂದ್ರೆ ಅದು ಗುಬ್ಬಿ ತೋಟದಪ್ಪನವ್ರ ಸಹಕಾರ ತಗೊಂಡ್ವಿ ನಾವು. ಅಲ್ಲಿ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ರು, ಅವರು ನಮ್ಗೆ ಸಲಹೆ ಕೊಟ್ರು ನೀವ್ ಈ ತರ ಮಾಡಿ ಅಂತ. ಅದನ್ನ ನಾವು ಪಾಲಿಸ್ಕೊಂಡು ಅದೇ ತರ ಮಕ್ಕಳಿಗೆ ಸಾಯಂಕಾಲ ಬೆಳಿಗ್ಗೆ ಪ್ರೇಯರ್ ಆಗ್ಬೇಕು, ಸಾಯಂಕಾಲ ಪ್ರೇಯರ್ ಆಗ್ಬೇಕು. ಸಾಯಂಕಾಲ 6:30 ಒಳಗಡೆ ಎಲ್ಲರೂ ಬಂದ್ಬಿಡ್ಬೇಕು. ಒಂದ್ ಸಮಯ ಅನಿವಾರ್ಯತೆ ಇದ್ರೆ ನನಗೆ ಫೋನ್ ಮಾಡ್ಬೇಕು. ಆತರ ಎಲ್ಲ ಹೇಳ್ಕೊಂಡು ಮಕ್ಕಳನ್ನ ಒಂದು ಕಂಪ್ಲೇಂಟ್ ಇಲ್ಲದೆ ಇರೋ ತರ, ನಾವು 2010 ಓಪನ್ ಮಾಡಿದ್ರು ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಇಲ್ಲದೆ ಇರೋ ತರ ನೋಡ್ಕೊಂಡಿದೀವಿ.
2: ಇದುವರೆಗೆ ಎಷ್ಟು ಹೆಣ್ಮಕ್ಳು ನಿಮ್ಮ

0: ಅಂತ ಕೇಳಿ ಮಾತಾಡ್ತಾರೆ.
1: ನಿಮ್ಮ ಈ ಹಾಸ್ಟೆಲ್ ನಿರ್ವಹಣೆಗೆ ಅವರು ಈಗಲೂ ಕೂಡ ಸಹಾಯ ಮಾಡೋದುಂಟ?
0: ಸಹಾಯ ಏನು ನಾನು ಕೇಳೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ತುಂಬಾ ಡಿಮ್ಯಾಂಡ್ಸ್ ಗಳಿರುತ್ತೆ, ಹೆಣ್ಮಕ್ಳು ಅಲ್ವಾ, ಅದರಿಂದ ಅವ್ರನ್ನ ನಾನೇನು ಕೇಳೋದಿಲ್ಲ, ಆದ್ರೆ ಮಾತಾಡ್ತಾರೆ, ಬರ್ತಾರೆ, ಹೋಗ್ತಾರೆ.
1: ಅಲ್ಲ, ನಾನು ಹೇಳೋದೇನು ಅಂದ್ರೆ, ಇವಾಗ ನಿಮ್ಮಿಂದ ಸ್ಫೂರ್ತಿ ಪಡೆದು ಅವರು ಕೂಡ ಸಮಾಜ ಸೇವೆನಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಇರಬಹುದು, ಏನೋ ಒಂದು ಅಳಿಲು ಸೇವೆಯಿಂದ ಪ್ರಾರಂಭ ಮಾಡಬಹುದು, ಹಾಗೆ ನಾನು ಕೇಳ್ತಾ ಇದೀನಿ. ಆತರ
0: ಮನಸ್ಸುಗಳು ಬಂದಿಲ್ಲ.
1: ಓಕೆ,
0: ಯಾವತ್ತ ಒಂದ್ ದಿವಸ
1: ಬರುತ್ತೆ.
0: ಆದ್ರೆ ಇವಾಗ ತಕ್ಷಣಕ್ಕೆ ಅದು ಕಷ್ಟ.
1: ನೀವು ಮೊದಲು ಇದು ಶುರು ಮಾಡಿದಾಗ್ಲಿಂದ ಒಬ್ಬರೇನಾ ಅಥವಾ ಅವಾಗ್ಲೇನೆ ನೀವು ಟ್ರಸ್ಟ್ ನಿರ್ಮಾಣ ಮಾಡ್ಕೊಂಡ್ರ? ಹಾಗೆ
0: ಟ್ರಸ್ಟ್ ನಿರ್ಮಾಣ ಮಾಡ್ಕೊಂಡೇನೆ
1: ಶುರು ಮಾಡಿದ್ದು, ಮೊದ್ಲಿಂದನೂ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಅದಾದ್ಮೇಲೆ ಈ ಕೆಲಸ ಮಾಡ್ಬೇಕು ಅಂತ ಪ್ರಾರಂಭ.
0: ನಿಮ್ಗೆ ಸದಸ್ಯರೆಲ್ಲರೂ ಸಹಾಯಕರಾಗಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ಬಂದು ಕಾರ್ಯನಿರ್ವಹಿಸ್ತಾರೆ.
1: ಓಕೆ, ಏನೇನ್ ಸಮಸ್ಯೆಗಳು ಬಂದಿರಬಹುದು ಈ ಮಕ್ಕಳನ್ನೆಲ್ಲ ನೀವು ಸೇರಿಸ್ಕೊಂಡು ನಡೆಸ್ತಾ ಇರ್ಬೇಕಾದ್ರೆ? ಈಗ ಅಡುಗೆ ಕೆಲಸಕ್ಕೆ ತೊಂದರೆ ಆಗಿರ್ಬೋದು, ಯಾವಾಗ್ಲಾದ್ರೂ ಊಟ
0: ಇಲ್ದೆ ಇದ್ದಾಗ ತೊಂದರೆ ಆಗುತ್ತೆ, ಅಡಿಗೆಯವ್ರು ಏನಾದ್ರು ಹೊರಟು ಬಿಟ್ರೆ ಕಷ್ಟ ಆಗುತ್ತೆ.
1: ಅಂತ ಸಂದರ್ಭ, ತುರ್ತು ಸಂದರ್ಭದಲ್ಲಿ
0: ಮಕ್ಕಳನ್ನ ಮಕ್ಕಳ ಹತ್ರ ಹೆಲ್ಪ್ ತಗೊಂಡು ನಾನೇ ನಿಂತು ಮಾಡ್ತಾ ಇದ್ದೆ. ಈಗ ನನಗೆ ವಯಸ್ಸಾಯ್ತು, ಸ್ವಲ್ಪ ಕಷ್ಟ ಆಗ್ತಾ ಇದೆ.
1: ಓಕೆ,
0: ಅಂದ್ರೆ ಅಡಿಗೆಯವ್ರು ಇದಾರೆ ಇವಾಗ, ಇಟ್ಕೊಂಡ್ಬಿಟ್ಟಿದೀನಿ, ತೊಂದರೆ ಇಲ್ಲ. ನನ್ನ ವಾರ್ಡನ್ ಇರ್ತಾರೆ, ನೋಡ್ಕೋತಾರೆ.
1: ವೈದ್ಯಕೀಯ ಅಸಿಸ್ಟೆನ್ಸ್ ಕೂಡ ಬೇಕಾಗತ್ತಾ?
0: ಬೇಕಾಗತ್ತೆ, ಬಟ್ ಇಲ್ಲ JSS ಹಾಸ್ಪಿಟಲ್ ಹತ್ರ ಇರೋದ್ರಿಂದ ತೊಂದರೆ ಆಗ್ತಾ ಇಲ್ಲ.
1: ಓಕೆ, ನೋಡ್ಕೊಳ್ತಾರೆ. ಎಲ್ಲ ಹೆಣ್ಮಕ್ಳು ನೀವು ಏನೇನು ನಿಯಮಗಳು ಹಾಕಿದ್ರು ಅದನ್ನೆಲ್ಲ ಪಾಲನೆ ಮಾಡ್ತಾರೆ?
0: ಪಾಲನೆ ಮಾಡ್ತಾರೆ, ಮಾಡ್ತಾರೆ. ಎಲ್ಲ ಹಳ್ಳಿಯಿಂದ ಬಂದಿರೋ ಮಕ್ಕಳಲ್ವಾ, ಅವ್ರಿಗೆ ಭಯ ಉಂಟು.
1: ಸೊ ನೀವು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಬೇಕು ಅಂತಾನೆ ನೀವು ಈ ಉಚಿತ ವಸತಿ ನಿಲಯವನ್ನ ಪ್ರಾರಂಭ ಮಾಡಿದ್ದು?
0: ಹೌದು ಹೌದು
1: ಹೌದು. ಓಕೆ, ನಿಮ್ಗೆ ಇವಾಗ ಈ ಕೆಲಸದಿಂದ ಆತ್ಮತೃಪ್ತಿ ಇದೆಯಾ?
0: ತುಂಬಾ ಇದೆ, ತುಂಬಾ ಇದೆ, ಸಮಾಧಾನವಾಗಿದೆ, ಮನಸ್ಪೂರ್ಕವಾಗಿದೆ.
1: ನಿಮ್ಗೆ ಸ್ವಂತದವ್ರು ಯಾರು ಇಲ್ಲ ಅಂತ ಅನ್ಸತ್ತಾ ಅಥವಾ ಈ ಮಕ್ಕಳೇ ನಿಮ್ಮವರು ಅಂತ ಅನ್ಸತ್ತಾ?
0: ನಂಗೆ ಮಕ್ಕಳು ನಮ್ಮವರು ಅಂತ ಅನ್ಸುತ್ತೆ, ನಾನು ಅವ್ರ ಜೊತೆನೇ ಇರ್ತೀನಲ್ಲ ಯಾವಾಗ್ಲೂ.
1: ಹೌದು ಹೌದು,
0: ಅದರಿಂದ ನನಗೆ ಭೇದ ಭಾವನೆ ಇಲ್ಲ, ಎಲ್ಲರೂ ನಮ್ಮವರೇ.
1: ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಇನ್ನು ಏನಾದ್ರೂ ಇದನ್ನ ಇಂಪ್ರೂವ್ ಮಾಡ್ಬೇಕು ಅನ್ಕೊಂಡಿದೀರಾ? ಏನೇನ್ ಯೋಜನೆಗಳಿದೆ?
0: ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಇದೆ, ಅದು ಹೇಗೆ ಭಗವಂತ ಕಾಪಾಡ್ತಾನೋ ಗೊತ್ತಿಲ್ಲ ನನಗೆ.
1: ಓಕೆ, ಒಟ್ಟಿನಲ್ಲಿ ನೀವು ಆರಾಮಾಗಿ ಇದು ಹಾಸ್ಟೆಲ್ ನಡೆಸ್ಕೊಂಡು ಖುಷಿಯಾಗಿದ್ದೀರಿ?
0: ಏನು ಕೊರತೆ ಇಲ್ದಿದ್ದಂಗೆ ನಡೀತಾ ಇದೆ.
1: ಓಕೆ, ನಿಮಗೆ ಪರ್ಸನಲ್ ಆಗಿ ಏನಾದರೂ ಸಹಾಯ ಬೇಕು ಅಂತಂದ್ರೂ ಈ ಮಕ್ಕಳು ನಿಮ್ಮ ಜೊತೆಗೆ ಇರ್ತಾರೆ?
0: ಮಾಡ್ತಾರೆ, ಮಾಡ್ತಾರೆ, ಟ್ರಸ್ಟಿಯವರು ಮಾಡ್ತಾರೆ, ಎಲ್ಲರೂ ಅವರು ಬಂದು ನೋಡ್ಕೋತಾ ಇರ್ತಾರೆ.
1: ಓಕೆ,
0: ನನ್ನ ಬಗ್ಗೆ ವಿಚಾರಿಸ್ಕೊಂಡು ನೋಡ್ತಾ ಇರ್ತಾರೆ.
1: ಆ ಮಕ್ಕಳ ಜೊತೆಗೆ ನಿಮ್ಗೊಂಥರ ಅನುಬಂಧ ಬೆಳೆದಿರುತ್ತೆ?
0: ಬೆಳೆದಿದೆ.
1: ಅವರು ನಿಮ್ಮ ಹಾಸ್ಟೆಲ್ನಲ್ಲಿರೋದ ಹೆಚ್ಚು ಇಷ್ಟಪಡ್ತಾರ ಊರಿಗೆ ವಾಪಸ್ ಹೋಗೋ ಬದಲು?
0: ಅವ್ರು ನಮ್ಮ ಹಾಸ್ಟೆಲಲ್ಲಿ ತುಂಬಾ ಇಷ್ಟಪಡ್ತಾರೆ. ನಾವು ಇಲ್ಲಿದ್ರೆ ಓದಕ್ಕೆ ತುಂಬಾ ಚೆನ್ನಾಗಿದೆ, ಊರಿಗೆ ಹೋದ್ರೆ ಓದಕ್ ಆಗೋದಿಲ್ಲ, ಮತ್ತೆ ಅಲ್ಲೆಲ್ಲ ಎಲೆಕ್ಟ್ರಿಕ್ದು ಟೈಮ್ ಪ್ರಕಾರ ಇರುತ್ತೆ, ಒಂದೊಂದ್ಸರಿ ಆಫ್ ಆಗೋಗ್ಬಿಡುತ್ತೆ, ಆನ್ಲೈನ್ ಕ್ಲಾಸ್ ತಗೊಂಡಾಗ ಕಷ್ಟ ಆಗುತ್ತೆ ನಮ್ಗೆ. ಇಲ್ಲಿ ಎಲ್ಲ ಸಕಲ ಸೌಲಭ್ಯಗಳು ಇಲ್ಲಿ ಇರೋದ್ರಿಂದ ಇದೇ ನಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾರೆ.
1: ಎಷ್ಟು ರೂಮ್ಸ್ ಇಟ್ಕೊಂಡಿದೀರಿ ನೀವು?
0: ನಾವು 10 ರೂಮ್ ಇದೆ, 2 ದೊಡ್ಡ ಹಾಲ್ ಇದೆ.
1: ಕಂಪಲ್ಸರಿ ಪ್ರೇಯರ್ ಮಾಡ್ಲೇಬೇಕು ಬೆಳಿಗ್ಗೆ ಸಂಜೆ?
0: ಬೆಳಿಗ್ಗೆ 7 ಗಂಟೆಗೆ ಸಾಯಂಕಾಲ 6 ವರೆಗೆ ಪ್ರೇಯರ್ ಆಗ್ಲೇಬೇಕು.
1: ಓಕೆ, ಒಂದ್ ರೂಮ್ ನಲ್ಲಿ 2 ಮಕ್ಕಳ ಇಲ್ಲ?
0: 4 ಮಕ್ಕಳು.
1: 4 ಮಕ್ಕಳು, ಓಕೆ.
0: ಹಾಲಲ್ಲಿ 12 ಮಕ್ಕಳು, 10 ಮಕ್ಕಳು ಆತರ ಇದ್ದಾರೆ.
1: ಅವ್ರ ಪೇರೆಂಟ್ಸ್ ಬರ್ತಾ ಇರ್ತಾರ?
0: ಆ ಪೇರೆಂಟ್ಸ್ ಏನ್ ಬರೋದಿಲ್ಲ ಇಲ್ಲಿಗೆ, ಅಲ್ಲೇ ಕಾಲೇಜ್ ಹತ್ರನೇ ನೋಡ್ಕೊಂಡು ಹೊರಟೋಗ್ತಾರೆ.
1: ಓಕೆ,
0: ಒಂದ್ಸಾರಿ ಕರೆಸ್ತೀವಿ, ಏನಾದ್ರು ವಿಷಯಗಳಿದ್ರೆ ಮಾತಾಡ್ತೀವಿ.
1: ಮಾತಾಡ್ತೀರಿ, ಆಗ್ಲಿ ಪ್ರಭಾಮಣಿ ಅವರೇ. ನೀವು ನಿಮ್ ತರ ದಿಟ್ಟವಾಗಿ ಇರಬೇಕು ಅನ್ನೋದಕ್ಕೆ ಮಹಿಳೆಯರಿಗೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಷ್ಟಗಳು ಬಂದ್ರೆ ಮಹಿಳೆಯರು ಯಾವ ರೀತಿ ಎದುರಿಸ್ಬೇಕು?
0: ಕಷ್ಟ ಬರ್ಲಿ ಬರ್ದೇ ಇರ್ಲಿ, ನಾವು ಸೇವೆ ಮಾಡೋದ್ರಲ್ಲಿ ಸೇವಾ ಮನೋಭಾವನೆ ಇದ್ರೆ ಎಲ್ಲಾ ಟೈಮ್ನಲ್ಲೂ ಸಮಾಧಾನವಾಗಿರ್ಬಹುದು. ಏನೇ ಬಂದ್ರು ಸೇವಾ ಮನೋಭಾವನೆ ಇರ್ಬೇಕು ಮನಸ್ಸಿನಲ್ಲಿ, ಅದಿದ್ರೆ ಯಾವ ತೊಂದರೆಗಳು ಬರೋದಿಲ್ಲ.
1: ಓಕೆ, ನಿಮ್ಮ ದುಡಿಮೆ ದುಡ್ಡನ್ನು ನೀವು

0: ಸಮಾಜಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಮಾಡ್ತಾ ಇದ್ದೀರಿ. ಅದರಿಂದ ಹಾಂ, ಅದರಿಂದ ಬೇರೆಯವರು ಸ್ಫೂರ್ತಿ ತಗೊಂಡು ಏನಾದರೂ ಕೆಲಸಗಳು ಮಾಡಬೇಕು, ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತೀರಾ?
1: ಮಾಡಬಹುದು ಮಾಡಬಹುದು, ಎಲ್ಲರೂ ಮಾಡಬಹುದು. ಅವ್ರವ್ರಿಗೆ ಅನುಗುಣವಾಗಿ ಏನೇನಾಗುತ್ತೋ ಅದನ್ನೇ ಮಾಡಬಹುದು. ಇಂಥದ್ದೇ ಅಂತ ಏನಿಲ್ಲ, ಅವ್ರಿಗೆ ಯಾವ ಶಕ್ತಿ ಇದೆಯೋ ಅದನ್ನ ಅನುಸರಿಸಿ ಮಾಡಬಹುದು.
0: ಒಟ್ಟಿನಲ್ಲಿ ಯಾವ್ಯಾವ ಸೇವೆನೂ ಕಡಿಮೆ ಅಲ್ಲ, ಎಲ್ಲದಕ್ಕೂ ಅದ್ರೆ ಅದ ಬೆಲೆ ಇದ್ದೇ ಇರುತ್ತೆ.
1: ಪ್ರತಿಯೊಂದರಲ್ಲೂ ಸೇವಾ ಮನೋಭಾವನೆ ಇದ್ಬಿಟ್ರೆ ಅದರಲ್ಲಿ ತೃಪ್ತಿಕರವಾಗಿರುತ್ತೆ ಎಲ್ಲವೂ.
0: ಓಕೆ, ಆಗ್ಲಿ ಪ್ರಭಾಮಣಿ ಅವರೇ, ಒಬ್ಬ ದಿಟ್ಟ ಮಹಿಳೆಯಾಗಿ ನಿಮ್ಮ ಉಳಿತಾಯದ ಹಣದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಸಮಾಜಮುಖಿ ಕೆಲಸವನ್ನ ನಿರ್ವಂಚನೆಯಿಂದ ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀವಿ. ನಿಮಗೆ ನಿಲಯ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು.
1: ಕವಿತಾ ಅವರೇ,
0: ಹಾ,
1: ಆಕಾಶವಾಣಿಯವರಿಗೆ, ನಿಮಗೆ ಮತ್ತು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.
0: ನಮಸ್ಕಾರ.
1: ನಮಸ್ತೆ.
2: ಕಲಾಪ್ರಸಾದ್ ಬೆಮ್ಮೆಲ್ನಗರದಿಂದ ಹೇಳ್ತಾರೆ, ಕಾಯಕ ಯೋಗಿಗಳ ಶ್ರಮ ಅತ್ಯಮೂಲ್ಯವಾದದ್ದು. ನಾನು ಚಾಮುಂಡಿ ಬೆಟ್ಟದಿಂದ ಸರ್ಕಾರಿ ಬಸ್ಸಿನಲ್ಲಿ ಬರ್ತಾ ಇದ್ದೆ. ಒಬ್ಬ ವ್ಯಕ್ತಿ ತಮ್ಮ ಸೀಟಿನ ಪಕ್ಕದಲ್ಲಿದ್ದ ಜಾಗವಿದ್ದರಿಂದ ಕೂರಲು ಸೂಚಿಸಿದರು. ಅವರ ಕೈ ಸಂಪೂರ್ಣ ಸುಕ್ಕು ಸುಕ್ಕಾಗಿ ಸುಟ್ಟಂತಾಗಿತ್ತು. ಆಮೇಲೆ ಅವರೇ ಮಾತನಾಡುತ್ತಾ, ಅವರು ಕಟ್ಟಡ ಕಾರ್ಮಿಕರಾಗಿದ್ದರು, ಡ್ರಿಲ್ಲಿಂಗ್ ಮಿಷಿನನ್ನು ಗಟ್ಟಿಯಾಗಿ ಹಿಡಿದು ಹಿಡಿದು ಕೈ ಹಾಗಾಗಿತ್ತಂತೆ, ಪಾಪ ಅನ್ನಿಸ್ತು. ಹೊಟ್ಟೆಪಾಡಿಗಾಗಿ ದುಡಿಯುವ ಅವರ ಬಗ್ಗೆ ನನಗಂತೂ ಆ ಕ್ಷಣ ಕನಿಕರವಾಯಿತು. ನೀಲಮ್ಮನವರಿಗೆ ನಮ್ಮ ಆಕಾಶವಾಣಿ ಸಮುದ್ರದ ಶ್ರೋತೃಗಳ ಸಂಘದಿಂದ ಸನ್ಮಾನ ಮಾಡಿದ್ವಿ. ಈಗ ಅವರ ಮಾತುಗಳನ್ನ ಕೇಳಿ ಎಂತಹ ಧೈರ್ಯವಂತ ಹೆಣ್ಣು ಮಗಳು ಅನ್ನಿಸ್ತು. ನಿಜವಾದ ಕಾಯಕ ಯೋಗಿ ಇವರು ಅಂತ ಹೇಳ್ತಾ ಇದ್ದಾರೆ.
3: ಎಂಎನ್ ಭಕ್ತವತ್ಸಲಂ ಅವರು ದೇವಾಂಬ ಅಗ್ರಹಾರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾನು ಯಾವುದೇ ರಿಪೇರಿ ಮಾಡುವಂತಹ ಕೆಲಸ ದಿನನಿತ್ಯ ಮನಸ್ಸಿನಲ್ಲಿಟ್ಟು ಮಾಡ್ತೇನೆ. ಆ ಕೆಲಸ ಕ್ಲಿಷ್ಟವಾದ ಸಮಸ್ಯೆ ಇದ್ದರೂ ಆ ಕೆಲಸವೇ ಸುಲಭ ಉಪಾಯಗಳ ಜ್ಞಾನವನ್ನು ಕೊಡುತ್ತೆ. ಇದು ನನ್ನ ಸ್ವಂತ ಅನುಭವ. ನನ್ನ ಕಾರ್ಯದಿಂದ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಕೊಟ್ಟಿರದೆ ಅಂತ ಹೇಳ್ತಾರೆ.
2: ಉಮಾ ರಾಮದಾಸ್ ಹೇಳ್ತಾ ಇದ್ದಾರೆ, ಇಂದಿನ ಹೊಂಗಿರಣದ ವಿಷಯ ಬಹಳ ವಿಶೇಷವಾಗಿದೆ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಿ ಸಾಧನೆ ಮಾಡಬಹುದು ಅಂತ ತಿಳಿತು. ಇಂತಹ ಸೇವೆಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಲ್ಲ. ಸಹಜವಾದ ಮಾತು ಕೇಳಿ ನಿಜಕ್ಕೂ ಶ್ಲಾಘನೀಯ. ಧನ್ಯವಾದಗಳು ಮೇಡಮ್, ಇಂತಹವರಿಗೆ ನಿಜಕ್ಕೂ ನಾವು ಗೌರವಿಸಬೇಕು. ವಾಸ್ತವದ ಅರಿವಿರುವ ಇವರ ವಿವೇಕ ಯಾವ ವಿದ್ಯಾವಂತರಿಗೂ ಕಡಿಮೆ ಅಲ್ಲ ಅನ್ನೋದನ್ನು ಮಾಡಿ ತೋರಿಸಿದ್ದಾರೆ. ಇಂಥ ವಿಶೇಷ ವ್ಯಕ್ತಿಗೆ ನನ್ನ ನಮನ. ನೀಲಮ್ಮನವರೇ, ನಿಮಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ.
3: ಗೋಕುಲಂನಿಂದ ರವಿ ಕಾಳಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ನೀಲಮ್ಮ ಅವರ ಜೀವನ ಕಥೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ನಮ್ಮ ನಿರ್ದೇಶಕರಾದ ಎಂ ಡಿ ಕೌಶಿಕ್ ಅವರು ತುಂಬ ಅರ್ಥಪೂರ್ಣವಾಗಿ ಮಾತನಾಡಿದ್ರು ನೀಲಮ್ಮ ಅವರು, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ.
2: ಕೃತಿ ಮಂಡ್ಯದಿಂದ ಹೇಳ್ತಾರೆ, ನಾವು ಕೆಲವು ಸಲ ಎಲ್ಲ ಕೆಲಸ ಸುಲಭ ಅಂದ್ಕೊಂಡಿರ್ತೇವೆ, ಆದರೆ ದೊಡ್ಡವರು ಹೇಳುವ ಹಾಗೆ ಯಾವ ಕೆಲಸವೂ ಕೀಳಲ್ಲ, ಯಾವ ಕೆಲಸವೂ ಮೇಲಲ್ಲ. ಹಾಗೆ ಕೂಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸಹ, ಹಾಗೂ ಅವರು ಮನೆ ಕಟ್ಟೋದು, ಸ್ವಚ್ಛತೆ ಕಾರ್ಯ ನಡೆಸ್ತಾ ಇರ್ತಾರೆ. ನಾವು ಬೆಚ್ಚಗೆ ಮನೆಯಲ್ಲಿ ಹಾಗೂ ಆರೋಗ್ಯವಾಗಿ ಇರಲು ಅವರೇ ಕಾರಣ. ರೈತರು ಮತ್ತು ಯೋಧರು ಕೂಡ ಅವರ ಕೆಲಸವನ್ನು ಮಾಡೋದು ಬಿಟ್ಟರೆ ನಮ್ಮ ಗತಿ ಅಧೋಗತಿ ಅಂತ ಹೇಳ್ತಾ ಇದ್ದಾರೆ.
3: ಗೀತಾ ರೇವಣ್ಣ ಟಿನರ್ಸಿಪುರದಿಂದ ಸಂದೇಶ ಕಳಿಸಿ ಹೇಳ್ತಾರೆ, ಯಾವುದೇ ಕೆಲಸವಾಗಲಿ ದೊಡ್ಡದು ಅಥವಾ ಚಿಕ್ಕದು ಎನಿಸಿಕೊಳ್ಳೋದಿಲ್ಲ, ಎಲ್ಲ ಕೆಲಸಕ್ಕೂ ತನ್ನದೇ ಆದ ಮಹತ್ವ ಇರುತ್ತೆ. ಅವರವರ ಸಾಮರ್ಥ್ಯ ಹಾಗೂ ಕೌಶಲ್ಯಕ್ಕೆ ತಕ್ಕಂತೆ ಆಯಾ ಕೆಲಸದಲ್ಲಿ ಅವರುಗಳ ಶ್ರಮ ಇರುತ್ತೆ. ನಮ್ಮ ರಾಮಾಯಣದಲ್ಲೇ ನೋಡಿ, ಅಳಿಲು ಒಂದು ಪುಟ್ಟ ಜೀವಿಯಾದರೂ ಅಳಿಲ ಭಕ್ತಿ ಮಳಲ ಮೇಲೆ ಎಂಬಂತೆ ಲಂಕೆಗೆ ಸೇತುವೆ ಕಟ್ಟಲು ತನ್ನ ಕೈಲಾದ ಸಹಾಯ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರವಾಗಿ ತನ್ನ ಜೀವನ ಧನ್ಯಗೊಳಿಸಿಕೊಳ್ಳುತ್ತೆ. ಹಾಗಾಗಿ ಡಿಗ್ನಿಟಿ ಆಫ್ ಲೇಬರ್ ಎಂಬ ಅಂಶವನ್ನು ತಿಳಿದು ಎಲ್ಲ ರೀತಿಯ ಕೆಲಸದವರನ್ನು ಹಾಗೂ ಕೆಲಸವನ್ನು ಪ್ರೀತಿ ಮತ್ತು ಗೌರವದಿಂದ ಕಾಣುವುದೇ ನಿಜವಾದ ಮನುಷ್ಯತ್ವ ಅಲ್ವೇ ಅಂತ ಇವರು ಹೇಳ್ತಾರೆ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಹೇಳ್ತಾರೆ, ಪ್ರತಿಯೊಬ್ಬರೂ ಮದುವೆ ಕೆಲಸ ಪ್ರತಿಯೊಬ್ಬರೂ ಮಾಡುವ ಕೆಲಸ ಕಷ್ಟವೇ ಆಗಿರುತ್ತೆ. ಆದರೆ ನೋಡೋರಿಗೆ ಅದೇನು ಮಹಾ ದೊಡ್ಡ ಕೆಲಸ ಅನ್ನಿಸ್ಬಿಡುತ್ತೆ. ಆ ಕೆಲಸಗಳನ್ನು ನಾವು ಮಾಡಿದಾಗಲೇ ಆ ಕೆಲಸದ ಶ್ರಮ ನಮಗೆ ಗೊತ್ತಾಗೋದು. ನೀಲಮ್ನಂಥವರು ಮಾಡುವ ಕೆಲಸದ ಬಗ್ಗೆ, ಅವರ ಶ್ರಮದ ಬಗ್ಗೆ ಚೆನ್ನಾಗಿ ತಿಳಿಸಿದರು. ಹಾಗೆ ಪ್ರತಿಯೊಬ್ಬರು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಶ್ರಮದಾಯಕವಾಗೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮಾಡುವ ಶ್ರಮದ ಕೆಲಸಗಳಿಗೂ ಧನ್ಯವಾದಗಳು ಅಂತ ಹೇಳ್ತಾರೆ ಇವರು.
2: ಹೊಂಗಿರಣ ಕಾರ್ಯಕ್ರಮದ ಬಗ್ಗೆ ನಾಗರತ್ನ ನಟೇಶ್ ಅವರು ಸರಸ್ವತಿಪುರ್ ನಿಮ್ದು ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ನಮ್ಮ ಮನೆಯ ಕೆಲಸದವಳು ತನ್ನ ಅತ್ತೆಯ ಅನಾರೋಗ್ಯದ ಕಾರಣದಿಂದ ಬರಲಾಗಲಿಲ್ಲವಾಗಿ ನನಗೆ ಮನೆ ಕೆಲಸದ ಹೊರೆ ಬೀಳುವಂತಾಗಿ ಅನಿವಾರ್ಯವಾಗಿ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಹೊರ ಊರಿಗೆ ತೆರಳಬೇಕಾದ್ರಿಂದ ಕೆಲವು ಕೆಲಸಗಳನ್ನ ಮಗಳಿಗೆ ಹಂಚಲೇಬೇಕಾಯಿತು. ಈಗ ಬಹಳ ಖುಷಿಯಿಂದ ಕೆಲಸದಲ್ಲಿ ಭಾಗಿಯಾಗುತ್ತಿರುವುದರಿಂದ ಅಮ್ಮನ

0: ಕಷ್ಟಗಳೆಲ್ಲವೂ ಗೊತ್ತಾಗಿ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾಳೆ. ಕಾಯಕವೇ ಕೈಲಾಸ ಎಂಬ ತತ್ವ ವಚನದಂತೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡುತ್ತಿರುವುದು ಅವರಿಗೂ ನನಗೂ ಪರಿಪೂರ್ಣ ಸಂತೃಪ್ತಿ ಹಾಗೂ ಸಂತೋಷ ಅಂತ ಅವರು ಹೇಳ್ತಾ ಇದ್ದಾರೆ.
1: ಕೆಆರ್ಪೇಟೆಯಿಂದ ಹಿರಿಯಣ್ಣ ಅವರು ಹೇಳ್ತಾರೆ, ಯಾವುದೇ ಕೆಲಸದ ಬಗ್ಗೆ ಹೀಯಾಳಿಸಿ ಮಾತನಾಡುವ ಮುಂಚೆ ಆ ಕೆಲಸ ಮಾಡಿರುವ ಕೆಲಸಗಾರರ ಶ್ರಮದ ಬಗ್ಗೆ ಯೋಚಿಸಬೇಕು. ಯಾವುದೇ ನೋವನ್ನುಂಟು ಮಾಡೋದು ನೋವನ್ನುಂಟು ಮಾಡಬಾರದು. ಅವರಿಗೆ ಪ್ರೋತ್ಸಾಹ ನೀಡಿದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಅವರಿಂದ ಸಾಧ್ಯವಾಗುತ್ತೆ ಎನ್ನುವುದು ನನ್ನ ಅನುಭವದ ಮಾತು ಅಂತ ಹೇಳ್ತಾರೆ.
0: ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ನನ್ನ ಕಾಲು ಮಿಷನ್ಗೆ ಎಟುಕ್ತಾ ಇರಲಿಲ್ಲ, ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಏನೇ ಆಗಲಿ ನಮ್ಮ ಕೆಲಸಕ್ಕೆ ಮೊದಲು ನಾವು ತುಂಬ ಗೌರವಿಸಬೇಕು. ಕೆಲಸ ಅಂದುಕೊಂಡಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ.
1: ಇನ್ನು ನಂಜುಂಡಸ್ವಾಮಿಯವರು ಸಂತೆ ಬಾಚಳ್ಳಿ ಕೆಆರ್ಪೇಟೆ ತಾಲೂಕಿನಿಂದ ಹೇಳ್ತಾರೆ, ಕೆಲವು ಪೋಷಕರು ತಂದೆ ತಾಯಿಗಳು ಮಕ್ಕಳು ಚಿಕ್ಕವರಿದ್ದಾಗಲೇ ಅವರಲ್ಲಿ ನೀನು ಇದೇ ಆಗಬೇಕು ಇದೇ ಕೆಲಸ ಮಾಡಬೇಕು ಎಂದು ತುಂಬಿ ತುಂಬಿ ಮಗು ಅದನ್ನು ಕೇಳಿ ಕೇಳಿ ಆ ಕೆಲಸ ಮಾತ್ರ ಶ್ರೇಷ್ಠ ಬೇರೆ ಎಲ್ಲ ಕೆಲಸ ಕೇವಲ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡಿರುತ್ತೆ. ಬಾವಿ ಒಳಗಿನ ಕಪ್ಪೆಯಂತೆ ಬೆಳೀತಾ ಇರುತ್ತೆ ಅದು. ಎಲ್ಲ ಕೆಲಸ ಕೂಡ ಶ್ರೇಷ್ಠವೇ, ಸಮಾಜಕ್ಕೆ ಎಲ್ಲ ಕೆಲಸಗಾರರು ಅವಶ್ಯಕ. ತಂದೆ ತಾಯಿಗಳ ಮನೋಭಾವ ಖಂಡಿತ ಬದಲಾಗಬೇಕು ಅನ್ನೋದು ಇವರ ಅಭಿಪ್ರಾಯ.
0: ಜೆಪಿ ನಗರದಿಂದ ರಾಧಾ ಜೈರಾಮ್, ನಾನು ಸುಮಾರು 20 ವರ್ಷದಿಂದ ಕುಚ್ಚ ಕಟ್ಟೋ ಕೆಲಸ ಮಾಡ್ತಿದ್ದೀನಿ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜೊತೆಗೆ ನನ್ನ ತಮ್ಮ ರೇಡಿಯೋ ತಂದುಕೊಟ್ಟಿದ್ದಾರೆ, ರೇಡಿಯೋ ಕೇಳ್ತಾ ನನ್ನ ಕೆಲಸ ಮಾಡ್ತಾ ಇರ್ತೇನೆ, ನನಗಂತೂ ತುಂಬ ಖುಷಿ ಅಂತ ಅವರು ಹೇಳ್ತಾರೆ.
1: ಸುನೀತಾ ಮೈಸೂರಿನಿಂದ ಹೇಳ್ತಾರೆ, ಕೆಲವರು ತಮ್ಮ ಕಸವನ್ನು ಮಹಾನಗರ ಪಾಲಿಕೆಯವರಿಗೆ ಕೊಡದೆ ರಸ್ತೆ ಬದಿ ಎಸೆಯುತ್ತಾರೆ. ಕಾರಣ ಅವರು ಇವರ ಡಸ್ಟ್ಬಿನ್ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಇದು ಎಷ್ಟು ಸರಿ? ಅವರು ಮನುಷ್ಯರು, ಯಾವುದೇ ಕೆಲಸ ಇರಲಿ ಎಲ್ಲರಿಗೂ ಗೌರವ ಕೊಡಬೇಕಲ್ವೇ ಅಂತ ಇವರು ಕೇಳ್ತಾ ಇದ್ದಾರೆ.
0: ಅನಿತಾ ಅಶೋಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನೀಲಮ್ಮ ಅವರಿಗೆ ಗೌರವದ ಹಾರೈಕೆಗಳು, ಮತ್ತು ಸುತ್ತಮುತ್ತ ಕಾಣ ಸಿಗುವ ನಿತ್ಯ ವ್ಯಾಪಾರದಲ್ಲಿ ದುಡಿಯುವ ಎಲ್ರಿಗೂ ಕೂಡ ವಂದನೆಗಳು. ನನಗೆ ದುಡಿಯುವಂಥ ಅವಕಾಶವಿಲ್ಲ, ಆದರೂ ಎಲ್ಲಿಯಾದರೂ ಮಾಡೋ ಕೆಲಸ ಇದ್ದಾಗ ಶ್ರದ್ಧೆ ಆಸಕ್ತಿ ನಮ್ರತೆಯಿಂದ ಮಾಡಿ ಮುಗಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ.
2: ಕೇಳುಗರೆ, ಇದಾಗಿತ್ತು ನಮ್ಮ ಇಂದಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ. ಮತ್ತೆ ತಿಂಗಳ 3ನೇ ಮಂಗಳವಾರ ಮತ್ತೊಂದು ವಿಷಯದ ಜೊತೆಗೆ ಬರ್ತೀವಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪನ್ಮೂಲ ವ್ಯಕ್ತಿಗಳಿಗೂ, ಸಂದೇಶ ಕಳಿಸಿದ ಹಾಗೂ ಆಲಿಸಿದ ಎಲ್ಲ ಕೇಳುಗರಿಗೂ ನಮಸ್ಕಾರ. ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಯಿತು. ಪ್ರಸ್ತುತಿ ಬಿಜೆ ಕವಿತಾ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರಿಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಭಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕು.

0: ಅನ್ನುವಂತ ಅನಿಸಿಕೆ ನಂತು.
1: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು, ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಷನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತಾ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು, ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು, ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ 10 ನಿಮಿಷಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
4: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ಧನ್ಯವಾದಗಳು. ನಿಮಗೂ ಕೂಡ ಸ್ವಾಗತ.

0: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
1: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದನೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸಿಕೊಂಡೆ.
0: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
1: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
0: ಓಕೆ, ಈಗ ನೀವು 51 ವರ್ಷದಿಂದ ವೈದ್ಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
1: ಖಂಡಿತವಾಗ್ಲೂ ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡು, ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡ್ದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸು. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸ್. ನಾವು ಬಹಳ ಸಂತೋಷವಾಗಿದ್ವಿ ನಮ್ಮ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ಮ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರುತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮಗೆ ಕೆಲವರಿಗೆ ಇರುತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
1: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು, ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ. ಡಾಕ್ಟರ್ ಆದವ್ರಿಗೆ ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
0: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
1: ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ, ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ

0: ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು. ಆಮೇಲೆ ಪೇಷಂಟ್ಸ್ ಅಂದರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೂ ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
1: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರೂ ಅನ್ಕೊಂಡಿದ್ರ?
0: ಖಂಡಿತವಾಗ್ಲೂ ಇತ್ತು. ಯಾಕೆಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
1: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿ?
0: ಖಂಡಿತವಾಗ್ಲು. ಈ ತರದ ಅನೇಕ ಸಂಗತಿಗಳು, ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೊಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ. ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ತಿಂಗಳು ತಿಂಗಳು ಚೆಕಪ್ಗೆ ಬರ್ತಾ ಇದ್ಲು. ನಾ ಹೇಳ್ದೆ ಈ ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗ್ಲಿ ದೇವ್ರು ಒಳ್ಳೇದ್ ಮಾಡ್ತಾನೆ, ಸುಮ್ಮನಿರು ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದು ಗಂಡು ಮಗು ಆಯ್ತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟ್ರ್ ಯಾರೋ ನನಗೆ ಹೇಳಿ ಕಳ್ಸಿದ್ರು ನಮ್ಗೆ ಗುರುತಿರೋರು, ನೀನು ಲಕ್ಷ್ಮಿ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬ ಒಳ್ಳೇದಾಗುತ್ತೆ, ಅವ್ರ ಮನಸ್ಸು ತುಂಬ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನ ಹಾರೈಸ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬ ಸಂತೋಷ ಆಯ್ತು, ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ನಾನು ಮಾಡಿದಂಗೆ ಅನ್ನಿಸ್ತು ನನಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದು ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದು ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬ ಸಂತೋಷ ತೃಪ್ತಿ ಆಯ್ತು. ಅಯ್ಯೋ ದೇವ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
1: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ?
0: ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನೀನು ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ ಮಗು ನೀನ್ ಕರೀತಾ ಇದೆ ಅಂತ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀ ರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬ ಸಂತೋಷ ತಂದಿದೆ ನನಗೆ ಈ ವಿಷಯ.
1: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
0: ಇದು ತುಂಬಾ ದುಃಖವಾದಂತ ವಿಷಯ. ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದ್ರೆ ಅಚಾತುರ್ಯ ಹೇಗಾಯ್ತು ಅಂದ್ರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರ್ಲಿಲ್ಲ ಇನ್ನು, ತೆಗೆದ್ಬಿಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ಆದ್ರೆ 2 ದಿನ ಮುಂಚೆನೆ ಹೊಟ್ಟೆಲಿ ಹೊಟ್ಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ. ಅದು ತುಂಬ ದುಃಖ ಆಯಿತು, ಯಾಕೆಂದರೆ ಅವಳಿಗೂ ದುಃಖ, ನನಗೆ ಹೇಳೋಕ್ಕೂ ಕೂಡ ದುಃಖ ಆಯಿತು, ಅವಳಿಗೂ ದುಃಖ ಆಯಿತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನ್ಗೆ ಇನ್ನೊಂದು ಸತಿ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡಲೇಬೇಕು, ನಾನು ನಿಶ್ಚಯಿಸಿದ್ದೀನಿ, ನಾನು ಮಾಡಿಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ

0: ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು. ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಭಾಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣವೇ ಅವಳಿಗೆ ಸಿಸೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಯಿತು. ಆ ಥರದ ಸ್ಥಿತಿಗತಿಗಳು ತುಂಬ ಆಗಿವೆ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪು ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ಬರು ಸುರಕ್ಷಿತವಾಗಿರಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ದರಿಂದ ಅವ್ರು ಚೆನ್ನಾಗಿರಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೇ ಅವ್ರು ಚೆನ್ನಾಗಿರಕ್ಕೆ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ ಕರೆಕ್ಟ್ ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾ ಅವರು, ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು, ಅವರ ಸಹಕಾರ ತುಂಬಾ ಇದೆ. ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನಾನು ನನಗೆ ಇದ್ ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿ ಗೆದ್ದೋದ್ರು ಹೋಗು ಪೇಷಂಟ್ ನ ನೋಡು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗ್ಲಿ ಯಾವ ಕ್ಷಣಕ್ಕಾಗ್ಲಿ ಪೇಷಂಟ್ ಬಂದ್ರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡ್ಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬಾ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡೋಕ್ಕೆ ಅನುಕೂಲವಾಯಿತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೇ. ನಾನು ಓದುವಾಗ ತುಂಬ ಒಂದು ದಿನನಾದರೂ ನಮ್ಮ ತಾಯಿ ನನ್ನನ್ನು ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದಬೇಕು ಓದಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೇ. ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸೋಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಈಗ ಫ್ಯಾಮಿಲಿ ಸಪೋರ್ಟ್ ಒಂದು ಕಡೆ ಆದರೆ ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರಬೇಕು ಅಂತ ಹೇಳ್ತೀರಾ?
0: ನಾನು ಇದಕ್ಕೇನು ಹೇಳ್ತೀನಪ್ಪ ಅಂತಂದರೆ, ವೈದ್ಯರು ರೋಗಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡೋಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ.
1: ಹೌದು,
0: ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರು ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು, ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
0: ಬಹಳ ಸಂತೋಷವಾದಂತ ವಿಚಾರ. ಯಾಕೆಂದ್ರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರು ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡ್ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡುತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ.

0: ಅಲ್ಲ ಜೀವನದಲ್ಲಿ ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬ ಇದೆ, ಯಾಕೆಂದ್ರೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಎಲ್ಲ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ್ರು. ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ.
1: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
0: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
1: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನು ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗ್ದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
1: ಹೌದು,
0: ಡಾಕ್ಟರ್ಗೆ ಹಾಗಾಗಲ್ಲ. ಅದ್ರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನು ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದ್ರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧ ರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ, ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ, ಜೊತೆ ಜೊತೆಯಾಗಿ ಇದ್ದಾಗ ಅವರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ ಮಾಡ್ಕೋಬೇಕು. ಒಳ್ಳೇದು ಅಂತ ನನ್ನ ಉದ್ದೇಶ. ಖಂಡಿತವಾಗ್ಲೂ
1: ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವ್ ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
0: ಖಂಡಿತ.
1: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
0: ಮಧ್ಯದಲ್ಲಿ ನಾನು ಒಂದೊಂದು 1/2 ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನು ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ತರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದ್ರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ ನಮ್ಮ ಸಂಸಾರಕ್ಕೆ ಆಗ್ಲಿ, ನಮ್ಮ ಪತಿದೇವ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನು ಇದನ್ನು ಮ್ಯಾನೇಜ್ ಮಾಡ್ತೀನಿ.
1: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತವ್ರಿಗಾಗ್ಲಿ, ಅಥವಾ ಈಗಾಗ್ಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡ್ ಅಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ, ಡಾಕ್ಟರ್ ಆಗಿ ನಾನು ತುಂಬಾ ಸಂಪಾದನೆ ಮಾಡಬೇಕು ಅಂತ ಕೆಲವರಿಗೆ ವ್ಯಾಮೋಹ ಇರುತ್ತೆ. ಇನ್ ಕೆಲವರಿಗೆ ನನ್ನನ್ನೇ ಎಲ್ಲರೂ ಗೌರವಿಸಬೇಕು, ನಾವು ಒಳ್ಳೆ ಪದವಿಗೆ ಹೋಗ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನ ಆಕಾಂಕ್ಷೆ ಇರುತ್ತೆ. ಈ ತರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದ್ರೆ ಒಳ್ಳೆಯ ವೈದ್ಯರು ಅಂದ್ರೆ ತುಂಬಾ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂತ ವೈದ್ಯರುಗಳಾಗ್ಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದ್ರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂತ ಮಕ್ಕಳಿಗೆ ಯುವಕರಿಗೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂದ್ರೆ, ತುಂಬಾ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗ್ಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ ಸಹನೆಯಿಂದ ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗಕ್ಕೆ ಖಂಡಿತವಾಗ್ಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ.

0: ಅಲ್ಲ, ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆಯ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ಥರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನನ್ನು ಒಂದು ಈ ಕರೆದು ಈ ಒಂದು 4 ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6.

0: ಸಮಯವಾಗಿದೆ 12:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ವೈಷ್ಣವಿ ದತ್ತ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ. 1 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪಿಎಂಎಫ್ಎಂಇ ಅಂದರೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ಆಧುನೀಕರಣ ಯೋಜನೆ ಕುರಿತು ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರಿಂದ ಮಾಹಿತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಜಿಎಸ್ ಹರಿಣಾಕ್ಷಿ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಸ್ ರಮೇಶ್ ಅವರಿಂದ ವೀಣಾವಾದನವನ್ನು ಆಲಿಸಬಹುದು. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ ಭಕ್ತ ಪ್ರಹ್ಲಾದ ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಮಂಡಿ ಚಿಪ್ಪು ರೀಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ನಿತಿನ್ ಶ್ರೀಚಂದ್. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.

0: ಈ ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿನ ಅಧ್ಯಯನ ಅವಕಾಶಗಳು ಹಾಗೂ ಕಾರ್ಯಚಟುವಟಿಕೆಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಶಿವಕುಮಾರ ಸ್ವಾಮಿ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಈ ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಕೊಳ್ಳೇಗಾಲದ ಎಲ್ ಶಿವಪ್ರಸಾದ್ ಮತ್ತು ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ಎಂ ಕುಮಾರ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ನಾಟಕ ಅಂಚು ಕತ್ತರಿಸಿದ ಕಾಗದ, ಮೂಲಕಥೆ ಜಿಕೆ ಚೆಸ್ಟರ್ಟನ್, ಬಾನುಲಿಗೆ ಅಳವಡಿಸಿದವರು ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 8:30 ರಂಗಗೀತೆಗಳು ವೆಂಕಟರಾಮ್ ಕುಪ್ಯ ಅವರಿಂದ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆತ್ಮೀಯ ಕೇಳುಗರೆ, ಇದೇ ಬುಧವಾರ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮೂತ್ರಪಿಂಡ ರೋಗಗಳ ಕುರಿತ ಮಿಥ್ಯೆಗಳು ಮತ್ತು ವಾಸ್ತವಾಂಶ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸನ್ ಪಿ. ಕೇಳಿ, ಇದೇ ಬುಧವಾರ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವೈಷ್ಣವಿ ದತ್ತ ಅವರಿಂದ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಶ್ರೀಪಾದರಾಜರ ಕೃತಿ ಉತ್ತಮರ ಸಂಗ ಎನಗಿತ್ತು ಸಲಹೋ ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ.

ಕಾರ್ಯಕ್ರಮದ ಕಡೆಯದಾಗಿ ಗೋಪಾಲದಾಸರ ರಚನೆ ಶ್ರೀಯದುವರ ಕುಲ ತೋಯದಿ ಹಿಮಕರ ಆಶ್ರಿತ ಜನಮಂದಾರ

ಇದುವರೆಗೆ ವೈಷ್ಣವಿ ದತ್ತ ಅವರಿಂದ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಈ ಮಧ್ಯಾಹ್ನ 4 ಗಂಟೆಗೆ ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ಲವಾಕುಶ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:45. ಈಗ ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ.
1: ಅವತ್ತು ನಾನು ಎಂದಿನಂತೆ ಅಚ್ಚಮ್ಮನವರ ಮನೆಯ ಹಳೆಯ ಬಾವಿಯಲ್ಲಿ ಕುಡಿಯುವ ನೀರು ಸೇದುತ್ತಿದ್ದೆ. ಅದು ರಾಟೆ ಬಾವಿ. ರಾಟೆಯ ಕೀಲಿಗೆ ಎಣ್ಣೆ ಹಾಕಿ ಹಗ್ಗದೊಂದಿಗೆ ಬಿಗಿದು ಹಿತ್ತಾಳೆಯದೋ ಕಂಚಿನದೋ ಬಿಂದಿಗೆಯನ್ನು ದರದರಾಂತ ನೀರಿಗಿಳಿಸಿದರೆ ನೀರು ತಾಕಿದ ಬಿಂದಿಗೆ ಕ್ಷಣವೂ ತಡಮಾಡದೆ ಬುಳ್ ಬುಳುಕ್ ಅಂತ ಶಬ್ದ ಮಾಡುತ್ತಾ ಸಾಧ್ಯವಾದಷ್ಟನ್ನು ತನ್ನೊಳಗೆ ತುಂಬಿಕೊಳ್ಳುತ್ತಾ ಸದ್ದು ನಿಂತು ಬಾವಿಯ ಸ್ವತ್ತೇ ಆಯಿತೇನೋ ಅನ್ನುವಂತೆ ಒಳಗಿಂದ ಎಳೆದುಕೊಂಡು ಬಿಡುತ್ತಿತ್ತು. ಎಳೆ ಕೈಗಳ ನಾನು ಬಿಗಿಯಾಗಿ ಹಗ್ಗ ಹಿಡಿದು ಸಾವಕಾಶ ಎಳೆದು ಮೇಲೆ ಬಂದ ಬಿಂದಿಗೆಯನ್ನು ಕೈ ಹಾಕಿ ಎಳೆದುಕೊಂಡು ಬಾವಿಯ ಕಟ್ಟೆಯ ಮೇಲಿರಿಸಿ ನೇರ ಸೊಂಟಕ್ಕೇ ಬರುವಂತೆ ಇರುಕಿಸಿಕೊಳ್ಳುತ್ತಿದ್ದೆ. ದಿನಕ್ಕೆ ಏನಿಲ್ಲವೆಂದರೂ 6 ಬಿಂದಿಗೆ ನೀರು ಬೇಕೇ ಬೇಕಿತ್ತು. ಅದು ಪುಟ್ಟ ಬಿಂದಿಗೆ, ನನಗೆ ಅಂತ ಅವ್ವ ಬೇಸ್ತವಾರದ ಸಂತೆಯಲ್ಲಿ ಕೊಂಡುಕೊಂಡಿದ್ದು. ಚಿಕ್ಕದಾದರೂ ಬಿಂದಿಗೆ ತೂಕವೇ ಹೆಚ್ಚಾಗಿತ್ತು. ಬೆಳಗ್ಗೆ ಎದ್ದ ಕೂಡಲೇ ಈ ನೀರಿನ ಯಜ್ಞ ಶುರುವಾಗುತ್ತಿತ್ತು. ಊಟ ತಿಂಡಿ ಆದ ನಂತರ ಮತ್ತೆ ಬಂದು ಬಳಕೆಗೆ ಅಂತ ಒಂದೆರಡು ಬಿಂದಿಗೆ ತುಂಬಿಸಿಕೊಳ್ಳುತ್ತಿದ್ದೆ. ವಾರದಲ್ಲಿ 3 ಸಲ ದೇವರ ಮನೆ ಪಾತ್ರೆಗಳನ್ನು ತೊಳೆಯಬೇಕಾಗುತ್ತಿತ್ತು. ಹಾಗಾಗಿ ಅದಕ್ಕೂ ಮಡಿ ನೀರು ಬೇಕಾಗಿದ್ದಾಗ ಒಟ್ಟಿಗೆ ನೀರು ತುಂಬುವುದು ಕಷ್ಟವಾಗುತ್ತಿತ್ತು. ಆದರೂ ಇದು ಪ್ರತಿದಿನದ ಪರಿಪಾಠವೇ ಆಗಿಬಿಟ್ಟಿತ್ತು. ನನಗಾಗ 15 ವರ್ಷ. 13ನೇ ವಯಸ್ಸಿಗೆ ಹೊರಗಾದ ಮೇಲೆ ಶಾಲೆಗೆ ಕಳಿಸಕೂಡದು ಅನ್ನುವ ಅಪ್ಪನ ತಾಕೀತಿಗೆ ಅವ್ವ ಇಲ್ಲವೆನ್ನಲಿಲ್ಲ. ನನ್ನ ಮಾತಂತೂ ದೂರವೇ ಉಳಿದಿತ್ತು. 15ನೇ ವಯಸ್ಸಿಗೆ ಮದುವೆ ಒದಗಿ ಬಂದು 35

ಅಚ್ಚಮ್ಮನವರ ಬಾವಿಯಿಂದ. ಅಚ್ಚಮ್ಮನವರು ಮಡಿ ಹೆಂಗಸು. ಕಾಲವಾಗಿ ಬಹಳೇ ವರ್ಷಗಳು ಆಗಿದ್ದರೂ ಅವರ ಮನೆಯ ಮುಂದಿದ್ದ ಬಾವಿಯ ಹೆಸರು ಮಾತ್ರ ಅಚ್ಚಮ್ಮನವರ ಬಾವಿ ಅಂತಲೇ. ಅವರ ಮಗ ಸುಬ್ಬಯ್ಯ ಪುರೋಹಿತರು. ಸುತ್ತಮುತ್ತಲ ಊರಿನಲ್ಲೇ ಬಹಳ ಹೆಸರುವಾಸಿಯಾಗಿದ್ದವರು. ಅವರು ಹಸ್ತಸಾಮುದ್ರಿಕ ಶಾಸ್ತ್ರವನ್ನು ಕಲಿತಿದ್ದವರು. ಹೇಳಿದ ಶಾಸ್ತ್ರ ಕರಾರುವಾಕ್ ಅನ್ನುವಂತಾಗಿ ಊರಿನ ಜನರಿಗೆಲ್ಲ ಸುಬ್ಬಯ್ಯನವರ ಶಾಸ್ತ್ರ ಕೇಳಿ ಮುಂದುವರಿಯುವುದು ಅನ್ನುವಂತಾಗಿತ್ತು. ಪಕ್ಕದೂರಿನ ಜಮೀನುದಾರರು, ಜ್ಯೋತಿರ್ವಿಜ್ಞಾನ ಪಂಡಿತರೂ ಆಗಿದ್ದ ಕೂಡು ಕುಟುಂಬದ ಮನೆ ಮಗಳು ಅವರ ಹೆಂಡತಿ ಶಾರದಮ್ಮ. ಬಹಳ ಸಾಧ್ವಿ, ಮಾತೆತ್ತಿದರೆ ಪೂಜೆ ಪುನಸ್ಕಾರ. ಅವರಿಗೆ ಗಂಡಾಗಲಿ ಅಂತ ಕಾಯುತ್ತಾ ಕಾಯುತ್ತಾ ಸಾಲು ಸಾಲು ಹೆಣ್ಣುಮಕ್ಕಳು. ಏಳು ಜನರಲ್ಲಿ ಕೊನೆಯವಳಾದ ರುಕ್ಮಿಣಿ ನನ್ನ ಅಕ್ಕನ ಓರಿಗೆಯವಳು. ಆದರೆ ಅವಳೂ ನಾನೂ ಮನೆ ಮುಂದಿನ ಶಿವನ ಗುಡಿಯ ಮುಂದೆ ಅಣ್ಣೆಕಲ್ಲು, ಪಚ್ಚಿ, ಕಾಸಿನಾಟ, ಕಣ್ಣಾಮುಚ್ಚೆ ಅಂತೆಲ್ಲ ಆಡುತ್ತಾ ಬೆಳೆದವರು. ನನ್ನ ಅಕ್ಕನ ಮದುವೆಯಾಗಿ ಅವಳು ಗಂಡನ ಮನೆಗೆ ಹೋದ ಮೇಲೂ ರುಕ್ಕು ಮಾತ್ರ ನನ್ನೊಂದಿಗೆ ಆಡುತ್ತಾ ಬೆಳೆದವಳು. ಹತ್ತನೇ ತರಗತಿಯಲ್ಲಿ ಢುಮ್ಕಿ ಹೊಡೆದು ಮುಂದೆ ಓದಲಾಗದು ಅನ್ನುವ ಹೊತ್ತಿಗೆ ಅವಳ ಮನೆಯಲ್ಲಿ ಗಂಡು ನೋಡಲು ಆರಂಭಿಸಿದ್ದರು. ಆಗೆಲ್ಲ ಮೈ ನೆರೆಯುವ ಮೊದಲೇ ಮದುವೆ ಗೊತ್ತು ಮಾಡುತ್ತಿದ್ದ ಕಾಲ. ಶಾರದಮ್ಮನವರದ್ದು ದೊಡ್ಡ ಕುಟುಂಬವಾದ್ದರಿಂದ ತನ್ನ ಆರೂ ಜನ ಹೆಣ್ಮಕ್ಕಳನ್ನು ಸೋದರ ಸಂಬಂಧ, ದೂರದ ಸಾಲಾವಳಿ ಅಂತೆಲ್ಲ ಕುಟುಂಬದೊಳಗೇ ಸಿಕ್ಕ ವರಗಳನ್ನು ಸುಮಾರಾಗಿದ್ದರೂ ಯೋಗ್ಯವರ ಅಂತ ಭಾವಿಸಿ ಮದುವೆ ಮಾಡಿಕೊಟ್ಟಿದ್ದರು. ಎಲ್ಲರೂ ತಕ್ಕ ಮಟ್ಟಿಗೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದವರೇ. ಹಾಗಾಗಿ ಇವಳೊಬ್ಬಳು ಖರ್ಚಾಗುವ ಬಗ್ಗೆ ಮನೆಯವರು ಸ್ವಲ್ಪ ತಡ ಮಾಡಿದ್ರು. ಓನ್ನಿ ಅವರಲ್ಲಿ ಮದುವೆ ಕೊಂಚ ತಡವೆ, ನಮ್ಮ ಹಾಗಲ್ಲ. ಆದರೆ ಮದುವೆ ಮಾಡಬೇಕು ಅಂತ ನಿಂತು ಸುಬ್ಬಯ್ಯನವರು ಮಗಳ ಜಾತಕ ನೋಡಿ ಗುರುಬಲ, ಶನಿಬಲ ಯಾವಾಗ ಯಾವ ಮನೆಯಲ್ಲಿದ್ದಾರೆಂದು ತಿಳಿದು ವರ ನೋಡಲು ಆರಂಭಿಸುವ ಹೊತ್ತಿಗೆ ಇವರ ಪರಿಚಯದವರೋ ಸಂಬಂಧಿಕರೋ ಕಳಿಸಿಕೊಟ್ಟ ಗಂಡುಗಳೆಲ್ಲ ಗುಂಡು ಗುಂಡಾಗಿದ್ದ ನಮ್ಮ ರುಕ್ಕುವನ್ನು ಒಪ್ಪಿ ಇನ್ನೇನು ಆಗಿಯೇ ಹೋಯಿತಂತೆ ಅನ್ನುವಾಗ ಇವಳು SSLC ಪಾಸು ಮಾಡಿಲ್ಲ ಅನ್ನುವ ಒಂದೇ ಕಾರಣವನ್ನಿಟ್ಟುಕೊಂಡು ಮನೆಗೆ ಹೋಗಿ ಪತ್ರ ಬರೆಯುತ್ತಿದ್ದರು. ಪತ್ರ ಬಂದದ್ದೇ ತಡ. ಮನೆಯಲ್ಲಿ ಎಲ್ಲರ ಗೋಳು ಹೇಳತೀರದು. ಸುಬ್ಬಯ್ಯನವರು ಕೊಂಚ ಧೈರ್ಯಸ್ಥರು. ಗುರುಬಲವಿದ್ರೆ ಸ್ವರ್ಗದಲ್ಲೇ ಮದುವೆ ನಿಶ್ಚಯವಾಗಿರುತ್ತೆ ಬಿಡು ಅನ್ನುವ ಸ್ವಭಾವ. ಆದರೆ ಶಾರದಮ್ಮನೂ ಹಿರಿಯ ಹೆಣ್ಮಕ್ಕಳು ವರ ನೋಡಲು ಬರುತ್ತಾರಂತೆ ಅಂತ ಸುದ್ದಿ ತಿಳಿದು ಅವರವರ ಮನೆಗಳಿಂದ ಅಪ್ಪಣೆ ಪಡೆದು ಕಂಕುಳಲ್ಲಿ ಮಕ್ಕಳನ್ನು ಹೊತ್ತು ತವರ ಸಿರಿ ಕಣ್ಣು ತುಂಬಿಸಿಕೊಂಡ ಹಾಗೂ ಆಯಿತು. ತಂಗಿಯ ವರಬೇಟೆಯ ನೆಪವೂ ಆಯಿತು ಅಂದುಕೊಂಡು ಬಂದವರು ಪತ್ರ ಬರುವವರೆಗೂ ಕಾದಿದ್ದು ವಿಷಯ ಹೀಗಾದಾಗ ಇನ್ನೇನು ಬದುಕೇ ಮುಗಿದು ಹೋಯಿತು ಅನ್ನುವ ಹಾಗೆ ಒಬ್ಬೊಬ್ಬರೂ ಒಂದೊಂದು ಬಗೆಯಲ್ಲಿ ಗೋಳಾಡುತ್ತಿದ್ದರು. ರುಕ್ಕುವಿಗಂತೂ ಕನಸಲ್ಲೆಲ್ಲ SSLC ಪರೀಕ್ಷೆಯೇ ಬಂದಂತೆಯೂ, ನೀನು ನನ್ನನ್ನು ದಾಟಲಾರೆ ಅಂತ ಗಹಗಹಿಸಿ ನಕ್ಕಂತೆಯೂ ಆಗಲಾಗಿ ಮಧ್ಯರಾತ್ರಿ ಎದ್ದು ಕುಳಿತು ಭಯ ನಿವಾರಣೆಗೆ ರಾಮಮಂತ್ರ ಜಪಿಸುವುದೋ ಶ್ಲೋಕ ಪಠಿಸುವುದೋ ಮಾಡುತ್ತಾ ಮತ್ತೆ ಕೌಚಿಕೊಂಡು ನಿದ್ದೆ ಹೋಗುತ್ತಿದ್ದಳು. ಮನೆಯವರ ಸಂಕಟಕ್ಕೂ ಅಕ್ಕಪಕ್ಕದವರೆಲ್ಲರ ಮಾತಿಗೂ ತತ್ತರಿಸಿ ಹೋಗಿ ತಿಳಿಯದ ವಯಸ್ಸಿನಲ್ಲಿಯೂ ರುಕ್ಕು ಮುದುಕಿಯಂತೆ ಯೋಚಿಸುತ್ತಿದ್ದಳು. ಮುಖ್ಯವಾಗಿ ಅಲ್ಲಿ ರುಕ್ಕುವಿಗೆ SSLC ಶಾಪವಾಗಿ ಪರಿಣಮಿಸಿತ್ತು. ಹೇ, ಯಾವಾಗ ಬಂದೆ ಪುಟ್ಟಮ್ಮ? ಮಗ ಚೆನ್ನಾಗವನ? ಹುಟ್ಟಾಗ ಎಷ್ಟು ಗುಂಡಿಗಿದ್ದ ನೋಡು ನಮ್ಮ ರುಕ್ಕು, ಹಂಗೆ ಎದ್ಮಯವನದ್ದು ಅಂದಳು ಜಾನಕಿ. ಅವಳು ರುಕ್ಕುವಿನ ಅಕ್ಕ. ಮೊನ್ನೆನೆ ಬಂದೆ ಕಣಕ್ಕ, ಮಗ ಚೆನ್ನಾಗವನೆ. ನೀವೆಲ್ಲ ಯಾವಾಗ ಬಂದ್ರಿ? ಮನೆಯವ್ರಿಗೆಲ್ಲ ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕೆ ಊರಿಗೆ ಬಂದೆ ಅಂದೆ. ಖುಷಿಯಾಯಿತು ನೋಡು ನಿನ್ನ ನೋಡಿ. ನಮ್ಮ ರುಕ್ಕು ಜೊತೆ ಆಡುವಾಗ ನಿನ್ನ ನೋಡಿದ್ದು. ಆಗಲೇ ನಿನಗೇ ಒಂದು ಮಗ, ನಂಬುಕ್ಕೆ ಆಗೋಲ್ಲ ಕಣೆ. ಜಾನಕಿ ಅಕ್ಕ ಅಚ್ಚರಿಯಿಂದ ನಕ್ಕಳು. ಹಿಂದೆಯೇ ಶಾರದಮ್ಮನು ಮಂಡಿ ನೋವಿನ ಕಾರಣಕ್ಕೆ ಸೆಟೆದುಕೊಂಡಿದ್ದ ಕಾಲನ್ನು ಎಳೆದುಕೊಂಡೇ ಹೊರಬಂದರು. ರುಕ್ಕು ಹೆಂಗವಳೆ ಅಕ್ಕ? ನೋಡೇ ಇಲ್ಲ ಇತ್ತೀಚೆಗೆ. ನಾನು ಬಂದಾಗ ಅವಳೂ ಸಿಕ್ಕಿಲ್ಲ. ಯಾವಾಗೋ ಒಂದು ಕಾಗದ ಬರೆದಿದ್ದು ಬಿಟ್ಟರೆ ಆಮೇಲೆ ನೋಡೇ ಇಲ್ಲ ಅಂದೆ. ಅಷ್ಟರಲ್ಲಿ ಹಾಲು ಕಿತು ಅಂತ ಒಳಗೆ ಓಡಿ ಹೋದಳು ಜಾನಕಿ ಅಕ್ಕ. ನಾನು ಬಿಂದಿಗೆ ಬುಳುಕ್ಕಂದು ಎಳೆದು ಸೊಂಟಕ್ಕೆ ಇರುಕಿಸಿ ನೀರು ತುಂಬಲು ಮನೆಗೆ ಹೋದೆ. ಹಾಂ, ಎಲ್ಲಿದ್ದೆ ನಾನು? SSLC ಪಾಸ್ ಮಾಡಲಾಗದ ರುಕ್ಕು ಅಂತೂ ಇಂತೂ ಶಾಲೆಯಲ್ಲಿ ಎಂದೂ ಕೆಲಸ ಮಾಡದ, ಆದರೆ ಇಡೀ ಊರಿಗೆ ಮೇಷ್ಟ್ರಾಗಿದ್ದ ಶಾಮಣ್ಣ ಮೇಷ್ಟರ ಮನೆ ಪಾಠಕ್ಕೆ ಹೋಗಿ ಕನ್ನಡ ವ್ಯಾಕರಣ ಬರೆದು

ಇಂಗ್ಲೀಷು ಪ್ರಶ್ನೆ ಪತ್ರಿಕೆ ತಿದ್ದಿ ಹಿಂದು ಮುಂದಾಗಿ ಹಿಂದಿ ಬರೆದು ಉಳಿದವು ಜಸ್ಟ್ ಪಾಸು ಅನ್ನುವಂತಾಗಿ ಪಾಸ್ ಮಾಡಿಬಿಟ್ಟಳು. ಅವತ್ತು ಅವಳ ಮನೆಯ ಜನರಿಗೆಲ್ಲ ಸಂಭ್ರಮವೋ ಸಂಭ್ರಮ. ರವೆ ಉಂಡೆ, ಚಕ್ಕುಲಿ, ಕಡುಬು, ಗಾರಿಗೆ ಇಂಥವೆಲ್ಲ ಮಾಡಿ ಸಂಭ್ರಮವನ್ನು ದುಪ್ಪಟ್ಟು ಮಾಡಿಕೊಂಡಿದ್ದರು. ಆಗೀಗ ನಮಗೂ ಅವರ ಮನೆಯ ತಿಂಡಿ ಸಿಗುತ್ತಿತ್ತಾದ್ದರಿಂದ ರುಕ್ಕುವಿನ ಆನಂದದ ಕ್ಷಣಗಳನ್ನು ನಾವೂ ಹಂಚಿಕೊಂಡಿದ್ದೆವು. ಶ್ರಾವಣ ಶುರುವಾಗುವ ಹೊತ್ತಿಗೆ ಮದುವೆಯಾಗಲಿ ಅಂತ ಅವತ್ತು ಅಮ್ಮನವರ ದೇವಸ್ಥಾನಕ್ಕೆ ದೀಪ ಹಚ್ಚಲು ಬಂದಾಗ ರುಕ್ಕು ನನಗೆ ಸಿಕ್ಕಿದ್ದಳು. ಅವನಿಗೆ ಯಾಕೋ ಆರಾಮಿಲ್ಲ ಅನಿಸಿ ಊರಿಗೆ ಬಂದಿದ್ದ ನಾನು. ನನ್ನ ಮದುವೆಯಾದ ಮೇಲೆ ಅವತ್ತೇ ಅವಳನ್ನು ಭೇಟಿಯಾಗಿದ್ದು. ಚಿಕ್ಕಂದಿನಿಂದಲೂ ಜೊತೆಯಲ್ಲಿಯೇ ಆಡಿದರೂ ನನ್ನ ಮದುವೆ, ಮಗು ಅಂತೆಲ್ಲ ಆದದ್ದು ಅವಳ ಬಗ್ಗೆ ಅವಳಿಗೇ ಒಂದು ರೀತಿಯ ಅಸಮಾಧಾನವಿದ್ದಂತೆ ತೋರುತ್ತಿತ್ತು. ಹೆಚ್ಚು ಮಾತನಾಡಲಿಲ್ಲ. ನಾನಾಗಿಯೇ ಅದು ಇದು ಅಂತ ಮಾತನಾಡಿದರೂ ಇಬ್ಬರ ನಡುವೆ ಮಾತು ಸೋಲುತ್ತಿತ್ತು. ಯಾಕೆ ಅಂತ ಕೇಳಬೇಕು ಅಂದುಕೊಂಡೆನಾದರೂ ನರಳುತ್ತಿದ್ದ ಅವ್ವನ ನೆನಪಾಗಿ ಮನೆಗೆ ಹಿಂತಿರುಗಿದ್ದೆ. ಆ ದಿನ ಸಂಜೆ ನಾರಾಯಣಸ್ವಾಮಿ ದೇವಾಲಯದ ಅರ್ಚಕರ ಅಣ್ಣಯ್ಯಪ್ಪನವರು ನಮ್ಮ ಮನೆ ಜಗುಲಿಯ ಮೇಲೆ ಕುಳಿತು ಅಪ್ಪಯ್ಯನೊಂದಿಗೆ ಮಾತನಾಡುತ್ತಿದ್ದುದು ದೇವರಿಗೆ ಬತ್ತಿ ಹೊಸೆಯುತ್ತಾ ಕುಳಿತಿದ್ದ ನನ್ನ ಕಿವಿಗೂ ಬಿದ್ದಿತ್ತು. ಸುಬ್ಬಯ್ಯನ ಕೊನೆ ಮಗಳನ್ನು ನೋಡೋಕೆ ಅಂತ ನಾಳೆ ಹರಪನಹಳ್ಳಿ ಕಡೆಯ ಮಾಧ್ವ ಬ್ರಾಹ್ಮಣ ಹುಡುಗನೊಬ್ಬ ಬರ್ತಿದ್ದಾನೆ ಸ್ವಾಮಿ. ನಮ್ಮ ಕಡೆ ಹಳೆ ಸಂಬಂಧ, ಏನೋಪ್ಪ ಇದಾದರೂ ಕೂಡಿ ಬಂದರೆ ನಮ್ಮ ಸುಬ್ಬಯ್ಯನಿಗೂ ಅನುಕೂಲ, ಶಾರದಮ್ಮನೂ ಮೆತ್ತಗಾದರೂ ನೋಡಿ ಅಂದಿದ್ದರು. ಆಯ್ತದೆ ಬಿಡಿ ಸ್ವಾಮಿ, ಎಲ್ಲ ಭಗವಂತನಿಚ್ಛೆ, ಅದೆಲ್ಲ ನಾವು ಮಾಡೋಕ್ಕಾಗುವಂಥದ್ದೇ. ಋಣದಲ್ಲಿದ್ದರೆ ಬ್ರಹ್ಮನೂ ತಪ್ಪಿಸ್ಲಾರ ಕಣ. ಅವೆಲ್ಲ ಬರ್ಸ್ಕಂಡೆ ಬಂದಿರ್ತೀವಿ ಇಂತಿಂಥ ದಿನಕ್ಕೆ ಇಂತಿದ್ದಾದ್ದು ನಡಿಬೇಕು ಅಂತ ವೇದಾಂತಿಯಂತೆ ಸದಾ ಯೋಚಿಸುವ ನಮ್ಮ ಅಪ್ಪಯ್ಯನ ಸಮಾಧಾನದ ಮಾತು. ನೀವು ಹೇಳೋದು ನಿಜಾನೇ ಬಿಡಿ, ಹೇಗೋ ಆ ಹೆಣ್ಣಿಗೊಂದು ಒಳ್ಳೇದಾಗಲಿ, ಎತ್ತರ ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಹುಡುಗ ಯೋಗ್ಯನಂತೆ. ಸರ್ಕಾರಿ ಕೆಲಸವಂತೆ, ಮಿಲ್ಟ್ರಿಯಲ್ಲಿರೋದಂತೆ. ಈ ಸಲ ಊರಿಗೆ ಬಂದಿದ್ದಾನಂತೆ, ಹಾಗಾಗಿ ಅವ್ರ ಮನೆಯವರು ಅವನು ಗಡಿಗೆ ಹೋಗೋ ಮೊದಲು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ನನಗೆ ತಿಳಿಸಿದ್ರು ಅಂದರು. ಓಹೋ, ಮಿಲ್ಟ್ರಿ ಹುಡುಗ ಅಂದರೆ ಭಾಳ ಶಿಸ್ತಾಗಿಯೇ ಇರ್ತಾನೆ ಬಿಡಿ. ಆಗಲಿ ಅಂದ ಅಪ್ಪಯ್ಯ. ನೀರು ಕುಡಿದ ಮಿಳ್ಳೆ ಹಿಡಿದು ಮೇಲಕ್ಕೆದ್ದರು. ಅಪ್ಪಯ್ಯ ಹಾಗೆಲ್ಲ ಸುಮ್ಮನೆ ಹರಟೆ ಹೊಡೆಯುವವರಲ್ಲ. ಸುಮ್ಮನೆ ಸಿಕ್ಕಾಗ ನಾಲ್ಕು ಮಾತು. ಅದನ್ನು ಗಮನಿಸಿದ ಅಣ್ಣಯ್ಯಪ್ಪ ಸೂಕ್ಷ್ಮ ತಿಳಿದು ದೇವಸ್ಥಾನಕ್ಕೆ ಹೂ ಆರಿಸಿಕೊಳ್ಳಲು ತಂದ ಬುಟ್ಟಿಯನ್ನು ಹೆಗಲ ಮೇಲೆ ಮೇಲ್ಮುಖವಾಗಿ ಹಿಡಿದುಕೊಂಡು ಹೊರಟಿದ್ದರು. ಅಪ್ಪಯ್ಯ ಹೇಳಿದಂತೆ ರುಕ್ಕು ಮದುವೆ ಹರಪನಹಳ್ಳಿಯ ಆ ಮಿಲಿಟ್ರಿ ಹುಡುಗನ ಜೊತೆಗೆ ನೆರವೇರಿತ್ತು. ಅವನು ಸೈನ್ಯದಲ್ಲಿದ್ದವನು. ಕಟ್ಟುಮಸ್ತಾದ ದೇಹ, ಬಹಳ ಸ್ಫುರದ್ರೂಪಿ, ಹೆಸರು ಭಾಸ್ಕರ. ಸೂರ್ಯನಂತೆಯೇ ಹೊಳೆಯುವ ಮೈಬಣ್ಣವಲ್ಲದಿದ್ದರೂ ಕಡುಗಪ್ಪು ಚಲುವ, ತಿದ್ದಿ ತೀಡಿದ ಮೂಗು ರಾಜಕುಮಾರನಂತೆ, ನೀಳವಾದ ಕೈಕಾಲುಗಳು, ಸಪಾಟು ಸರಿ ಹೊಟ್ಟೆ. ಸೈನ್ಯದವನಲ್ಲವೇ, ದಿನವೂ ಜಡ್ಡು ಹಿಡಿಯದ ಹಾಗೆ ವ್ಯಾಯಾಮ ಮಾಡಿ ಇಟ್ಟುಕೊಂಡ ದೇಹ ಅದು. ಇದೆಲ್ಲವನ್ನು ನಾನು ಊರಿಗೆ ಬಂದಾಗ ಅಪ್ಪಯ್ಯ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೆ. ಇನ್ನೂ ನೀರು ತುಂಬಲಿಲ್ವೇನೆ ಪುಟ್ಟಮ್ಮ, ಹೊತ್ತು ಹೊತ್ತು ಸೊಂಟ ನೋವು ಬಂದಿತ್ತು. ಜಾನಕಿಯಕ್ಕ ಕೇರು ಮೊರದಲ್ಲಿ ಅಕ್ಕಿ ಹಿಡಿದು ಹೊರಗೆ ಬಂದರು. ಇನ್ನೇನಾಯಿತು ಬಿಡಿ ಅಕ್ಕ, ಒಂದೆರಡು ಬಿಂದಿಗೆ. ರುಕ್ಕು ಯಾವಾಗ ಬರ್ತಾಳಂತೆ ಅಂತ ಕೇಳಿದ್ದೆ. ನನಗೋ ಅವಳನ್ನು ಅವಳ ಗಂಡನನ್ನು ನೋಡಬೇಕೆಂಬ ಭಯಂಕರ ಕುತೂಹಲ. ಮದುವೆ ಆದಮೇಲೆ ರುಕ್ಕು ಹೇಗಿದ್ದಾಳೋ, ಎಲ್ಲಿದ್ದಾಳೋ, ಗಡಿ ಕಾಯುವ ಅವಳ ಗಂಡನ ಜೊತೆ ಜಮ್ಮು ಕಾಶ್ಮೀರ ನೋಡಿ ಬಂದಳೋ ಅಂತೆಲ್ಲ ಆಲೋಚಿಸುತ್ತಿದ್ದೆ. ಅವಳಿಗಿಂತ ಅವಳ ಗಂಡ ಹೇಗಿದ್ದಾನು ಅನ್ನೋ ಕುತೂಹಲ ನನಗೆ. 16 ಗಂಡು ಬಂದರೂ ಒಪ್ಪದೆ ಒಪ್ಪದೆ ಈಗ ಸಿಕ್ಕಿದವನು ಹೇಗಿದ್ದಾನು ಅಂತ ಅಷ್ಟೆ. ಅಯ್ಯೋ, ನಿಂಗೆ ಯಾರು ಹೇಳಲೇ ಇಲ್ವೇನೆ, ರುಕ್ಕು ತುಂಬಿದ ಬಸ್ರಿ. ಅವರ ಅತ್ತೆ ಮಾವನ ಮನೆಯಿಂದ

0: ಹೋಗ್ಬೋದು. ಆ
1: ಮುಸಿ ಮುಸಿ ನಗುತ್ತಾ ನಾಲ್ಕು ಕಾಳು ಅಕ್ಕಿ ಬಾಯಿಗೆಸೆದು ಒಳಗೆ ಹೋಗಿದ್ದರು ಜಾನಕಿ ಅಕ್ಕ. ವಂಡರಗಟ್ಟೆ ನಮ್ಮೂರಿನ ಜೊತೆಗೆ ಪಕ್ಕದೂರನ್ನೂ ಸರಿಸಮಾನವಾಗಿ ಹಂಚಿಕೊಂಡಿದ್ದ ಕೆರೆ. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕಂಕುಳಲ್ಲಿ ನೀರು ಹೊತ್ತು ಬಿರಬಿರನೆ ಹೆಜ್ಜೆ ಹಾಕುತ್ತಲೇ, ಜಾನಕಿ ಅಕ್ಕ ಇರಿ ಬಂದೆ, ಬಿಂದಿಗೆ ಇಟ್ಟು ಬರ್ತೀನಿ, ಭಾಳ ವರ್ಷ ಆಯಿತು ಮಾತಾಡಿಸಿ ಅನ್ನುತ್ತಾ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ಅಂತೂ ಇವತ್ತು ನಾನು ನನ್ನ ಬಾಲ್ಯದ ಗೆಳತಿಯನ್ನು ಕಣ್ತುಂಬ ನೋಡಿ ಬಾಯಿ ತುಂಬ ಮಾತನಾಡಿಸಬೇಕು. ಅವಳು ಮೊದಲೇ ಗುಂಡಗಿದ್ದವಳು, ಈಗ ತುಂಬಿದ ಬಸುರಿ ಅಂದರೆ ಹೇಗಿರಬಹುದೋ ಅಂತೆಲ್ಲ ಯೋಚನೆ. ರುಕ್ಕು ಮದುವೆಯಾಗಿ ಗಂಡನ ಮನೆಗೆ ಹೋದ ಸ್ವಲ್ಪ ದಿನಗಳ ನಂತರವೇ ನಾನು ಊರಿಗೆ ಬಂದದ್ದು. ಹಾಗಾಗಿ ಅವಳನ್ನೂ ಹಾಗೂ ಅವಳ ಗಂಡನನ್ನು ನೋಡಲು ಸಾಧ್ಯವಾಗಿರಲಿಲ್ಲ. ಅಪ್ಪಯ್ಯ ಆ ಹುಡುಗನ ಬಗ್ಗೆ ಹೇಳುವಾಗಲೆಲ್ಲ ನನಗೆ ನಾನೇ ಕಲ್ಪನೆ ಮಾಡಿಕೊಳ್ಳುತ್ತಿದ್ದೆ, ನಮ್ಮ ರುಕ್ಕುವಿನ ಗಂಡ ಜೋಡಿಯಲ್ಲಿ ನಿಂತರೆ ಹೇಗೆ ಕಾಣಬಹುದು, ಇವಳು ಗುಂಡು ಗುಂಡಾಗಿ ಕುಳ್ಳಗಿದ್ದವಳು, ಅವನೋ ಎತ್ತರದ ಆಳು ಅಂದಂತೆ ಕೇಳಿದ ಹಾಗಾಯ್ತಲ್ಲ. ಇವಳು ಹಾಲಿನಂತ ಬಿಳಿ, ಅವನು ಈ ತಮಿಳಿನ ಹುಡುಗರಂತೆ ಕಡುಗಪ್ಪು ಅಂದ್ರು, ಹೇಗಿರಬಹುದು ಅಂತೆಲ್ಲ ಯೋಚಿಸುತ್ತಿದ್ದೆ. ಜಗುಲಿ ಮೇಲೆ ಕುಳಿತಿದ್ದ ಅಪ್ಪಯ್ಯನಿಗೆ ಹಾಲು ಕೊಟ್ಟು ಅವ್ವನಿಗೆ ಹೇಳಿ ರುಕ್ಕುವಿನ ಮನೆಯ ಹತ್ತಿರ ಬರುವಾಗ ಅಚ್ಚಮ್ಮನವರ ಮೊಮ್ಮಗ ಶ್ರೀಶ ದಡದಡ ಅಂತ ಓಡಿ ಬಂದವನೇ, ಏದುಸಿರು ಬಿಡುತ್ತಾ ಕಟ್ಟಿದ ಗಂಟಲಲ್ಲಿ, ದೊಡ್ಡಮ್ಮ ದೊಡ್ಡಮ್ಮ, ಭಾಸ್ಕರ್ ಬಾವ ನೀರಿನಲ್ಲಿ ಬಿದ್ದುಬಿಟ್ಟಿದ್ದಾರೆ, ಬೇಗ ಬನ್ನಿ ಬೇಗ ಅಂದದ್ದು ನನಗೆ ಕೇಳುವುದಕ್ಕೂ ನಾನು ರುಕ್ಕು ಮನೆಯ ಬಾಗಿಲಲ್ಲಿ ನಿಂತದ್ದಕ್ಕೂ ಒಂದೇ ಆಗಿತ್ತು. ಭಾಸ್ಕರ ಕೆರೆಯ ಒಳಗೆ ಮುಳುಗಿ ಪ್ರಾಣ ಬಿಟ್ಟಿದ್ದ. ಕಟ್ಟುಮಸ್ತಾದ ಆಳು ನೀರಿನ ಸುಳಿಗೆ ಸಿಕ್ಕಿ ಉಸಿರು ಕಟ್ಟಿ ಪ್ರಾಣ ತೆತ್ತಿದ್ದ. ದೂರದಲ್ಲಿ ಪಡಪಡನೆ ಹದ್ದು ಹಾರುತ್ತಿದ್ದ ಸದ್ದು ಕ್ಷೀಣಿಸುತ್ತಿತ್ತು.
2: ಇದುವರೆಗೆ ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.

ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು

ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನು ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ 50 ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡ 35 ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡ 15 ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. 1 ಜಿಲ್ಲೆಯಲ್ಲಿ ಉತ್ಪನ್ನದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. 1 ರಾಜ್ಯದಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35 ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10 ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ, ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು. 1 ಜಿಲ್ಲೆ 1 ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು, ಸಾಮಾನ್ಯ ಮೂಲಸೌಕರ್ಯ ಮತ್ತು ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ.

0: ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದೂ.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ

0: ಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರಿ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಢ,

0: ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿಯಿರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮೈಸೂರು FM 100.6. ಸಮಯವಾಗಿದೆ 1:20:30. ಈಗ ಭಾವಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಜಿಎಸ್ ಹರಿಣಾಕ್ಷಿ ಅವರಿಂದ ಕೆಲವು ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಡಾ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇನೋ ನಾವು ನಮ್ಮ ಅಂತರಾಳವಾ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ಸಂದೇಶ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9408085853 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹರಿಕತೆ ಅಲ್ಲ ಗಿರಿಕತೆ ಚಿತ್ರದ ಗೀತೆ. ಗಾಯಕರು ವಾಸುಕಿ ವೈಭವ್, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಾಸುಕಿ ವೈಭವ್.

ಶಿವರಂಜನಿ ಚಿತ್ರದ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿವಾಸ್ ಜಿಪಿ, ಗೊಬ್ಬರಗಾಲ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕಿನಿಂದ. ಈ ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಆತ್ಮೀಯ ಕೇಳುಗರೇ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-252-8259, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ. ಕರೆ ಮಾಡಿ ಭಾಗವಹಿಸ್ತಿರಲ್ಲ? ಮೈಸೂರಿನ ವಿಷ್ಣು ಟೈಲರ್, ಶಿವಕುಮಾರ್, ಗೋವಿಂದರಾವ್, ರವಿಕುಮಾರ್ ಅವರಿಗಾಗಿ ಸುವರ್ಣ ಸೇತುವೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಿಜಯ ಭಾಸ್ಕರ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಮೂತ್ರಪಿಂಡ ರೋಗಗಳ ಕುರಿತ ಮಿಥ್ಯೆಗಳು ಮತ್ತು ವಾಸ್ತವಾಂಶ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸನ್ ಪಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಕುವೆಂಪು ನಗರದ ರಾಧಿಕಾ, ಹರಿಣಾಕ್ಷಿ, ಸೌಮ್ಯ ಹಾಗೂ ಹೃತ್ವಿಕ್ ಅವರಿಗಾಗಿ ಬಚ್ಚನ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಮತ್ತಾರ್ಯಾರು ಸಂದೇಶವನ್ನು ಕಳಿಸಿದ್ರು ಅಂತ ನೋಡುವಂಥ ಸಮಯ. ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂ ಮೈಸೂರಿನಿಂದ, ಮತ್ತು ಹನುಮನಾಳು, ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್, ಗುರು, ಮನು, ಅಜಯ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ರು. ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ, ಜಯಶ್ರೀ ಅವರು ಸಂದೇಶವನ್ನು ಕಳಿಸಿದ್ರು. ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ರು. ಹಾಗೆ ಮೈಸೂರಿನ ಗೋಕುಲಂನಿಂದ ಕುಮಾರ್ ಗಾರ್ಮೆಂಟ್ಸ್ ಕಾರ್ಮಿಕರ ವತಿಯಿಂದ ಗಜೇಂದ್ರ ಅವರು ಸಂದೇಶವನ್ನು ಕಳಿಸಿದ್ರು. ಹಾಗೆ ಗಾಯತ್ರಿಪುರಂನಿಂದ ಶುಭಾ, ಮನು, ರಾಘವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಿಸ್ಮಯ್ ದೇವ್, ಇಂದು, ಪವನ್ದೇವ್, ಅಮೃತ, ನಿರ್ಮಲಾ, ಮಹದೇವ್ ರಾಮಕೃಷ್ಣ ನಗರದಿಂದ, ಲಕ್ಷ್ಮೀ, ಕೆಸಿ ಚಿಕ್ಕಣ್ಣ, ಕೆಸಿ ಚೈತ್ರ, ಚರಿತ್, ಕೆಸಿ ಚೇತನ್ ಕುಮಾರ್, ಅಶ್ವಿನಿ, ನಂದಿನಿ ಬಡಾವಣೆ, ವಿ ವಿ ನಗರ ಮಂಡ್ಯದಿಂದ, ಮಾಧವನ್, ಜಯಲಕ್ಷ್ಮೀ ಚೆನ್ನೈನಿಂದ, ನಾಗಮಧು ಮತ್ತು ಮಿತ್ರರು ದಟ್ಟಗಳ್ಳಿ ಮೈಸೂರಿನಿಂದ, ಮಾನಸ ಹೆಬ್ಬಾಳಿನಿಂದ, ರಾಜಮ್ಮ ಮೈಸೂರಿನಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಹನೂರು ತಾಲೂಕಿನಿಂದ ಶ್ರೀನಿವಾಸ್ ಅವರು ಅವರ ಗೆಳೆಯನಿಗೋಸ್ಕರ ಒಂದು ಸಂದೇಶವನ್ನು ಕಳಿಸಿದರು. ಹಾಗೆ ಪುಷ್ಪ ಜೈನ್ ಹಾಗೂ ಪಾರ್ಶ್ವನಾಥ್ ಜೈನ್ ಜೆ ಪಿ ನಗರದಿಂದ ಮತ್ತೊಂದು ಸಂದೇಶ ಬಂದಿದೆ. ರಾಧಾ ಜೈರಾಮ್ ಅವರು ನಮಗೆ ಕಳಿಸಿದರು. ಹಾಗೆ ರೇಣುಕಾ ಕಿಶೋರ್ ಕೆ ಆರ್ ನಗರದಿಂದ ಸಂದೇಶವನ್ನು ಕಳಿಸಿದರು. ನೆಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿ, ಸ್ವಾಮಿ, ಮಹದೇವಮ್ಮ, ಆನಂದ್ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ಕೃಷ್ಣ ಟೈಲರ್, ಶ್ರೀರಂಗಪಟ್ಟಣ, ಪದ್ಮ, ಕೃಷ್ಣ, ಚೈತ್ರ, ನಾರಾಯಣ, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರಿಗೆ ಅಂತ ಅವರು ಒಂದು ಸಂದೇಶವನ್ನು ಕಳಿಸಿದರು. ಹಾಗೆ ಮತ್ತೊಬ್ಬರು ಮಹದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಹಾಗೆ ಪಿರಿಯಾಪಟ್ಟಣ ತಾಲೂಕು ಅರೇನಹಳ್ಳಿ ಗ್ರಾಮದಿಂದ ದೊಡ್ಡೇಗೌಡ, ಸಣ್ಣಪ್ಪ, ಮಂಜುನಾಥ, ತ್ರಿವೇಣಿ, ಶ್ರುತಿ ಹಾಗೂ ಮನೆಯವರು ಅಂತ ಹೇಳ್ತಾ ಇದ್ದಾರೆ. ಮರಿನಂಜ, ನಂಜುಂಡಸ್ವಾಮಿ, ಚಂದನ್ ಗುಂಡ್ಲುಪೇಟೆ ತಾಲೂಕು ಹಂಸಪುರ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್ ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟರಾಜಪ್ಪ, ರಾಮಕೃಷ್ಣನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ. ಮೈಸೂರಿನ ರಾಜೇಂದ್ರನಗರದಿಂದ ಸತೀಶ್, ವೆಂಕಟೇಶ್, ಪಂಕಜ, ಯಶಸ್, ಲಿಖಿತ ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ ಪುಟ್ಟಸ್ವಾಮಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಉಮಾ, ಎಸ್ಕೆ, ಪೂರ್ಣಿಮಾ, ದರ್ಶನ್, ರಕ್ಷಿತಾ ಸಂಗಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ, ಎ ಆರ್ ಹರ್ಷಿತ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಅನಿತಾ ಅಶೋಕ್ ಮತ್ತು ಗೆಳತಿಯರು ಮೈಸೂರಿನಿಂದ. ಮತ್ತು ಸುವರ್ಣ ಸೇತುವೆ ಹಾಡು ನಮಗೂ ಇಷ್ಟ ಆಯಿತು ಅಂತ ವಿಲ್ಸನ್ ಗಾರ್ಡನ್ನಿಂದ ಮಂಗಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರು ಸಂದೇಶವನ್ನು ಕಳಿಸಿದ್ದರು. ಮತ್ತೊಬ್ಬರು ಅವರ ಯೋಗಾನಂದರಂಪೂರೆ, ವಿಜಯ್, ವಿನಯ್, ರಜತ್ ಹಾಗೂ ಯುಧಿಷ್ಠಿರ್ ನಜರಬಾದ್ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಕೇಳುಗರೆ, ಇಲ್ಲಿಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶಗಳನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳು. ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:55.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಯೋಗವಾಣಿ,
2: ಯೋಗವಾಣಿ
3: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
4: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
1: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
3: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
5: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
1: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
3: ಆಲಿಸಿ, ಅನುಸರಿಸಿ.
1: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
3: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಂಡಿ ಚಿಪ್ಪು ರೀಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಈ ಕುರಿತು ಕನ್ಸಲ್ಟೆಂಟ್ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ನಿತಿನ್ ಶ್ರೀಚಂದ್ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಇನ್ನ ಎರಡು ಮೂರು ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನೇ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ

0: ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಎಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಎಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಎಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು

0: ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 11,38,521 ಎಲೆಕ್ಟೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 2:40:20. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕಾಂತಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ನಾಗರಾಜ್ ಪನ್ನಾರ್ ವಲ್ತೂರ್ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಪ್ರಮೋದ್ ಮರವಂತೆ ಅವರದ್ದು. ಸಂಗೀತ ನಿರ್ದೇಶನ ಅಜನೀಶ್ ಲೋಕನಾಥ್.
2: ಸರಿ.

ಕೇಳುಗರೇ ಗಮನಿಸಿ, ಮೈಸೂರು ಮಹಾನಗರ ಪಾಲಿಕೆ ಇಲ್ಲಿಂದ ಬಂದ ಪ್ರಕಟಣೆ. ಮೈಸೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಸಾರ್ವಜನಿಕರು ಈ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಉಳಿದವರು ಕಂಡಂತೆ ಚಿತ್ರದ ಗೀತೆ. ಬಿ ಅಜನೀಶ್ ಲೋಕನಾಥ್ ಅವರು ಸಂಗೀತ ನಿರ್ದೇಶಿಸಿ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆಯ ಸಾಹಿತ್ಯ ರಕ್ಷಿತ್ ಶೆಟ್ಟಿಯವರದ್ದು.

ಇನ್ನು ಮುಂದೆ ಕೇಳಿ ಹೀರೋ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಸಂಗೀತ ಬಿ ಅಜನೀಶ್ ಲೋಕನಾಥ್, ಸಾಹಿತ್ಯ ಯೋಗರಾಜ್ ಭಟ್.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಗರುಡಗಮನ ವೃಷಭವಾಹನ ಚಿತ್ರದ್ದು. ಹಾಡಿದ್ದಾರೆ ವಾಸುಕಿ ವೈಭವ್. ಪವನ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಿಥುನ್ ಮುಕುಂದನ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಲಿದೆ. 3 ಗಂಟೆ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ HS ರಮೇಶ್ ಅವರಿಂದ ವೀಣಾವಾದನವನ್ನು ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಎಂ ಗುರುರಾಜ್ ಮೃದಂಗ, SN ನಾರಾಯಣಮೂರ್ತಿ ಘಟ ಸಹಕಾರ ನೀಡಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ರಂಗಸ್ವಾಮಿ ನಟ್ಟುವನಾರ್ ಅವರ ವರ್ಣ ರಾಗ ನಾಟಕುರಂಜಿ ಆದಿತಾಳದಲ್ಲಿದೆ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಸ್ ರಮೇಶ್ ಅವರ ವೀಣಾವಾದನವನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಎಂ ಗುರುರಾಜ್ ಮೃದಂಗ ಹಾಗೂ ಘಟ ಸಹಕಾರ ನೀಡಿದವರು ಎಸ್ಎನ್ ನಾರಾಯಣಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:31. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

ಕೀರ್ತನಾರಂಭ ಕಾಲದಲ್ಲಿ ಪ್ರಜ್ಞ ಮಹನೀಯರಾಗಿರ್ತಕ್ಕಂಥ ಅವರು ರಾಮನಾಮವನ್ನು ಕುರಿತು ಹೇಳ್ತಾರೆ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಭ

ಆಗಿರುವ ರಾಘವನ ಮಕ್ಕಳಾಗಿರುವ ಕುಶಲವರ ಚರಿತ್ರೆಯೂ ಸಹ ಲೋಕದಲ್ಲಿ ಅಷ್ಟೇ ಪ್ರಖ್ಯಾತವಾಗಿದೆ. ಕುಶಲವರು ಎಂಬ ಕಥೆ ಲೋಕರೂಢಿಯಲ್ಲಿ ಲವಾಕುಶ ಲವಾಕುಶ ಎಂಬತಕ್ಕಂಥ ಒಂದು ಪದ್ಧತಿ ಬಂದಿದೆ. ಅಂತೂ ಕುಶಲವರು ಯಾರು ಈ ಚರಿತೆಯನ್ನು ಕೇಳುವರೋ ಅವರಿಗೆಲ್ಲರಿಗೂ ಮಂಗಳವೂ ಕುಶಲವೂ ಪ್ರಾಪ್ತವಾಗಲಿ ಎಂಬುದಾಗಿ ಗೀರ್ವಾಣ ಮಹರ್ಷಿಗಳೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಎಂದ ಮೇಲೆ ಆ ಕುಶಲವರ ಚರಿತ್ರೆಯನ್ನ ನಾವು ಕೇಳಿ ಶ್ರೀರಾಮಾನುಗ್ರಹಕ್ಕೆ ಪಾತ್ರರಾಗೋಣ. ಮೆರವಪುರ

ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿದ ರಘುವೀರ ಸಮರ್ಥ ಶ್ರೀ ರಾಮದೇವ ಅಯೋಧ್ಯಾ ನಗರದಲ್ಲಿ ಬಂದು ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ರಾಮರಾಜ್ಯ ಎಲ್ಲಿ ಕಳುವು ಸುಲಿಗೆ ಕ್ಷಾಮ ಢಾಮರಗಳಿಲ್ಲವೋ ಆ ನಾಡಿಗೆ ಹೆಸರು ರಾಮರಾಜ್ಯ ಎಂದು. ರಘುವೀರ ಸಮರ್ಥ ರಾಜ್ಯಭಾರವನ್ನು ಮಾಡುತ್ತಿರುವಾಗ ಮುಂದೊಂದು ಕಾಲದಲ್ಲಿ ಮಾತೆಯಾದ ಸೀತಾದೇವಿ ಗರ್ಭವತಿಯಾಗಿದ್ದಾಳೆ. 5 ಮಾಸಗಳ ಕಳೆದಾಗ ಸೀಮಂತನ ಶಾಸ್ತ್ರವನ್ನೆಲ್ಲವನ್ನು ಮಾಡಿದಾಗ ರಘುವೀರ ಸಮರ್ಥ ಬಂದು ಸೀತಾಮಾತೆಯನ್ನು ಕೇಳಿದನಂತೆ, ಸೀತಾ ನಿನ್ನ ಮನದ ಬಯಕೆ ಏನಾದರೂ ಇದ್ದರೆ ಹೇಳು, ನಾನು ನೆರವೇರಿಸಿಕೊಡ್ತೇನೆ. ಆಗ ಮಾತೆಯಾದ ಸೀತಾದೇವಿ ಹೇಳಿದಳಂತೆ, ಸ್ವಾಮಿ ನನಗಿರುವುದೊಂದೇ ಬಯಕೆ, ಪುಣ್ಯ ನದಿಗಳ ಸ್ನಾನ, ಪುಣ್ಯ ಪುರುಷರ ದಿವ್ಯ ಚರಿತೆಯ ಸ್ಮರಣ, ಮಹನೀಯರ ಪಾದ ಸಂದರ್ಶನ, ಇಷ್ಟಲ್ಲದೆ ನಾನು ಮತ್ತೇನನ್ನು ಕೇಳಲಿ? ರಾಮದೇವರು ನಕ್ಕರು. ಸೀತಾ, ಇಷ್ಟೆಲ್ಲವನ್ನು ನೀನು ಬಯಸುತ್ತಿರುವುದನ್ನು ಪಡೆಯಬೇಕಾದರೆ ಕಾಡಿಗೆ ಹೋಗಬೇಕು. 14 ವರ್ಷಗಳ ಕಾಲ ಅನುಭವಿಸಿದ ಆ ಕಾಡಿನ ದುಃಖ ಸಾಲದು ಎಂದು ಮತ್ತಷ್ಟು ಆಶೆ ಪಡುತ್ತಿದ್ದಾಳೆ. ಹಾಗೆಯಾಗಲಿ, ತಥಾಸ್ತು. ಆಶೀರ್ವಾದ ಮಾಡಿ ಬಂದಿದ್ದಾನೆ. ಸ್ವಲ್ಪ ಕಾಲ ಕಳೆದಿದೆ. ಆ ನಾಡಿನಲ್ಲಿ ಒಂದು ದಿನ ರಾತ್ರಿ ನಗರಗಸ್ತನು ಸುತ್ತತಕ್ಕಂಥ ಒಬ್ಬ ಗುಪ್ತಚಾರ. ಆ ಗುಪ್ತಚಾರ ನಾಡನ್ನೆಲ್ಲ ಸುತ್ತಾಡ್ತಾ ಎಲ್ಲಿಗೆ ಬರ್ತಾ ಇದ್ದಾನೆ? ರಜಕರ ಬೀದಿಗೆ ಬರುತ್ತಿದ್ದಾನೆ. ಆ ರಜಕರ ಬೀದಿಗೆ ಬರುವಾಗ ಅಲ್ಲಿ ಗಂಡ ಹೆಂಡರಿಬ್ಬರು ಜಗಳವಾಡ್ತಾ ಇದ್ದಾರಂತೆ. ಗಂಡನಿಗೆ ತಿಳಿಸದೆ ಹೆಂಡತಿ ತಾಯಿ ಮನೆಗೆ ಹೋಗಿದ್ದಾಳೆ. ಹೋದ ದಿನ ಶುಕ್ರವಾರವಾದ್ದರಿಂದ ತಾಯಿ ಮತ್ತೆ ಗಂಡನ ಮನೆಗೆ ಹೋಗದಂತೆ ತಡೆದಳಂತೆ. ತನ್ನನುಮತಿಯಿಲ್ಲದೆ ತಾಯಿ ಮನೆಗೆ ತೆರಳಿದಳಲ್ಲ ಎಂಬ ಸಿಟ್ಟಿನಿಂದ ಮಾರನೇ ದಿನ ಬಂದಂಥ ಹೆಂಡತಿಗೆ ಹೇಳುತ್ತಿದ್ದಾನೆ, ಯಾರನ್ನು ಕೇಳಿ ಹೋಗಿದ್ದೀಯೇ ನಿಮ್ಮಮ್ಮನ ಮನೆಗೆ? ತಪ್ಪಾಯಿತು ಕಾಣ್ರಿ, ತಾಯಿಗೆ ಹುಷಾರಿಲ್ಲ ಎಂದು ತಿಳಿದು ಹೋದೆ. ಅಲ್ಲಿ ಹಿಂತಿರುಗಿ ಹೋಗ್ತೇನೆ ಎಂದರೆ, ನಮ್ಮಮ್ಮ ಈ ದಿನ ಶುಕ್ರವಾರ, ಮುತ್ತೈದೆಯರು ಹೋಗಬಾರದು ಎಂದು ತಡೆದಳು, ಆದ್ದರಿಂದ ನಿಂತೆ. ಈತನಂದ, ಹೌದಾ? ನಿಮ್ಮಮ್ಮ ಹೇಳಿದಂತೆಲ್ಲ ಕೇಳಿಕೊಂಡಿರಬೇಕಾದವಳು ಪುನಃ ನನ್ನ ಮನೆಗೆ ಬಂದೆ? ನನ್ನನುಮತಿ ಇಲ್ಲದೆ ತಾಯಿ ಮನೆಗೆ ಹೋದವಳು, ಇಚ್ಛೆ ಬಂದದ್ದೆಲ್ಲ ನಡೆಯುವವಳು ನನ್ನ ಹೆಂಡತಿಯಲ್ಲ. ನಾನು ನಿನ್ನನ್ನು ಬಿಟ್ಟುಬಿಟ್ಟಿದ್ದೇನೆ ಹೊರಟಾಗ. ಕೂಡಲೇ ಆಕೆ ಕೈ ಜೋಡಿಸಿದ್ಲು, ಏನ್ರಿ ಈ ಸಣ್ಣ ಮಾತಿಗಾಗಿ ನನ್ನನ್ನು ಬಿಟ್ಟೆ ಎಂದರೆ ಏನು ಮಾತು? ತಪ್ಪಾಯ್ತು ಕಾಣ್ರಿ. ಅವನಂದ, ಏನನ್ಕೊಂಡಿದ್ದೀಯ ನನ್ನನ್ನ? ನಾನ್ ನಿನ್ನನ್ನು ಬಿಟ್ಟೆ ಅಂದ್ರೆ ಬಿಟ್ಟೆ, ಬಿಟ್ಟವಳನ್ನ ಪುನಃ ಹೆಂಡತಿ ಎಂದು ಸ್ವೀಕರಿಸಿ ಆಳಲು ನನ್ನನ್ನ ಏನಂದುಕೊಂಡಿದ್ದೀಯ? ಈ ನಗರಗಸ್ತನ ಸುತ್ತತಕ್ಕಂಥ ಗುಪ್ತಚಾರ ಮನೆ ಬಾಗಿಲಲ್ಲಿ ನಿಂತಿದ್ದಾನೆ. ಈ ರಜಕ ತನ್ನ ಹೆಂಡತಿಗೆ ಹೇಳ್ತಾನೆ, ನನ್ನನ್ನು ಯಾರು ಅಂದುಕೊಂಡಿದ್ದೀಯೇ?

ನನ್ನನ್ನು ಯಾರು ಅಂದುಕೊಂಡೇ ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ. ಹೊರಗಡೆ ಈ ಮಾತನ್ನು ಕೇಳಿದ ಗುಪ್ತಚಾರ ಕಿವಿಗಳನ್ನು ಮುಚ್ಚಿದ. ರಾಮ ರಾಮ ರಾಮ ರಾಮ, ಇದು ಏನು ಅಪವಾದವೋ ತಂದೆ? ಮಾತೆ ಸೀತೆಯ ಮೇಲೆ ಎಂಥ ಅಪವಾದ! ನೇರವಾಗಿ ಅರಮನೆಗೆ ಬಂದಿದ್ದಾನೆ. ಬೆಳಗಾಯಿತು. ಶ್ರೀರಾಮದೇವರು ತನ್ನೆಲ್ಲ ನಿತ್ಯ ಕರ್ತವ್ಯಗಳನ್ನು ಮುಗಿಸಿ ನಾಡಿನ ವಿಚಾರವನ್ನು ತಿಳಿಯಲು ಗುಪ್ತಚಾರನ ಬಳಿಗೆ ಬಂದು ನಿಂತರಂತೆ. ಗುಪ್ತಚಾರ, ಏನು ಸಮಾಚಾರ? ಗುಪ್ತಚಾರ ಹೇಳ್ತಾನೆ, ದೇವ

0: ರಾಮಾ, ವಿಚಾರವನ್ನು ಹೇಳಲಾರೆ, ಹೇಳದೆ ಇರಲಾರೆ ಸ್ವಾಮಿ. ರಾಮ ಕೇಳಿದ, ಏನಪ್ಪ ಅದು? ಅಪವಾದ. ಅಪವಾದ ಯಾರ ಮೇಲೋಪ್ಪ?
1: ಮಾತ ಸೀತೆಯ ಮೇಲಪವಾದ.
0: ಸೀತಾಮಾತೆಯ ಮೇಲಪವಾದ ಸ್ವಾಮಿ. ಹಾ, ಸೀತೆಯ ಮೇಲಪವಾದವೇ? ಏನೆಂಬುದಾಗಿ?
1: ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ಮಾತೆ ಸೀತೆಯನ್ನು ನೆಪ ಮಾಡಿ ನಿನ್ನನ್ನು ದೂರಿದ ಒಬ್ಬ ಪ್ರಜೆ. ರಾಮದೇವರು ಕ್ಷಣಕಾಲ ಸ್ತಂಭೀಭೂತರಾಗಿ ನಿಂತರು.
0: ಏನು ಈ ಪ್ರಪಂಚ? ರಾವಣನ ಸೆರೆಯಿಂದ ಸೀತೆಯನ್ನು ಕರೆತರುವಾಗ, ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ದೇವಾನುದೇವತೆಗಳು, ಜೊತೆಗೆ ನನ್ನ ತಂದೆಯಾದ ದಶರಥ ಚಕ್ರವರ್ತಿ ಬಂದು ಸೀತೆಯು ಪರಮ ಪವಿತ್ರಳು, ಸ್ವೀಕರಿಸು ಎಂದಾಗಲ್ಲವೇ ನಾನು ಈ ಸೀತೆಯನ್ನು ಕರೆತಂದೆ. ಬಹುಕಾಲ ಆಲೋಚನೆ ಮಾಡಿದ. ಮುಂದೆ ಮಾಡುವುದೇನು?
1: ಲೋಕಾಪವಾದಕ್ಕೆ ಹೆದರಿ ನಡೆಯಲೇಬೇಕು.
0: ನನ್ನ ನಾಡಿನ ಪ್ರಜೆಗಳಿಗೆ ಬೇಡವಾದ ಕಾರ್ಯವನ್ನು ನಾನು ಮಾಡುವುದಂತೂ ಸರಿಯಿಲ್ಲ. ಹಾಗಾದರೆ ಮುಂದಿನ ಕರ್ತವ್ಯ ಎಂದರೆ ಸೀತಾ ಪರಿತ್ಯಾಗ. ಭರತ ಶತ್ರುಘ್ನರನ್ನು ಕರೆಸಿ ಕೇಳಿದರೆ ಈ ಕಾರ್ಯ ಮಾಡಲು ತಮ್ಮಿಂದಾಗದು ಎಂದು ದೈನ್ಯದಿಂದ ಕೇಳಿ ದೂರ ಸರಿದರಂತೆ. ತೀರ್ಮಾನ ಮಾಡಿದ ರಾಘವ, ಇದು ನನ್ನನುಜನಾಗಿರ್ತಕ್ಕಂಥ ಲಕ್ಷ್ಮಣನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ. ಬರ ಹೇಳಿ ನನ್ನ ತಮ್ಮನನ್ನ. ಧಡ ಧಡನೆ ಲಕ್ಷ್ಮಣ ಬಂದಿದ್ದಾನೆ. ಅಣ್ಣನ ಎದುರಿನಲ್ಲಿ ತಲೆ ಎತ್ತಿ ನಿಲ್ಲದೆ ಶಿರಬಾಗಿ ನೆಲವನ್ನು ನೋಡುತ್ತಾ, ಅಣ್ಣ ನನ್ನನ್ನು ಕರೆಸಿದೆಯಂತೆ, ಏನು ಕಾರಣ? ರಾಮದೇವರು ಕ್ಷಣಕಾಲ ಆಲೋಚನೆ ಮಾಡಿ, ತಮ್ಮ ಲಕ್ಷ್ಮಣ, ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆಯೋ? ತಮ್ಮ ಹೇಳಿದ, ಅಣ್ಣ ಇಂಥ ಕಾರ್ಯವನ್ನು ಮಾಡು ಎಂದು ಆಜ್ಞೆಯನ್ನು ಮಾಡು. ನಿನ್ನಿಂದ ಇಂಥ ಕಾರ್ಯವಾಗಬೇಕಾಗಿದೆ ಎಂದು ಕೇಳಬೇಡ, ಏನಪ್ಪಣೆಯನ್ನು ಕೊಡಿಸು. ಆಗ ರಾಮದೇವರು ಹೇಳಿದರು, ತಮ್ಮ ಬಿಟ್ಟು ಬಾ ಸೀತೆಯ, ತಮ್ಮ ಲಕ್ಷ್ಮಣ ಕೇಳಿದ, ಅಣ್ಣ ಎಲ್ಲಿ ಬಿಟ್ಟು ಬರಲಣ್ಣ? ಜನಕರಾಜನ ಅರಮನೆಯಲ್ಲಿ ಬಿಟ್ಟು ಬರಲೇ? ಗುರು ವಸಿಷ್ಠರಾಶ್ರಮದಲ್ಲಿ ತೊರೆದು ಬರಲೇ? ಎಲ್ಲಿ ಕರೆದೊಯ್ಯಲಿ, ಎಲ್ಲಿಂದ ಕರೆತರಲಿ?
1: ತಮ್ಮ
0: ಲಕ್ಷ್ಮಣ, ಕರತಾರದ ತೆರದಿ ಬಿಟ್ಟು ಬಾ.
1: ಕರತಾರದ ತೆರದಲ್ಲಿ ಬಿಟ್ಟು ಬರಬೇಕೆ?
0: ಎಲ್ಲಿ ಬಿಟ್ಟು ಬರಲಣ್ಣ? ನಟ್ಟಡವಿಯೊಳಗೆ ಬಿಟ್ಟು ಬಾ ತಮ್ಮ.
1: ಲಕ್ಷ್ಮಣ ಕೇಳಿದ, ನಟ್ಟಡವೆಯೊಳಗೆ ತಾಯನ್ನು ಬಿಟ್ಟು ಬರಬೇಕೆ?
0: ಕಾರಣವೇನಣ್ಣ? ನಾಡಿನ ಪ್ರಜೆಯೊಬ್ಬ ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದನಂತೆ.
1: ಈ ಅಪವಾದವನ್ನು ನಾನು ಸಹಿಸಲಾರೆ ತಮ್ಮ.

ನಾನು ಸೀತಾ ತ್ಯಾಗವನ್ನು ಮಾಡಿದ್ದೇನೆ, ಹೋಗು ಬಿಟ್ಟು ಬಾ. ಲಕ್ಷ್ಮಣ ಸೊಂಟದಲ್ಲಿರುವ ಕತ್ತಿಗೆ ಕೈ ಹಾಕಿ ಹೇಳುತ್ತಿದ್ದಾನೆ, ಅಣ್ಣ ಹೇಳು ಯಾವ ಅಧಮನಿ ಕಾರ್ಯವನ್ನು ಮಾಡಿದ, ಅದಾವ ಕ್ಷುಲ್ಲಕನು ನನ್ನ ಮಾತೆಯ ಕೀರ್ತಿಯ ಮೇಲೆ ಕೆಸರಂದೆರಸಲು ಪ್ರಯತ್ನಿಸಿದರೋ, ಅವನು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅನಿತ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಪಿಡಿದ ಖಡ್ಗದಿಂದಲೇ ಎಳ ತಂದವನ ರುಂಡ ಬುಂಡೆಗಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆ. ಹೇಳಣ್ಣ ಹೇಳಣ್ಣ, ಯಾರಣ್ಣ ಹೇಳು. ರಾಮದೇವರು ಲಕ್ಷ್ಮಣನ ಕೈ ಹಿಡಿದು ಹೇಳುತ್ತಿದ್ದಾರೆ, ತಮ್ಮ ಯಾರಾದರೇನು, ಅವನು ನಮ್ಮ ನಾಡಿನ ಪ್ರಜೆ, ನೀನು ಈ ಕಾರ್ಯವನ್ನು ಮಾಡಲಾರೆ ಎಂದರೆ ನಾನು ಮುಂದಿನ ಕಾರ್ಯವನ್ನು ಆಲೋಚಿಸಬೇಕಾಗಿದೆ ಕಣೋ. ಲಕ್ಷ್ಮಣ ಪಾದ ಹಿಡಿದ, ಅಣ್ಣ ಅವತರಿಸಿದ ಮೊದಲುಗೊಂಡು ನಿನ್ನ ನೆರಳಂತೆ ನಡೆದು ನಿನ್ನಾಜ್ಞೆಯನ್ನು ಎಂದೂ ಮೀರದೆ ಬಾಳುತ್ತಿರುವ ತಮ್ಮನಿಗೆ ಈ ಘೋರ ಶಿಕ್ಷೆಯೇ ಅಣ್ಣ. ಹೆತ್ತ ತಾಯಿಗಿಂತಲೂ ಅತಿಶಯದ ಮಮತೆಯಲ್ಲಿ ಸೇವೆಯನ್ನು ಮಾಡಿದ ನನ್ನ ತಾಯಿ ಸೀತಮ್ಮನನ್ನ ಗರ್ಭವತಿಯಾಗಿರುವ ಸಂದರ್ಭದಲ್ಲಿ ಕಾಡಿನಲ್ಲಿ ಬಿಟ್ಟು ಬರುವ ಈ ಗತಿ ನನಗೆ ಬಂತೆ ಅಣ್ಣ. ಅಣ್ಣ ನಾನೇನು ಮಾಡ್ಲು. ರಾಮದೇವರು ಹತ್ತಿರ ಬಂದು ಹೇಳ್ತಾರೆ, ತಮ್ಮ ನಾನೊಮ್ಮೆ ನಿನ್ನ ಅತ್ತಿಗೆಯನ್ನು ಕೇಳಿದಾಗ ನಿನ್ನ ಅತ್ತಿಗೆಯೇ ಹೇಳಿದ್ದಳು ನಾನು ಕಾಡಿಗೆ ಹೋಗಬೇಕು ಎಂದು. ನೀನೊಂದು ಸಲ ಹೋಗಿ ವಿಚಾರಿಸು, ಸೀತೆ ಹೌದು ನಾ ಕಾಡಿಗೆ ಹೋಗಬೇಕು ಎಂದು ಹೇಳಿದ್ದು ಸತ್ಯ ಎಂದರೆ ಕರೆದೊಯ್ಯೋ. ಹಾಗಾದರೆ ಈಗಲೇ ಹೊರಟೆ ಎಂಬುದಾಗಿ ನೇರವಾಗಿ ಸೀತಾ ಮಂದಿರಕ್ಕೆ ಬರುತ್ತಿದ್ದಾರೆ. ಸೀತಾದೇವಿಯು ಜಗಜ್ಜನನಿಯನ್ನು ಪ್ರಾರ್ಥನೆ ಮಾಡ್ತಾ ಕುಳಿತಿದ್ಲು. ಹೇ ಜಗದಂಬಾ, ಹೇ ಜಗದೀಶ್ವರಿ ಮಾತಾ, ತಾಯೇ ಸರ್ವದಾ ನಿನ್ನನ್ನು ನಂಬಿದ ನನ್ನನ್ನು ಕಾಪಾಡು ಅನ್ನುತ್ತಿರುವಾಗ ಲಕ್ಷ್ಮಣ ದೇವರು ಹೊರಗಡೆಗೆ ಬಂದು ನಿಂತಿದ್ದ. ಕಂಡು ಓಡೋಡಿ ಬಂದಿದ್ದಾಳೆ ಮೈದುನ, ನನ್ನ ಮುದ್ದಿನ ಮೈದುನ, ಏನು ಕಂಡ ಇಲ್ಲಿ ನಿಂತೆ? ಲಕ್ಷ್ಮಣ ಹೇಳಿದ, ಅಮ್ಮ ತಾವು ರಾಮದೇವನಲ್ಲಿ ಕಾಡಿಗೆ ಹೋಗಬೇಕು ಎಂದು ಅಪೇಕ್ಷೆಯನ್ನು ಪಟ್ಟಿರಾ? ಸೀತಾಮಾತೆ ಹೇಳ್ತಾಳೆ, ಆಹಾ ನಮ್ಮ ಯಜಮಾನ್ರಿಗೆ ನನ್ನ ಮೇಲೆ ಎಷ್ಟೊಂದು ಮಮತೆ ನೋಡಿದೀಯಾ, ಆಗಲೇ ಎಲ್ಲ ಏರ್ಪಾಡು ಮಾಡಿದ್ದಾರೆ. ಹೌದು ಲಕ್ಷ್ಮಣ, ನಾನು ಹೋಗಬೇಕು ಅಂದೆ, ಎಲ್ಲ ಸಿದ್ಧ ಮಾಡಿದ್ದೀಯಾ? ನೀವೇ ಹೋಗಬೇಕು ಎಂದಿರಾ ಅಮ್ಮ? ಅಮ್ಮ ಹಾಗಾದರೆ ಹೊರಗಡೆ ರಥ ಸಿದ್ಧವಾಗಿದೆ, ಕಾಡಿಗೆ ಹೋಗಲು ಸಿದ್ಧರಾಗಿ ದಯಮಾಡಿಸಿ ತಾಯಿ. ಕಣ್ಣೀರ ಸುರಿಸುತ್ತ ಹೊರಟನಂತೆ ಲಕ್ಷ್ಮಣನು ಅರಮನೆಯ ಹೊರಗಡೆಗೆ. ಸೀತಾಮಾತೆಯು ನಾನು ರಾಣಿಯಂತೆ ಹೋದರೆ ಅಲ್ಲಿ ಋಷಿಪತ್ನಿಯರು ಏನೆಂದಾರು ಎಂಬುದಾಗಿ ಸಾಮಾನ್ಯವಾದ ಸೀರೆಯನ್ನುಟ್ಟು ಅಲ್ಲಿ ಎಲ್ಲರಿಗೂ ಹಂಚಲು ಹಣ್ಣು ಹಂಪಲಗಳನ್ನು ತೆಗೆದುಕೊಂಡು ದಡದಡದಡನೆ ಇಳಿದು ಬಂದರೆ ಲಕ್ಷ್ಮಣನು ರಥ ಸಿದ್ಧ ಮಾಡಿ ತಾನೇ ಸಾರಥಿಯಂತೆ ಕುದುರೆಗಳನ್ನು ಹಿಡಿದು ನಿಂತಿದ್ದ. ಮಾತೆಯಾದ ಸೀತಾದೇವಿ ರಥದಲ್ಲಿ ಕುಳಿತಿದ್ದಾಳೆ. ವಾಗಿ ಲಗಾಮನ್ನು ಹಿಡಿದಂತ ಲಕ್ಷ್ಮಣನು ಚಬಕನ್ನು ತೆಗೆದು ಆ ಕುದುರೆಗಳಿಗೊಂದು ಸಲ ಛೇಡನೆ ಹೊಡೆದ. ಹೊಡೆದರೆ ಆ ಕುದುರೆಗಳು ಹೆಜ್ಜೆಯನ್ನು ಹಿಂದಕ್ಕೆ ಇಡುತ್ತಿವೆಯಂತೆ. ಲಕ್ಷ್ಮಣ ಹೇಳುತ್ತಾನೆ, ಒಡೆಯನ ಮಡದಿಯನು ಅಡವಿಯಲ್ಲಿ ಬಿಟ್ಟು ಬರಲಾರದೆ ಅಡಿಯನು ಹಿಂದಕ್ಕಿಡುತ್ತಿರುವೆಯ ತುರ್ಗವೇ, ರಾಮಾಜ್ಞೆಯನ್ನು ಪಾಲಿಸಲೇಬೇಕು, ನಡೇ ಮುಂದೆ ನಡೇ ಮುಂದೆ ನಡೇ ಎಂಬುದಾಗಿ ಶ್ರೀರಾಮಂತ ಮತ್ತೆ ಛೇಡನೆ ಹೊಡೆದನಂತೆ. ಓಡುತ್ತಿದೆ ತುರಗ, ಸರಸರ

ಅಂತಿದ್ದರೆ ಸಾಗುತ್ತಲೇ ಇದೆ, ಸಾಗುತ್ತಲೇ ಇದೆ. ಸೀತಾದೇವಿ ಬಯಸಿದ ಎಡೆಯಲ್ಲಿ ಒಂದೆಡೆಯಲ್ಲಿಯೂ ಈ ರಥ ನಿಲ್ಲದೆ ಮುಂದಕ್ಕೆ ಸಾಗುತ್ತಲೇ ಇದೆ. ಸೀತಾಮಾತೆ ನೋಡಿದ್ಲು, ಲಕ್ಷ್ಮಣ ಲಕ್ಷ್ಮಣ ಮೈದುನ, ರಥ ಎಲ್ಲಿಗೆ ಹೋಗ್ತಾ ಇದೆಯೋ? ಲಕ್ಷ್ಮಣನಿಗೆ ಪ್ರತ್ಯುತ್ತರವನ್ನು ಕೊಡಲು ಬಾಯಿಲ್ಲ. ಕಣ್ಣೀರು ಸುರಿಸುತ್ತಾ ತಲೆ ಎತ್ತಿ ಗಗನವನ್ನೇ ನೋಡುತ್ತಿದ್ದಾನೆ. ಗಗನ ನೋಡುತ್ತಾ ಹೇಳುತ್ತಿದ್ದಾನೆ, ಹೇ ಬ್ರಹ್ಮದೇವ, ನನ್ನನ್ನು ಕೇವಲ ಗಂಡ ಹೆಂಡರನ್ನು ಬೇರೆ ಮಾಡುವ ಕೆಲಸಕ್ಕಾಗಿಯೇ ನಿರ್ಮಾಣ ಮಾಡಿದೆಯ? ತಾಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವ ಈ ಹೇಯ ಕಾರ್ಯ, ಹೇ ರಾಮ, ಏನು ಮಾಡಿದನಪ್ಪ, ಏನು ಮಾಡಿದೆ ಎಂದು ಆಲೋಚಿಸುತ್ತಿದ್ದಾನೆ. ಮಾತೆಯಾದ ಸೀತಾದೇವಿ ಇದನ್ನು ಕಂಡು, ಲಕ್ಷ್ಮಣ ನಿಲ್ಲಿಸು ರಥವನ್ನ, ನಿಲ್ಲಿಸು ರಥವನ್ನ. ರಥ ಮುಂದಕ್ಕೆ ಸಾಗುತ್ತಲೇ ಇತ್ತು. ಕೂಡಲೇ ಈ ತಾಯಂದಳಂತೆ, ಓಹೋ ಅರ್ಥವಾಯಿತು, ಅರ್ಥವಾಯಿತು ಲಕ್ಷ್ಮಣ, ನಿನ್ನ ಮನಸ್ಸಿನಲ್ಲಿ ಏನೋ ಪಾಪ ಬುದ್ಧಿ ಇದೆ. ಲಕ್ಷ್ಮಣನು ರಾಮ ಹೇ ರಾಮಂತ ಕುದುರೆಯ ವಾಘೆಯನ್ನ ಬಲವಾಗೆಳೆದರಂತೆ. ಕೊರ ಕೊರ ಕೊರನೆ ಕೊರೆದು ಆ ತುರಗದ ಕುರಕುಟಗಳು ಮುಂದೆ ಸಾಗಲಾರದೆ ರಥ ನಿಂತಿದೆ. ಥಟ್ಟನೆ ಕೆಳಗಿಳಿದವನು ತಲೆಯನ್ನು ತಾಗಿಸಿ ಆ ಕಾಡಿನ ಮಧ್ಯದೊಳಗೆ ನುಗ್ಗಿದ. ಸೀತಾಮಾತೆ ಹಿಂಬಾಲಿಸಿ ಬಂದು ಹೇಳುತ್ತಿದ್ದಾಳೆ, ತಾಳು ಲಕ್ಷ್ಮಣ, ಏಕೆ ನನ್ನನ್ನು ಇಲ್ಲಿಗೆ ಕರೆತಂದೆಯೋ ಮೈದುನ? ನೋಡ ಬಯಸಿದಂತ ಆಶ್ರಮಗಳೆಲ್ಲ ಸಾಗಿ ಹೋದವು, ನದಿಗಳೆಲ್ಲ ದೂರಾದವು, ಮುನಿಗಳೆಲ್ಲರೂ ಎಲ್ಲೋ ಹೋದರು, ಯಾರು ಇಲ್ಲದ ಈ ಭಯಂಕರ ಘೋರಾರಣ್ಯದಲ್ಲಿ ನನ್ನೊಬ್ಬಳನ್ನೇ ಏಕೆ ಕರೆತಂದೆ? ಲಕ್ಷ್ಮಣ ಮಾತನಾಡು, ಏಕೆ ಕರೆತಂದೆ? ಲಕ್ಷ್ಮಣ ನಿಂತವನು ಹೇಳಿದನಂತೆ, ಮಾತಾ ಸೀತಾ, ಒಡೆಯನಾದ ರಾಘವನು ನಿನ್ನನ್ನು, ಅಮ್ಮ ನಿನ್ನನ್ನು. ಏನು ರಾ ಲಕ್ಷ್ಮಣ, ಏನದು ಅಮ್ಮ? ಅಣ್ಣ ನಾಣತಿ ನಡುಕಾಡೊಳಗೆ ನಿನ್ನ ಬಿಟ್ಟು ಬಾರೆಂದು ಅಣ್ಣ ನಾಣತಿ. ಅಣ್ಣ ರಾಮನ ಆಜ್ಞೆಯಾಗಿದೆಯಮ್ಮ, ನಡುಕಾಡಿನಲ್ಲಿ ನಿನ್ನನ್ನು ಬಿಟ್ಟು ಬಾ ಎಂದು ಆಜ್ಞೆಯಾಗಿದೆಯಮ್ಮ. ಕಾರಣವೇನು? ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ನಾಡಿನ ಪ್ರಜೆಯೊಬ್ಬನಾಡಿದ ಮಾತಿಗಾಗಿ ನಿನ್ನನ್ನು ಕಾಡಿನಲ್ಲಿ ತೊರೆದು ಬಾ ಎಂದು ರಾಮ ನನಗಾಜ್ಞೆಯನ್ನು ಮಾಡಿದ್ದಾನೆ ಎಂದಾಗ ಸೀತಾಮಾತೆ ಹಾಗೇ ಢಮ್ಮನೆ ಕೆಳಗುರುಳಿದಳಂತೆ. ಲಕ್ಷ್ಮಣ ಸುತ್ತಾಡುತ್ತಿದ್ದಾನೆ, ಅಮ್ಮ ಅಮ್ಮ ಅಮ್ಮ, ಏನು ಮಾಡಲಿ ನಾನು? ತೊಡಲಾರೆ ತೊಡದಿರಲಾರೆ ಮಾತಾ, ಅಮ್ಮ ಏನು ಮಾಡಲಿ ನಾನು, ಏನು ಮಾಡಲಿ ನಾನು? ತಾಯಿಯನ್ನು ಮುಟ್ಟುವಂತಿಲ್ಲ, ಮುಟ್ಟದೆ ಇರುವಂತಿಲ್ಲ ಅನ್ನುವಾಗ ಮೆಲ್ಲನೆ ಎದ್ದಂಥ ಸೀತಾಮಾತೆ ಲಕ್ಷ್ಮಣನನ್ನು ಕೇಳಿದಳಂತೆ, ಅಪ್ಪ ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬಾ ಎಂದರೆ ಇದು ಅನ್ಯಾಯ ಎಂದು ಹೇಳಲು ಸಭೆಯೊಳಗೆ ಯಾರೂ ಇರಲಿಲ್ಲವೇ ತಮ್ಮ? ನನ್ನ ಅತ್ತೆಯರು ಇದಕ್ಕೆ ಸಮ್ಮತಿಸಿದರೆ, ಜಾಂಬುವಂತ ಸುಗ್ರೀವಾದಿಗಳು ಒಪ್ಪಿದರೆ, ನನ್ನ ಪ್ರೀತಿಯ ಅಣುಗ ಹನುಮಂತ ಸುಮ್ಮನಾದನೆ. ಅಪ್ಪ ಯಾರ ಮಾತೆಂತಾದರೂ ಇರಲಿ, ಲಕ್ಷ್ಮಣ ನಿನಗೆ ಇದು ಹಿತವಾಯಿತೇನೋ? ಲಕ್ಷ್ಮಣನಂದ, ಅಮ್ಮ ರಾಮಾಜ್ಞೆಯನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಮಾತಾ ನನಗನುಮತಿಯನ್ನು ನೀಡು. ಸೀತಾಮಾತೆ ಹೇಳಿದಳಂತೆ, ನಿಜ ತಮ್ಮ, ಕರುಣಾಳು ರಾಘವನಿಂದಾದ ಅಪರಾಧ ಮಿನಿತಿಲ್ಲ, ಬಹು ಪಾಪಗಳ ಮಾಡಿ ಪೆಣ್ಣಾಗಿ ಪುಟ್ಟಿ ಈ ಒಡಲ ಹೊರವುದೆನ್ನ ಅಪರಾಧ. ಇದು ನನ್ನ ಅಪರಾಧ ತಮ್ಮ, ಹೋಗಪ್ಪ, ಅಡಿಗಡಿಗೆ ನಿನಗೆ ಮಂಗಳವಾಗಲಿ, ಹೋಗು ಕಂದ, ಕ್ಷೇಮವಾಗಲಿ, ಹೋಗು, ಒಡೆಯ ರಾಘವನಿಗೆ ನನ್ನ ನಮಸ್ಕಾರವನ್ನು ತಿಳಿಸು. ಅಳುಕ

ಅಂಜದೆ ನಿನ್ನಾಜ್ಞೆಯನ್ನು ಪಾಲಿಸಿದಳು ಎಂದು ಹೇಳು. ಲಕ್ಷ್ಮಣ, ಇನ್ನೊಂದು ಎರಡು ವಿಚಾರಗಳನ್ನು ನಡೆಸಿಕೊಡು. ಏನಮ್ಮ? ಅರಮನೆಯಲ್ಲಿ ನಾನೆರಡು ಗೋವುಗಳನ್ನು ಸಾಕಿದ್ದೇನೆ, ಗಂಗೆ ಗೌರಿ ಅಂತ. ಆ ಗಂಗೆ ಗೌರಿಗಳನ್ನ ಇನ್ನು ಮೇಲೆ ನಿನ್ನ ಹೆಂಡತಿ ಊರ್ಮಿಳೆ ನೋಡಿಕೊಳ್ಳುವಂತೆ ಹೇಳಪ್ಪ. ಹಾಗೆ ಆಗ್ಲಮ್ಮ. ಇನ್ನೊಂದು ಮಾತು, ದೇವರ ಮಂದಿರದಲ್ಲಿ ನನ್ನ ತಂದೆ ಕೊಟ್ಟ ಒಂದು ಸೀರೆ ಇದೆ, ಚಂದ್ರಗಾವಿ ಎಂಬ ಸೀರೆ. ಅದನ್ನ ನಿನ್ನ ಹೆಂಡತಿಗೆ ಕೊಟ್ಟು ಬಿಡಪ್ಪ. ಅಮ್ಮ, ಏಕೆ ತಾಯಿ, ಇನ್ನ ಯಾರಿಗಾಗಿ ಉಡಲಿ ಅದನ ನಾನುಟ್ಟದನ ಕಂಡು ಸಂತಸವ ಪಡುವ ಎನ್ನೊಡೆಯನೇ ನನ್ನ ನಡವಿಗಟ್ಟಿದ ಮೇಲೆ ನಾನಿನ್ನಾರಿಗಾಗುಡಲಿ ಅದನ. ಲಕ್ಷ್ಮಣ, ಕೊನೆಯದೊಂದೇ ಒಂದು ವರವನ್ನು ನೆರವೇರಿಸೋ. ಅಮ್ಮ, ಆಜ್ಞೆಯನ್ನು ಮಾಡು ತಾಯಿ. ಲಕ್ಷ್ಮಣ, ಇನ್ನು ಮುಂದೆ ಅರಮನೆಯಲ್ಲಿ ಯಾರಿಗಾದರೂ ಹೆಣ್ಣು ಮಗು ಜನನವಾದರೆ ಆ ಮಗುವಿಗೆ ಸೀತಾ ಎಂದು ಹೆಸರಿಡಬೇಡ್ರಪ್ಪ, ಸೀತಾ ಎಂದ. ಲಕ್ಷ್ಮಣ ಅಂದ, ಅಮ್ಮ ಅಮ್ಮ. ಏಕೆ ತಾಯಿ? ತಮ್ಮ, ಸೀತಾ ಎಂಬ ಹೆಸರನ್ನು ಪಡೆದ ನಾನು ಇದುವರೆಗೂ ಅನುಭವಿಸಿದ ಕಷ್ಟ ನನಗೆ ಸಾಕು. ಇನ್ನಾರಿಗೂ ಬೇಡ ಮಗನೇ ಈ ತರದ ತಾಪ. ಹೋಗು ಕಂದ, ನಿನಗೆ ಮಂಗಳವಾಗಲಿ, ಹೋಗು. ಲಕ್ಷ್ಮಣನು ತಾಯಿಗೆ ಪ್ರದಕ್ಷಿಣೆಯನ್ನು ಮಾಡಿದ. ಆ ವನಗಳನ್ನೆಲ್ಲವನ್ನು ತಿರುಗಿ ನೋಡುತ್ತಾ ಹೇಳಿದ, ವನದೇವತೆಗಳಿರ, ಪಂಚಭೂತಗಳಿರ, ಎಲೆತಾಯಿ ಜಾಹ್ನವಿಯೇ, ಭೂಮಾತ, ಇದೋ ನಿಮ್ಮ ಅಡಿದಾವರೆಯಲ್ಲಿ ತೊರೆದು ಹೋಗುತ್ತಿರುವನು ಎನ್ನ ತಾಯಾದ ಸೀತೆಯನ. ಬಹು ಎಚ್ಚರಿಕೆಯಿಂದ ಪ್ರೀತಿಯಿಂದ ಕಾಪಾಡುವ ಭಾರ ನಿಮ್ಮದು ಎಂಬುದಾಗಿ ಹೇಳಿ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾ ರಥವನೇರಿ ಮಹಾನುಭಾವನಾದಂಥ ಲಕ್ಷ್ಮಣ ಹೊರಟಿದ್ದಾನೆ ಅಯೋಧ್ಯೆಯ ಕಡೆಗೆ. ರಥ ಹೋಗುವುದನ್ನೇ ನೋಡುತ್ತಾ ಸೀತಾ, ಲಕ್ಷ್ಮಣ, ಹೇ ರಾಮ, ಹೇ ರಾಮ ಎನ್ನುವಾಗ ರಥ ಬಹುದೂರಕ್ಕೆ ಸಾಗಿ ಹೋಗಿದೆ. ಭಯವಾಯಿತು ತಾಯಿಯಾಗಿರ್ತಕ್ಕಂಥ ಸೀತೆಗೆ. ಓರ್ವಳೆ ಕಾಡಿನಲ್ಲಿ ಏನು ಮಾಡಲಿ ಏನು ಮಾಡಲಿ ಎಂದು ಗಡಗಡನೆ ನಡುಗುತ್ತಾ ಓಡುತ್ತಿದ್ದಾಳೆ. ಗಡಗಡನೆ

ಭಯದಿಂದ ಓಡೋಡಿ ಬರ್ತಿದ್ದಾಳಂತೆ. ಆ ಕಾಡಿನಲ್ಲಿ ಯಾರು ಇಲ್ಲವಲ್ಲ, ಏನು ಮಾಡಲಿ ಏನು ಮಾಡಲಿ ಅನ್ನುವಾಗ ವಾಯುದೇವರು ತಣ್ಣನೆಯ ಗಾಳಿಯನ್ನು ಬೀಸಿದ್ದಾನೆ. ಒಂದು ನವಿಲೊಂದು ಬಂದು, ತಾಯಿ ಭಯಪಡಬೇಡ, ನಾವು ನಿನ್ನ ಸಂಗಡ ಇದ್ದೇವೆ ಎಂಬುದಾಗಿ ಗರಿಕೆದರಿ ತಕತಕನೆ ಕುಣಿಯಲಾರಂಭಿಸಿದೆಯಂತೆ. ಮೊಲಗಳೆರಡೋಡಿ ಬಂದು ಈ ತಾಯ ಕಾಲ ಬಳಿಯಲ್ಲಿ ಸುಳಿದಾಡುತ್ತಾ ತಮ್ಮ ದೇಹವನ್ನು ಸ್ಪರ್ಶ ಮಾಡುತ್ತಾ, ಸೀತಮ್ಮ ನೀನು ಹೆದರ್ಕೋಬೇಡ, ನಾವು ನಿನ್ನ ಸಂಗಡ ಇದ್ದೇವೆ ಎಂಬುದಾಗಿ ಹೇಳುವಂತೆ ಕಾಣುತ್ತಿದೆ. ತಾನು ನಡೆದು ಸಾಕಾಗಿ ಒಂದು ಮರದಡಿಯಲ್ಲಿ ರಾಮ ರಾಮ ಅಂತ ಸರಗಿ ತಾನು ಹಾಗೆ ಕೆಳಗೆ ಬಿದ್ದಳಂತೆ. ಸೀತಾ ಮಾತೆಯು ಬಿದ್ದದ್ದನ್ನು ನೋಡಿ ಸೂರ್ಯದೇವನು ನಾಚಿಕೆಯಿಂದ ಮೋಡದ ಮರೆಯೊಳಗಡೆ ಮರೆಯಾಗಿದ್ದಾನೆ. ಈ ತಾಯಿಯಾಗಿರುವ ಸೀತಾ ರಾಮ ರಾಮ ಎಂಬತಕ್ಕಂಥ ಈ ಧ್ವನಿಯನ್ನ ದೂರದಲ್ಲಿ ಕೇಳಿದರಂತೆ ಮಹಾನುಭಾವರಾದ ಗುರು ವಾಲ್ಮೀಕರು. ಶಿಷ್ಯರ ಸಂಗಡ ಅದೇ ಮಾರ್ಗದಲ್ಲಿ ಬರುತ್ತಿರ್ತಕ್ಕಂಥ ಗುರುಗಳು, ಶಿಷ್ಯರೇ ಯಾರೋ ಇಲ್ಲಿ ಹೆಣ್ಣು ಅಳುತ್ತಿದ್ದಾಳೆ, ಯಾರು ನೋಡಿ ಬರೋಣ ಬನ್ನಿ ಎಂಬುದಾಗಿ ಆ ಮಾರ್ಗವಾಗಿ ಅವರು ಬರುತ್ತಾ ಶ್ರೀರಾಮ ಧ್ಯಾನವನ್ನು ಮಾಡಿಕೊಂಡೇ ಬರುತ್ತಿದ್ದಾರೆ. ಇದು ದೈವೀಕ ಲೀಲಾ. ಆಪತ್ಕಾಲದಲ್ಲಿ ಒಲಿಯಲು ಪರಮಾತ್ಮ ಯಾವ ರೂಪದಲ್ಲಾದರೂ ಬರ್ತಾನೆ ಅನ್ನುವುದಕ್ಕೆ ಮಾತೆಯಾದ ಸೀತಾದೇವಿ ಕಾಡಿನಲ್ಲಿ ತಾನು ಅಲಿಯುತ್ತಿರುವಾಗ ವಾಲ್ಮೀಕಿ ಮಹರ್ಷಿಗಳು ನೇರವಾಗಿ ಆ ಕಡೆಗೆ ಬರುತ್ತಿದ್ದಾರೆ.

ವಾಲ್ಮೀಕರು ರಾಮಧ್ಯಾನ ಮಾಡುತ್ತಾ ಬರುತ್ತಿರುವಾಗ ದೂರದಲ್ಲಿ ನಿಂತಿರಬಹುದಾದಂತಹ ಸೀತಾದೇವಿ ಕಂಡು ಭಯಪಟ್ಲಂತೆ. ಯಾರು ಯಾರು ತಾವ್ಯಾರು? ವಾಲ್ಮೀಕರು ಹೇಳಿದರು, ಭಯಪಡಬೇಡ ತಾಯಿ, ಕರವರನ್ನ ವಾಲ್ಮೀಕಿ ಎನ್ನುತ್ತ ನನ್ನನ್ನ ವಾಲ್ಮೀಕಿ ಎಂದು ಕರೆಯುತ್ತಾರಮ್ಮ. ಈ ಮಾರ್ಗವಾಗಿ ಹೋಗುವಾಗ ನೀನು ದುಃಖದಲ್ಲಿ ಅಳುತ್ತಿದ್ದರೆ ಆ ಅಳುವನ್ನು ಕೇಳಿ ಯಾರೋ ಕಂಡು ಸಂತೈಸೋಣ ಎಂದು ಬಂದಿದ್ದೇನೆ. ಯಾರು ತಾಯಿ ನೀನು? ಹತ್ತಿರಕ್ಕೆ ಬಂದಾಗ ಸೀತಾಮಾತೆ ಹೇಳುತ್ತಿದ್ದಾಳೆ, ಗುರುಗಳೇ, ನನ್ನನ್ನು ಸೀತಾ ಎಂದು ಕರೆಯುತ್ತಾರೆ. ಹಾ, ಸೀತಾ? ರಾಮನ ಮಡದೆ ಸೀತಾ, ಜನಕನಂದಿರಿ ಸೀತಾ. ಹೌದು ಗುರುಗಳೇ. ಅಮ್ಮ, ಈ ಕಾಡಿಗೇಕೆ ಬಂದಿಯಮ್ಮ? ಗುರುಗಳೇ, ನಾಡಿನ ಪ್ರಜೆಯೊಬ್ಬ ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ಆಡಿದನಂತೆ. ಅಪವಾದ ಸಹಿಸದೆ ಪತಿ ನನ್ನವನು ನನ್ನನ್ನು ಕಾಡಿಗಟ್ಟಿದ್ದಾನೆ. ವಾಲ್ಮೀಕಿರು ಹೇಳುತ್ತಿದ್ದಾರೆ, ಮಾತಾ, ನಿನಗೆಲ್ಲ ಗೊತ್ತಿದೆ, ನೀನು ದುಃಖ ಪಡಬಾರದಮ್ಮ, ದುಃಖ ಪಡಬಾರದು. ಏಕೆ ಎಂದರೆ ನಿನ್ನ ಪತಿರಾಯ ನಿನ್ನನ್ನು ಕಳುಹಿಸಿರುವುದು ಕಾಡಿಗಲ್ಲಮ್ಮ, ತವರು ಮನೆಗೆ. ಹೇಗೆ ಗುರುಗಳೇ? ಹೇಗೆ ಎಂದರೆ ನೀನು ಭೂಗರ್ಭದಲ್ಲಿ ಜನಿಸಿದವಳು, ಭೂಜಾತೆ ಸೀತಾ. ನೀನು ಭೂಜಾತೆ ಎಂದರೆ ಭೂಮಾತೆಗೆ ಮನೆಯಾವುದು? ವನಸಿರಿಯಲ್ಲ ಅವಳ ಮನೆಯೇ. ಈ ಕಾಡಿನಲ್ಲಿ ವಾಸ ಮಾಡುವ ಈ ಸಾಧು ಸಂತರಗಳೆಲ್ಲರೂ ಅವಳ ಮಕ್ಕಳೇ. ಅಂದ ಮೇಲೆ ನೀನು ಬಂದಿರುವುದು ಕಾಡಿಗಲ್ಲ ತಾಯಿ, ತವರು ಮನೆಗೆ. ಸೀತಾಮಾತೆಯ ಮನಸ್ಸಿನಲ್ಲಿ ಆವರಿಸಿದ್ದ ದುಃಖ ಸ್ವಲ್ಪ ದೂರವಾಯಿತು. ಅಂದರೆ ನಮ್ಮ ಯಜಮಾನರು ನನ್ನನ್ನ ಕಾಡಿ ಕಳಿಸಿಲ್ಲ? ಇಲ್ಲ ಕಣಮ್ಮ, ಕಾಡಿ ಕಳಿಸಿಲ್ಲ, ಬಾ ಹೋಗೋಣ. ಶಿಷ್ಯರ ಕಡೆಗೆ ತಿರುಗಿದರು. ಶಿಷ್ಯರೇ, ಹೋಗಿ ಹೇಳಿ ಆಶ್ರಮದಲ್ಲಿ ಮಾತೆಯಾದ ಸೀತಾ ಬರುತ್ತಿದ್ದಾಳೆ. ಓಡೋಡಿ ಬಂದರಂತೆ ಹುಡುಗರು. ಅಲ್ಲಿರುವ ಢಮುರಗಮ ತೆಗೆದುಕೊಂಡಿದ್ದೆ, ಢಮಡ ಮಡ ಮಡ ಮಡ ಮಡ ಹೊಡೆದರು. ಎಲ್ಲರೂ ಕೇಳಿದರು, ಏನು ಏನು? ಮಾತೆ ಬರುವಳ್ಳಿದಿಗೋ ಸೀತಾ.

ಓಹೋ, ಸೀತಾಮಾತೆ ಬರ್ತಾ ಇದ್ದಾಳೆ. ಆ ಆಶ್ರಮ ವಾಸಿಗಳಿಗೆ ಆನಂದವಾಯಿತಂತೆ. ಸೀತಾಮಾತೆಯ ಸಂದರ್ಶನವನ್ನು ಮಾಡಬೇಕು ಎಂಬುದಾಗಿ ಕೂಡಲೇ ತಮ್ಮ ಮನೆ ಅಂಗಳಗಳನ್ನೆಲ್ಲವನ್ನು ಸಾರಿಸಿ ರಂಗವಲೆಗಳನ್ನು ಇಡುತ್ತಿದ್ದಾರೆ. ಕೆಲವು ಜನ ಹೆಂಗಳೆಯರು ಹಣ್ಣು ಹಂಪಲಗಳನ್ನು ಹಿಡಿದು ಪುಷ್ಪಗಳಿಂದ ಮಾತೆ ಸೀತೆಯನ್ನು ಸ್ವಾಗತ ಬಯಸಲು ಕಾದು ನಿಂತಿದ್ದಾರೆ. ವಾಲ್ಮೀಕರು ಸೀತಾಮಾತೆಯನ್ನು ಕರೆದುಕೊಂಡು ಆಶ್ರಮದ ಕಡೆಗೆ ಬರುತ್ತಿದ್ದರೆ ಎಲ್ಲರೂ ಪುಷ್ಪಗಳನ್ನಿರಿಚಿ ಸ್ವಾಗತ ಬಯಸಿದರಂತೆ. ಮತ್ತೆ ಕೆಲವರು ಸೀತಾಮಾತೆಯನ್ನು ನೋಡಬೇಕು ಎಂಬುದಾಗಿ ಹತ್ತಿರದಲ್ಲಿ ಸುಮ್ಮನಾದರೂ ಸುಳಿದಾಡ್ತಾ ಇದ್ದಾರೆ. ಕೆಲವರು ಏನೋ ಕೆಲಸವಿದ್ದಂತೆ ಅಡ್ಡ ಹೋಗೋದು, ಹೋಗ್ತಾ ಹೋಗ್ತಾ ಸೀತಾಮಾತೆಯನ್ನೇ ನೋಡೋದು. ಕೆಲವರು ಓಡೋಡಿ ಬರುತ್ತಿದ್ದಾರೆ. ಇದರಲ್ಲೊಂದು ವಿಶೇಷವಾದ ಮಾತು ಹೇಳುತ್ತಿದ್ದಾರೆ. ಮಾತೆಯಾದ ಸೀತೆಯನ್ನು ಆಶ್ರಮದಲ್ಲಿ ವಾಸ ಮಾಡುವ ಆ ಪಕ್ಷಿ ಕ್ರಿಮಿ ಕೀಟಾದಿಗಳೆಲ್ಲವೂ ಸಹ ನೋಡಬೇಕೆಂದು ಸುತ್ತಾಡ್ತಿವೆ ಎಂದರೆ ಅಲ್ಲೊಂದು ಗುಡಿಸಲು ಬರ್ತಾ ಇದೆಯಂತೆ. ಏನ್ರಿ ಇದರ ಅರ್ಥ ಎಂದರೆ ಆ ಗುಡಿಸಲು ಬಾಗಿಲು ಬಹಳ ಚಿಕ್ಕದಾಗಿತ್ತು. ಗಂಡ ಹೆಂಡರಿಬ್ಬರು ವಾಸವಾಗಿದ್ದರು. ಆ ಮನೆಯ ಗಂಡ ಸ್ವಲ್ಪ ಹೆಚ್ಚು ದಪ್ಪನಾಗಿದ್ದ. ಹೆಂಡತಿ ನೋಡೋಣ ನಡೀರಿ ಅಂದಾಗ ಓಡಿದ, ಬಾಗಿಲು ಹಿಡ್ಕೊಂಡ್ಬಿಡ್ತಂತೆ. ಹೆಂಡತಿ ಅಂದ್ಲು, ಅಯ್ಯೋ ನಾನು ಸೀತಮ್ಮನ್ ನೋಡಬೇಕು ಅಂದ್ರೆ ನಿಮ್ ಬೆನ್ನೆ ಕಾಣ್ತಾ ಇದೆಯಲ್ರಿ, ಏನೇ ಮಾಡೋಣ, ಆ ಬಾಗಲು ಎಳ್ಕೊಂಡು ನಡೀರಿ ಅಂದ್ರೆ ತನ್ನೆರಡು

ಅಪಾಯದಿಂದ ಬಲಿಷ್ಠರಾದ ಆ ಮುನಿಯು ಆ ಆಶ್ರಮವನ್ನೇ ತರ ತರ ತರಲಿ ಎಳ್ಕೊಂಬರ್ತಿದ್ದಾನಂತೆ. ಇದನ್ನು ನೋಡಿ ಜನ ಅಂತಿದ್ದಾರೆ, ಮಾತೆಯಾದ ಸೀತೆಯನ್ನು ನೋಡಲು ಗುಡಿಸಲು ಬರ್ತಾ ಇದೆಯಲ್ಲ ಎಂದು. ಸೀತಾಮಾತೆ ಬಂದು ವಾಲ್ಮೀಕಿರ ಆಶ್ರಮವನ್ನು ಸೇರಿದ್ದಾಳೆ. ಕಾಲ ಕಳೆದಿದೆಯಂತೆ. ದಿನ

ಕಾಲ ಕಳೆದಿದೆ, 4 ತಿಂಗಳು ಕಳೆಯಿತಂತೆ. ಮೊದಲೇ 5 ಮಾಸದ ಗರ್ಭವತಿಯಾಗಿದ್ದ ಸೀತಾಮಾತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ತಾನು ಗರ್ಭವೇದನೆಯಿಂದ ನರಳುವಾಗ ಬಹುಜನ ಋಷಿಪತ್ನಿಯರೆಲ್ಲರೂ ಬಂದು ಸೇರಿದ್ದಾರೆ. ಅನೇಕ ವಿಧದಲ್ಲಿ ಆ ತಾಯಿಯ ಸೇವೆಯನ್ನು ಮಾಡಿದ್ದಾರೆ. 9 ಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಆ ಜಗದೊಡೆಯನಾದ ರಘುವೀರನ ಅನುಗ್ರಹ ವಿಶೇಷವೋ, ಸೂರ್ಯದೇವನ ಕರುಣಾ ವಿಶೇಷವೋ, ಅಲ್ಲಿ ಮುನಿಗಳು ಕುಳಿತಿರತಕ್ಕಂಥ ಅವರ ಆಶೀರ್ವಾದ ವಿಶೇಷವೋ, ಅಥವಾ ಈ ಭೂಮಿಯ ಪುಣ್ಯ ವಿಶೇಷವೋ ಎಂಬಂತೆ ಮಾತೆಯಾದ ಸೀತಾದೇವಿಯ ಗರ್ಭಾಂಬುದಿಯಲ್ಲಿ ಅವಳಿ ಮಕ್ಕಳು ಜನನವಾಗಿದ್ದಾರೆ. ಮಕ್ಕಳ ಜನನ ಎಂದೊಡನೆ ಏನು ಸಂತೋಷ, ಏನು ಆನಂದ! ಕುಡಿದು ಕುಪ್ಪಳಿಸಿದರಂತೆ, ಹಣ್ಣು ಹಂಪಲಗಳನ್ನು ಹಂಚಿದರಂತೆ ಆಶ್ರಮದಲ್ಲಿ ಸೂರ್ಯವಂಶದ ಬೆಳಕುಗಳೆರಡೂ ಬೆಳಗುತ್ತಿದೆ ಎಂದು ಓಡೋಡಿ ಬಂದು ಆ ಮಕ್ಕಳನ್ನೆತ್ತಿ ಲಾಲಿಪಾಡಿ ಆಡಿಸಿ ಬೆಳೆಸುವಾಗ ಆ ಮಕ್ಕಳಿಗೆ ನಾಮಕರಣವನ್ನು ಮಾಡಿದ್ದಾರೆ ಮಹಾನುಭಾವರಾಗಿರ್ತಕ್ಕಂಥ ವಾಲ್ಮೀಕರು. ಕುಶಲವರು, ಇವರ ಹೆಸರನ್ನು ಹೇಳಿದರೆ ಸಾಕು, ಲೋಕದಲ್ಲಿ ಎಲ್ಲರಿಗೂ ಕುಶಲವೂ ಕ್ಷೇಮವೂ ಪ್ರಾಪ್ತವಾಗಬೇಕು ಎಂಬುದಾಗಿ ಭಾವಿಸಿ ಕುಶಲವರು ಎಂದು ನಾಮಕರಣವನ್ನು ಮಾಡಿ ಅವರನ್ನ ತಾವೇ ತಿದ್ದಲು ಗುರುವಾಗಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕರೆತಂದು ಕೂರಿಸಿದ್ದಾರೆ. ಮಾತೆಯಾದ ಸೀತಾದೇವಿ ಆ ಮಕ್ಕಳನ್ನ ಅನುರೂಪರಾಗಿ ಬೆಳೆಯಲು ಅವಕಾಶವನ್ನು ಕೊಡುತ್ತಾ ನಾಮಾಕ್ಷತ ಗಂಧ ತಿಲಕಗಳನ್ನು ತಿದ್ದುತ್ತಾ ಗುರುಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಎಂಬುದಾಗಿ ಕಳುಹಿಸಿದರೆ ಅಣ್ಣ ತಮ್ಮಂದಿರಿಬ್ಬರೂ ಬಂದು ಕೈಗಳನ್ನು ಜೋಡಿಸಿ ಜೈ ಗುರುದೇ. ಗುರುಗಳು ಆ ಮಕ್ಕಳಿಗೆ ಸಕಲ ಶಾಸ್ತ್ರಗಳನ್ನು ಕಲಿಸುವುದರ ಜೊತೆಯಲ್ಲಿ ಗಾನ ರೂಪದಲ್ಲಿ ರಾಮಾಯಣ ಹಾಡುವುದನ್ನು ಹೇಳಿಕೊಟ್ಟರಂತೆ. ವೀಣೆಯನ್ನು ನುಡಿಸುತ್ತಾ ಮಕ್ಕಳು ರಾಗ ರಾಗಗಳಲ್ಲಿ ರಾಮಾಯಣವನ್ನು ಪಾಡುತ್ತಿದ್ದರೆ ಗುರುಗಳಾಗಿರ್ತಕ್ಕಂಥ ವಾಲ್ಮೀಕರು ಕೇಳಿ ತಲೆ ತೂಗುವಂತಾಗಿದೆ. ಇಷ್ಟು ಮಾತ್ರವಲ್ಲದೆ ಮಕ್ಕಳಿಗೆ ಧನುರ್ವಿದ್ಯಾ ವಿಶಾರದರಾಗಲು ಮಹಾನುಭಾವರಾದ ಗುರುಗಳು ಅಸ್ತ್ರವಿದ್ಯೆಗಳನ್ನು ಸಹ ಹೇಳಿಕೊಟ್ಟಿದ್ದಾರೆ. ಮಕ್ಕಳು ಸಕಲ ಶಾಸ್ತ್ರ ಕೋವಿದರಾಗಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆಯುತ್ತಿದ್ದಾರೆ. ತಾಯಿಯಾದ ಸೀತಾದೇವಿ ಮಕ್ಕಳನ್ನು ಕಂಡು ಸಂತೋಷವಾಗಿ ಕಾಲವನ್ನು ಕಳೆಯುತ್ತಿದ್ದಾಳೆ. ಈ ಕಡೆಯಲ್ಲಿ ಸೀತಾದೇವಿಯು ಅಯೋಧ್ಯೆಯನ್ನು ಬಿಟ್ಟು ಹೋದ ಮೇಲೆ ರಾಮದೇವರು ಬಹುವಿಧವಾಗಿರ್ತಕ್ಕಂಥ ಮನಸ್ಸಿನ ವ್ಯಥೆಯಿಂದ ಆವರಿಸಿದ ದುಃಖವನ್ನು ಸಹಿಸಲಾರದೆ ಯೋಚನೆಯನ್ನು ಮಾಡುತ್ತಾ ಕುಳಿತಿದ್ದಾರೆ. ವಸಿಷ್ಠ ಮಹರ್ಷಿಗಳು ಬಂದರು. ಅಪ್ಪ ರಾಘವ, ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿ ಬಂದ ಮೇಲೆ ನೀನು ಮೌನವಾಗಿದ್ದೀಯ. ಎಲ್ಲ ಅರಸರು ಆಚರಿಸುವಂತೆ ನೀನು ಒಂದು ಯಾಗವನ್ನು ಮಾಡಬೇಕು ಎಂಬುದಾಗಿ ಪ್ರೇರೇಪಿಸಿ ಅಶ್ವಮೇಧ ಯಾಗಕ್ಕೋಸ್ಕರವಾಗಿ ಆದೇಶವನ್ನು ನೀಡಿದರಂತೆ. ಗುರುಗಳ ಆದೇಶದಂತೆ ರಾಮದೇವರು ಯಾಗವನ್ನು ಮಾಡುತ್ತಿದ್ದಾರೆ. ಅದನ್ನು ರಾಮಾಶ್ವಮೇಧ ಎಂದು ಲೋಕದಲ್ಲಿ ಜನರು ಕೊಂಡಾಡುವಂತಾಗಿದೆ. ಆ ಯಾಗದ ತುರಗವನ್ನು ಹೊತ್ತು ಮಹಾನುಭಾವನಾದ ಶತ್ರುಘ್ನನು ಎಲ್ಲ ದೇಶಗಳ ಕಡೆಗೆ ಸಂಚಾರ ಮಾಡಿದ. ರಾಮಗೈವ ಯಾಗದ ವಿಷಯವರಿತು

ಗುರುಗಳನ್ನು ಕೇಳುತ್ತಲಿ. ಗುರುಗಳೇ, ರಾಮದೇವರು ಯಾಗ ಮಾಡುತ್ತಿದ್ದಾರಂತೆ. ನಾನೊಮ್ಮೆ ಹೋಗಿ ನೀವು ರಾಮಾಯಣವನ್ನೇ ಹೇಳಿದವರಾದ್ದರಿಂದ ಆ ರಾಮಾಯಣ ಕರ್ತೃವಾದ ರಾಮ ಸಂದರ್ಶನ ಮಾಡಿ ಬರ್ತೇವೆ. ವಾಲ್ಮೀಕಿ ಆಶೀರ್ವಾದ ಮಾಡಿದರೆ ಕುಶಲವರಿಬ್ಬರೂ ಸಹ ಕೈಯಲ್ಲಿ ತಾಳ ತಬ್ಬೂರಿಗಳನ್ನು ಹಿಡಿದವರಂತೆ ತಾವು ವಾದನವನ್ನು ಮಾಡಿಕೊಂಡು ಬೀದಿ ಬೀದಿಗಳಲ್ಲಿ ರಾಮಾಯಣವನ್ನು ಹಾಡುತ್ತಾ ಬರ್ತಾ ಇದ್ದಾರಂತೆ. ರಾಮಾಯಣವನ್ನು ಹಾಡುತ್ತಾ ಬರ್ತಾ ಇದ್ದರೆ ಮಹಾನುಭಾವರಾಗಿರ್ತಕ್ಕಂಥ ರಾಮದೇವರ ಆಸ್ಥಾನದವರು

ರಾಮದೇವರಿಗೆ ಹೇಳಿದರು, ಯಾರೋ ಇಬ್ಬರು ಹುಡುಗರು ಬಹು ಚಂದವಾಗಿ ರಾಮಾಯಣವನ್ನು ಹಾಡುತ್ತಿದ್ದಾರೆ ಸ್ವಾಮಿ. ರಾಮದೇವರು ಹೇಳಿದರು, ಬರಹೇಳಿ ಆ ಹುಡುಗರನ್ನ ಎಂದಾಗ ರಾಮನ ಒಡ್ಡೋಗದಲ್ಲಿ ಈ ಇಬ್ಬರು ಮಕ್ಕಳು ಬಂದು ನಿಂತರೆ. ರಾಮ ಅವರನ್ನೇ ನೋಡುತ್ತಿದ್ದಾನೆ. ಮಕ್ಕಳೇ, ಎಲ್ಲಿ ನೀವು ಗಾನವನ್ನು ಮಾಡಿಕೊಂಡು ಬರ್ತಿದ್ರಲ್ಲ, ಅದನ್ನು ಹಾಡಿ ಹಾಡಿ ಎಂದಾಗ ಈ ಮಕ್ಕಳು ರಾಮನನ್ನೇ ನೋಡುತ್ತಾ ಹಾಡಲಾರಂಭಿಸಿದರಂತೇನು.

ರಾಮದೇವರು ಆನಂದ ಪರವಶರಾದರು. ಸಿಂಹಾಸನದಿಂದ ಇಳಿದು ಬಂದು ಆ ಮಕ್ಕಳ ಹತ್ತಿರ ಕುಳಿತು ಮಕ್ಕಳನ್ನೇ ನೋಡುತ್ತಿದ್ದರಂತೆ. ವಸಿಷ್ಠರು ಬಂದು ಕೇಳುತ್ತಾರೆ, ರಾಘವ ಇದೇನಿದು? ನಿನ್ನ ಚರಿತೆಯನ್ನು ನೀನೇ ಹೀಗೆ ಕೇಳುವುದೇ? ರಾಮ ಹೇಳಿದ, ಗುರುಗಳೇ ಇದು ನನ್ನ ಚರಿತೆಯಲ್ಲ, ಪರಮ ಪಾವನಳಾದ ಸೀತೆಯ ಚರಿತೆ, ಅದಕ್ಕಾಗಿ ಕೇಳುತ್ತಿದ್ದೇನೆ. ಮಕ್ಕಳು ನೇರವಾಗಿ ಆಶ್ರಮಕ್ಕೆ ಹಿಂತಿರುಗಿ ಬಂದು ಗುರುಗಳಲ್ಲಿ ಹೇಳಿದರಂತೆ, ಗುರುಗಳೇ ಕಂಡವು ಆ ವೈಭವವನ್ನ, ಸಾಕೆನಿಸಿತು, ನಿಮ್ಮ ಪಾದಾರವಿಂದಕ್ಕೆ ಬಂದೆವು. ಗುರುಗಳೆಂದರು, ಮಕ್ಕಳೇ ಸ್ವಲ್ಪ ನೀವು ಆಶ್ರಮವನ್ನು ನೋಡಿಕೊಳ್ಳ್ರಪ್ಪ, ನಾನು ವರ್ಣಲೋಕಕ್ಕೆ ಹೋಗಿ ಬರ್ತೇನೆ, ಎಚ್ಚರಿಕೆ ಅಂತ ವಹಿಸಿಕೊಟ್ಟು ತಾವು ವರ್ಣಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿ ಮಕ್ಕಳು ಆಶ್ರಮ ನೋಡಿಕೊಳ್ಳುತ್ತಿರುವಾಗ ದೇಶ ದೇಶಗಳನ್ನು ಸುತ್ತಾಡಿ ಹೊರಟಿರತಕ್ಕಂಥ ಆ ರಾಮದೇವರ ಯಾಗದ ಕುದುರೆ ನೇರವಾಗಿ ಬರುತ್ತಿದೆಯಂತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ. ಆಟವಾಡುತ್ತಿರುವ ಬಾಲಕರು ದೂರದಿಂದ ನೋಡಿದರು, ಓಹೋ ಯಾವುದೋ ಕುದುರೆ ಬಂದಿದೆ, ನಮ್ಮ ತುಳಸಿ ತೋಟವನ್ನೆಲ್ಲ ಹಾಳು ಮಾಡುತ್ತಾ ಇದೆ ಎಂಬುದಾಗಿ, ಅಣ್ಣ ಅಣ್ಣ ಲವಣ್ಣ, ಆಟವಾಡುತ್ತಿದ್ದ ಲವಕುಮಾರ ಬಂದ, ಏನು ಕುಶಣ್ಣಯ್ಯಲ್ಲಿ ದರ್ಭೆಯನ್ನು ತರಲು ಹೋಗಿದ್ದಾನೆ ಏಕೆ? ನೋಡಿ ಯಾವುದೋ ಕುದುರೆ ಬಂದಿದೆ, ನಮ್ಮ ತೋಟವನ್ನೆಲ್ಲ ಹಾಳು ಮಾಡ್ತಾ ಇದೆ, ಹಿಡೀರಿ ಆ ಕುದುರೆಯನ್ನ. ಒಬ್ಬ ಬಾಲಕ ಬಂದು ಕುದುರೆಯನ್ನು ಹಿಡಿದರೆ ಆ ಕುದುರೆ ಬಾಲಕರನ್ನು ಕಂಡು ಹೆದರಿದೆಯಂತೆ. ಇದುವರೆಗೂ ಆ ಕುದುರೆಯನ್ನು ಕಂಡು ರಾಜಾಧಿರಾಜರೆಲ್ಲರೂ ಹೆದರುತ್ತಿದ್ದರು, ಭಯದಿಂದ ನಡುಗುತ್ತಿದ್ದರು. ಆದರೆ ಈ ಬಾಲಕರು ಆ ಕುದುರೆಯನ್ನು ಹಿಡಿದು ಒಂದು ಬಾಳೆ ಮರ ಕಟ್ಟಾಕಿದ್ದಾರೆ. ಬಹುಗಟ್ಟಿಯಾದ

ಗೊಬ್ಬರ ಕಟ್ಟಾಕಿದ್ರು. ಲವಕುಮಾರ ನಿಂತಿದ್ದ. ಆ ವೇಳೆಗೆ ರಾಮ ಸೈನ್ಯ ಹುಡುಕಾಡ್ತವಂತಂತೆ. ಎಲ್ಲಿ ಕುದುರೆ, ಎಲ್ಲಿ ಕುದುರೆ? ಅಲ್ಲೇ ಬಿಡಾರ ಬಿಟ್ಟಿದ್ದಂತ ಶತ್ರುಘ್ನ ಕಳಿಸಿದ, ನೋಡು ಬನ್ನಿ ಎಂದು. ನಾಲ್ಕು ಜನ ಬಂದರು. ಅಲ್ಲೇ ಯಾರೋ ಇಲ್ಲಿ ಕುದುರೆ ಕಟ್ಟಾಕ್ಬಿಟ್ಟಿದಾರಲ್ಲ, ಯಾರಯ್ಯ ಕುದುರೆ ಕಟ್ಟಿದವರು, ಯಾರು ಕುದುರೆ ಕಟ್ಟಿದವರು ಎಂದಾಗ ಲವಕುಮಾರ ಬಂದ. ನಾನೇ. ಹಾ, ನೀರೇ? ಯಾಕೆ ಕುದುರೆಯನ್ನು ಕಟ್ಟಿದೆ? ಅಯ್ಯ, ಕುದುರೆಯನ್ನು ಕಟ್ಟುತ್ತಿರಲಿಲ್ಲ, ಓಡಿಸಿಬಿಡ್ತಿದ್ದೆ. ಅದರ ಹಣೆಯ ಮೇಲೆ ಬರೆದಿರುವುದನ್ನು ಓದಿ ಹಾಗೆ ಹೇಳಿದೆ. ಏನು ಓದಿದೆ, ಏನು ಬರೆದಿದೆ ನೋಡು. ಇನಕುಲದ ದಶರಥನ ಪುತ್ರ ಶ್ರೀರಾಮ ನಿಸ್ಸೀಮ ಗುಣಧಾಮ ಕಂಚನಧರ ಸುತ್ರಾಮ ವಿರಿಚಿತ ರಾಮ ರವಿಕುಲ ಸೋಮ ಅರಿಕುಲ ಭೀಮ ಧರೆಗೋರ್ವನೆ ವೀರ ರಾಮನ ಆಚರಿಪ ಯಾಗದ ತುರಗಮಿದು ಧೀರರಾರಾದ ನಿರ್ದೊಡೆ ಕಟ್ಟಿ ಸೆಣಸಲಹುದು ಅಲ್ಲದಿರ್ದೊಡೆ ಶರಣೆಂದು ಮಡಿದು ಕಾಣಿಕೆಯೇ ನೀಯುವುದು ಇತಿ ಶ್ರೀರಾಮ. ಧರೆಗೊಬ್ಬನೇ ವೀರ ಅಂತ ಬರೆದಿದ್ದಾರಲ್ಲ ಅವರ ತಾತನಂತ, ಅವ್ರು ಬಹಳ ಜನ ಇದ್ದಾರೆ. ಯಾರೋ ಕುರುಡ ಬರೆದಾಗಿದೆ, ಅದನ್ನು ಹೊಡೆದಾಕ್ಬಿಡಿ, ಕುದುರೆ ಬಿಡ್ತೇವೆ. ಅಲ್ಲಿ ಬಂದಿದ್ದ ಸಿಪಾಯಿಗಳೇನಂದೇ, ಎಲೋ ಹುಡುಗ, ಚೋಟುದ್ದದ ಹುಡುಗ, ಎಷ್ಟು ಮಾತನಾಡ್ತೀಯ, ನೋಡಿ ಏನು ಮಾಡ್ತೇನೆ ನಿನ್ನನ್ನ ಅಂತ ಎದ್ರು ಈ ಸಿಪಾಯಿಗಳು. ಕೂಡಲೇ ಈ ಲವಕುಮಾರ ಏನು ಮಾಡಿದ, ಬತ್ತಲಿಕೆಯಿಂದ ಧನುಸ್ಸನ್ನು ತೆಗೆದು ಸನೀನನ್ನು ಕಟ್ಟಿ ಒಂದು ಸಲ ಠಂಕರಿಸಿದ.

ಹೆದರಿ ದಡದಡನೆ ಓಡಿ ಬಂದು ಶತ್ರುಘ್ನ ದೇವರಿಗೆ ಹೇಳಿದರಂತೆ, ಸ್ವಾಮಿ ಯಾರು ಹುಡುಗರು ಕಟ್ಟಾಕಿದ್ದಾರೆ, ಬಾಣ ಬಿಡ್ರೋ ಅಂದ್ರೆ ನಮ್ಮನ್ನ ಪ್ರಾಣ ಬಿಡ್ರೋ ಅಂತಾರಲ್ಲ, ಓಡಿ ಬಂದ್ವಿ. ಶತ್ರುಘ್ನ ದೇವ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದ ನೋಡಿದನಂತೆ, ಯಾರ ಹುಡುಗರು ನೋಡಿ ಸ್ವಾಮಿ ಈತನೇ. ಬಾಲಕ, ಏಕೆ ಈ ಕುದುರೆಯನ್ನು ಕಟ್ಟಾಕಿದೆ? ಅಯ್ಯ, ಈ ಕುದುರೆಯನ್ನು ಬಿಡಬೇಕಾದರೆ ನಾವು ಹೇಳಿದಂತೆ ಮಾಡಬೇಕು. ಏನು ಮಾಡಬೇಕು? ಧರೆಗೊಬ್ಬನೆ ವೀರ ಅಂತ ಬರೆದಿದೆಯಲ್ಲ ಆ ಕುದುರೆಯ ಹಣೆಯ ಮೇಲೆ ಬಂಗಾರದ ಹಲಗೆಯಲ್ಲಿ, ಅದನ್ನು ಹೊಡೆದಾಕು ಬಿಟ್ಟುಬಿಡ್ತೇವೆ. ಶತ್ರುಘ್ನನಂದ ಎಲ, ಓ ದುರ್ಮಾರ್ಗಿ ಬಾಲಕ, ಹಾಗಾದರೆ ನಿಲ್ಲು ಯುದ್ಧಕ್ಕೆ. ಆಗ ಲವ ಕೇಳಿದ, ಅಯ್ಯ ತಮ್ಮ ಹೆಸರೇನು? ನನ್ನ ಹೆಸರೇ ಕೇಳು, ರಾಮನಿ ಸೀಮ ಗುಣಧಾಮ ಕಂಚನ ದರಸುತ್ರಾಮ ವಿರಿತದ ರಾಮ ರವಿಕುಲ ಸೋಮ ಅರಿಕುಲ ಭೀಮ ದಶರಥ ಲಲಾಮ ಧರೆಗೊಪ್ಪನೆ ವೀರ ಶ್ರೀರಾಮ ಅವನ ಅನುಜ, ನನ್ನ ಹೆಸರು ಶತ್ರುಘ್ನ. ಲವಕುಮಾರ ಅಂದ, ಅಯ್ಯ ಮೊದಲೆಲ್ಲ ಹೇಳಿದ್ದು ಇವನ ಹೆಸರಲ್ಲ, ಅದ್ಯಾರೋ ಬೇರೆಯವ್ರ ಹೆಸರು, ಕೊನೆಯಲ್ಲಿ ಹೇಳಿದ್ನಲ್ಲ ಅದೇ ಇವನ ಹೆಸರು. ಕೆಲವರು ಈ ಮನೆ ಅಡ್ರೆಸ್ ಹೇಳ್ತಾರೆ. ಎಲ್ರಿ ನಿಮ್ಮ ಮನೆ ಇರೋದು? ಮೈಸೂರು. ಮೈಸೂರಿನಲ್ಲೆಲ್ಲಿ? ಅರಮನೆ. ಹಾ, ಅದ್ರ ಪಕ್ಕದಲ್ಲಿ ಒಂದು ರಸ್ತೆ ಇಲ್ವೇ? ಹ್ಞೂ. ಆ ರಸ್ತೆ ಕೊನೆಯಲ್ಲಿ ಒಂದು ಏಳು ಅಂತಸ್ತಿನ ಮನೆ ಇದೆಯಲ್ಲ? ಹ್ಞೂ. ಅದ್ರ ಪಕ್ಕದಲ್ಲಿ ಒಂದು ಗಲ್ಲಿ ಇಲ್ವೇ? ಆಹಾ, ಆ ಗಲ್ಲಿ ಕೊನೆಯಲ್ಲಿ ಒಂದು ಮಾಡಿ ಮನೆ ಇದೆಯಲ್ಲ? ಹ್ಞೂ. ಆ ಮಾಡಿ ಮನೆ ಹಿಂಭಾಗದಲ್ಲಿರೋ ಗುಡಿಸಲಿನಲ್ಲೇ ನಾವಿರೋದು. ಇಲ್ಲಿ ಲವ ಹಾಸ್ಯ ಮಾಡ್ತಾ ಹೇಳ್ತಾನೆ, ಇವನ ಹೆಸರೇನಾದರೂ ಇರಲಿ, ಮೊದಲೇನೇನೋ ಕತೆ ಹೇಳಿದ್ದಲ್ಲ ಅವನು ಬೇರೆ. ಶತ್ರುಘ್ನಿಗೆ ಸಿಟ್ಟಾಯಿತು. ಎಲವು ಸೊಕ್ಕಿನ ಹುಡುಗ ನೋಡೆಂಬುದಾಗಿ ಬಾಣವನ್ನು ಹಿಡಿದರಂತೆ. ಏನು ಪ್ರಾರಂಭವಾಗಿದೆ ಯುದ್ಧ? ಕಲಿಕಿತಾಪರಿ

ಶತ್ರುಘ್ನ ಅಸ್ತ್ರಗಳ ಪ್ರಯೋಗ ಮಾಡುತ್ತಿದ್ದರೆ ಆ ಬಾಲಕನ ಮುಂದೆ ಈತನ ಬಲವೇನು ಸಾಗದಂತಾಗಿದೆ. ಲವಕುಮಾರ ಅಸ್ತ್ರ ಪ್ರಯೋಗವನ್ನು ಮಾಡಿ ಶತ್ರುಘ್ನನು ಮೂರ್ಛಿತನಾಗಿ ಬೀಳುವಂತೆ ಮಾಡಿದ. ಶ್ರೀರಾಮಂತ ಬಿದ್ದನಂತೆ ಮಹಾನುಭಾವನಾಗಿರ್ತಕ್ಕಂಥ ಶತ್ರುಘ್ನ. ಅಕ್ಕಪಕ್ಕದಲ್ಲಿದ್ದ ಸಿಪಾಯಿಗಳೆಲ್ಲರೂ ನೋಡಿದರು, ಇದೇನೋ ವಿಪರೀತವಾಗಿದೆ, ಈ ಸಮಾಚಾರ ರಾಮದೇವರಿಗೆ ಮುಟ್ಟಿಸಬೇಕು ಎಂಬುದಾಗಿ ನೇರವಾಗ ಅಯೋಧ್ಯಾ ನಗರಕ್ಕೆ ಬಂದರು. ರಾಮದೇವ ಕೇಳಿದ, ಏನಾಯಿತು ಸ್ವಾಮಿ? ಎಲ್ಲೆಲ್ಲಿಯೂ ಜಯವಾಯಿತು, ಕುದುರೆ ಒಂದು ಕಾಡನ್ನು ಸೇರಿತು, ಯಾವುದೋ ಒಂದು ಆಶ್ರಮದ ಬಳಿಗೆ ಹೋದಾಗ ಅಲ್ಲಿ ಮುನಿಬಾಲಕರು ಕಟ್ಟು ಹಾಕಿದರು, ಯುದ್ಧ ನಡೆಯಿತು, ಅದರಲ್ಲೊಬ್ಬ ಬಾಲಕ ನಮ್ಮ ಶತ್ರುಘ್ನ ದೇವನನ್ನು ಮೂರ್ಛೆ ಬೀಳುವಂತೆ ಮಾಡಿದ. ಕುಳಿತಿದ್ದ ಲಕ್ಷ್ಮಣ ಎದ್ದ, ಅಣ್ಣ ಇದರಲ್ಲೇನೋ ಮೋಸವಡಗಿದೆ, ನನಗಾಜ್ಞೆಯನ್ನು ಕೊಡು, ಅವನಾರು ಎಂಬುದನ್ನು ನೋಡಿ ಬರ್ತೇನೆ. ಹೋಗಿ ಬಾ ತಮ್ಮ. ಸೈನ್ಯ ಸಹಿತನಾಗಿ ಲಕ್ಷ್ಮಣ ಬಂದು ನೋಡಿದ, ಯಾರ ಹುಡುಗ ನೋಡಿ ಸ್ವಾಮಿ ಅವನೇ. ಬಾಲಕ

ಮೊದಲು ಬಂದಿದ್ರಲ್ಲ ಅವರಿದೆಲ್ಲ ಹೇಳಿಬಿಟ್ಟಿದ್ದಾರೆ, ನಿಮ್ಮ ಹೆಸರು ಮಾತ್ರ ಹೇಳಿ. ಲಕ್ಷ್ಮಣ ನೋಡಿದ, ಎಲ್ಲ ಹುಡುಗ ಎಷ್ಟು ಚಮತ್ಕಾರವಾಗಿ ಮಾತನಾಡ್ತಾನೆ. ಹಾಗಾದ್ರೆ ನನ್ನ ಹೆಸರೇ ಕೇಳು, ಲಕ್ಷ್ಮಣ. ಲವಾಂದ, ಅಯ್ಯ ಸುಮ್ಮನೆ ರಯ್ಯ, ಯಾಕೆ ಸುಳ್ಳು ಹೇಳ್ತೀಯ? ಸುಳ್ಳು? ನನ್ನ ಹೆಸರೇ ಲಕ್ಷ್ಮಣ ಕಣಯ್ಯ. ಹೇ, ಎಲ್ಲಾದ್ರೂ ಉಂಟ ಅಲ್ಲ, ತೂಕ ಮಾಡಿದ್ರೆ ಮೂರು ಮುಕ್ಕಾಲು ಮಣ ಇಲ್ಲ, ಲಕ್ಷಾಮಣ ಅಂದ್ರೆ ಯಾರು ಒಪ್ತಾರೆ? ಲಕ್ಷ್ಮಣನಂದ, ಎಲ್ಲವೋ ದುರ್ಮಾರ್ಗಿ, ನನ್ನನ್ನು ಧಿಕ್ಕರಿಸುವಷ್ಟಾದೀಯ. ನೋಡಬಹುದಾಗಿ ಅಸ್ತ್ರ ತೊಟ್ಟದಂತೆ ಏನು ನಡೆಯುತ್ತಿದೆ ಯುದ್ಧ? ಈ ಲಕ್ಷ್ಮಣ ಅಂದ, ಅಬ್ಬಾ, ಅಸಾಧ್ಯನಾದ ಈ ಹುಡುಗನನ್ನ ಕೊಂಡೊಯ್ದು ನಮ್ಮ ಅಣ್ಣನ ಮುಂದೆ ನಿಲ್ಲಿಸಬೇಕು. ಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ಬಾಲಕ ಅದರಕ್ಕೆ ಸಿಕ್ಕಿ ಕೆಳಗೆ ಬಿದ್ದಾಗ ಓಡಿ ಬಂದ ಅವನನ್ನು ಎತ್ತಿ ರಥದಲ್ಲಿ ಹಾಕೊಂಡು ಮುಂದೋಡ್ತಾ ಇದ್ದಾನೆ. ಈ ಹುಡುಗರು ತಿರುಗಿದ್ರು, ಕುಶಣ್ಣ. ದೂರದಲ್ಲಿದ್ದ ಕುಶ ಓಡಿ ಬಂದ. ಏನು? ಯಾವುದೋ ಒಂದು ಕುದುರೆ ಬಂತು, ಅದು ಯಾವರೋ ಯಾಗ ಮಾಡುವ ಕುದುರೆಯಂತೆ, ಅದನ್ನು ಕಟ್ಟಾಕಿದ್ವಿ, ಯುದ್ಧ ಪ್ರಾರಂಭವಾಯಿತು. ಯಾರೋ ಒಬ್ಬಾತ ಬಂದು ಲವನನ್ನ ರಥದಲ್ಲಿ ಹಾಕೊಂಡು ಹೋಗ್ತಿದ್ದಾನೆ ನೋಡು. ಕುಶನೋಡಿ ಬಂದು ಕರದೊಳಗೆ ಅಸ್ತ್ರವನ್ನು ಪಿಡಿದ. ಕರದಿ ಅಸ್ತ್ರವನ್ನು ಪಿಡಿದು ಗುರಿಗಿಟ್ಟು

ಬಾಣವನ್ನಸ್ತ್ರ ಪ್ರಯೋಗ ಮಾಡಿದನಂತೆ. ಆ ಬಾಣವು ಮುಂದೋಡುತ್ತಿರುವ ಕುದುರೆಗಳನ್ನೆಲ್ಲ ಗರಗರಗರನೆ ತಿರುಗಿಸಿ ಹಿಂದಕ್ಕೆ ಕರೆತುಕೊಂಡು ಯುದ್ಧರಂಗದಲ್ಲೇ ನಿಲ್ಲಿಸಿಬಿಡಿತು. ಕುಶ ನೋಡಿ ಬಂದು ತಮ್ಮನನ್ನು ಬಿಡಿಸಿದ ಪಾಶದಿಂದ ಇವರಿಬ್ಬರೂ ನಿಂತು ಬಿಟ್ಟರು ಯುದ್ಧಕ್ಕೆ. ಲಕ್ಷ್ಮಣ ಆಶ್ಚರ್ಯ ಪಡ್ತಾನೆ, ಇದ್ಯಾರು ಇಬ್ಬರು ಒಂದೇ ತರ ಇದ್ದಾರಲ್ಲ, ಅವನಿವನೋ ಇವನವನೋ, ಅಲ ಅಲ ಇವನವನೇ, ಅಲ ಅಲ ಅವನು ಇವನೇ, ಆ ಇಬ್ಬರು ಒಂದೇ ರೂಪಿನವರು. ಹೋರಾಟ ಪ್ರಾರಂಭವಾಯಿತು. ಸ್ವಲ್ಪ ಕಾಲವಾಗುವುದರೊಳಗಾಗಿ ಲವಕುಶರೀರ್ವರು ಸೇರಿ ಅಸ್ತ್ರ ಪ್ರಯೋಗ ಮಾಡಿದರಂತೆ. ಆ ಅಸ್ತ್ರಕ್ಕೆ ಎದೆಯನ್ನು ಕೊಟ್ಟು ಲಕ್ಷ್ಮಣನು ರಾಮಂತ ಕೆಳಗುರುಳಿದ. ವರ್ತಮಾನ ಮುಟ್ಟಿ ಭರತ ಯುದ್ಧಕ್ಕೆ ಬಂದರೆ ಆ ಭರತನೂ ಸಹ ಈ ಮಕ್ಕಳನ್ನು ಗೆಲ್ಲಲಾರದೆ ಕೆಳಗುರುಳಿದ. ಕೊನೆಗೋರ್ವನೇ ಉಳಿದ ಶ್ರೀರಾಮಚಂದ್ರ ಯುದ್ಧಕ್ಕೆ ಬರಲು. ಯುದ್ಧಕ್ಕೆ ಹೊರಡುವಾಗ ಹೇಳಿದರಂತೆ ಸುಗ್ರೀವ, ವಿಭೀಷಣ ಎಲ್ಲರೂ ನಡೆಯಿರಿ ಯುದ್ಧಕ್ಕೆ. ಸಮಸ್ತ ಸೈನ್ಯ ಹೊರಟಿದೆ. ಅಂಗದ, ನಳ, ನೀಡ, ಸುಷೇಣ, ಗವಯ್ಯ, ಗವಾಕ್ಷ, ಗಂಧವಾದನ, ದಿವಿದ, ಮೈಂದ, ಇಷ್ಟು ಜನಗಳು ಹೊರಟರೆ ಸೂರ್ಯದೇವ ನೋಡಿದ, ನನ್ನ ವಂಶದ ಮೊಮ್ಮಕ್ಕಳಿಗೆ ಇಂತಹ ಒಂದು ಕಷ್ಟ ಬರಬಾರದು ಎಂಬುದಾಗಿ ಆ ಬಾಲಕರಿಗೆ ರಥವನ್ನು, ಅಕ್ಷಯ ತೋಣೀರ ಬಾಣಗಳನ್ನು ದಯಪಾಲಿಸಿದ್ದಾನಂತೆ. 5 ಕಲಶಗಳ ಕೂಡಿದ ರಥದಲ್ಲಿ ರಾಮದೇವರು ಬಂದು ರಣರಂಗದಲ್ಲಿ ನಿಂತರು. ಆ ಮಕ್ಕಳನ್ನು ನೋಡಿ ಕೇಳಿದರಂತೆ, ಮಕ್ಕಳೇ ನೀವು ಯಾರು, ನಿಮ್ಮ ತಂದೆ ತಾಯಿಗಳ ಹೆಸರೇನು? ಕುಶ ಹೇಳಿದ, ನೀವು ಬಂದಿರುವುದು ನಮ್ಮಲ್ಲಿ ಯುದ್ಧ ಮಾಡಲಿಕ್ಕೋ, ಸಂಬಂಧ ಬೆಳೆಸಲಿಕ್ಕೋ. ಹಾಗಂದ ಕೂಡಲೇ ರಾಮದೇವರು ಹೇಳಿದರು, ಎಷ್ಟು ಉದ್ಧಟರಾಗಿ ಮಾತನಾಡುತ್ತಿದ್ದೀರಾ, ಹಾಗಾದರೆ ನೀವು ಯುದ್ಧಕ್ಕೆ ಬಂದಿದ್ದೀರಾ ಹೇಳಿ. ತುರಗವನ್ನು ಕಟ್ಟಿದಿರೇಕೆ, ಈ ಕುದುರೆಯನ್ನು ಏಕೆ ಕಟ್ಟಿದಿರಿ, ತುರಗವನ್ನು ಕಟ್ಟಿದಿರೇಕೆ? ಪಕ್ಕದಲ್ಲಿದ್ದ ಕುಶ ಹೇಳಿದ, ತುರಗದ ಪಣೆಯೊಳಗೆ ಧರೆಗೊಬ್ಬನೇ ವೀರನೆಂದು ಬರೆದಿರೇಕೆ? ಆಗ ವಿಭೀಷಣ ಹೇಳ್ತಾನೆ, ಧರೆಗೋರ್ವನೆ ವೀರ ಶ್ರೀರಾಮನಿರುವನು. ಅದಕ್ಕೆ ಲವ ಹೇಳಿದ, ಅವಗಿಂತಲೂ ಮಿಗಿಲಾದವರು ಧರೆಯಲ್ಲಿ ಇರುವರೆಂಬುದನ್ನು ತೋರುವುದಕ್ಕೆ? ರಾಮದೇವರು ಹೇಳಿದರು, ಹಾಗಾದರೆ ಧುರಕ್ಕೆ ಸಿದ್ಧವೇ? ಬಾಲಕ ಹೇಳಿದ, ಮೇಣನು ಮಾನವೇ ನೋಡಿ ಎಂಬುದಾಗ ಅಸ್ತ್ರವನ್ನು ತೊಟ್ಟನಂತೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಹನುಮಂತ ಹೇಳಿದ, ತಾತ ನನ್ನಿಂದ ಸಹನೆ ಆಗ್ತಾ ಇಲ್ಲ, ನನಗೆ ಅವಕಾಶ ಕೊಟ್ರೆ ಹೋಗಿ ಹೇಳ್ಕೊಂಬನ್ ಬಿಡ್ತೀನಿ ಅವರನ್ನ. ಜಾಂಬುವಂತರು ಹೇಳ್ತಾರೆ, ಇದರಲ್ಲೊಂದು ಗುಟ್ಟಿದೆ ಕಣಪ್ಪ. ಏನು ತಾತಾ,

ಒಬ್ಬ ಸೀತಾಮಾತೆಯಂತೆ ಕಾಣ್ತಾನೆ, ಇನ್ನೊಬ್ಬ ರಾಮದೇವರ ಹಾಗೆ ಇದ್ದಾನೆ. ಮಕ್ಕಳ ಬಿಟ್ಟ ಬಾಣ ರಾಮನ ಪಾದದ ಮೇಲೆ ಬಿಡುತ್ತದೆ, ರಾಮ ಬಿಟ್ಟ ಬಾಣ ಆ ಹುಡುಗರ ತಲೆ ಮೇಲೆ ಹೋಗ್ತದೆ. ಇದೇನು ವಿಚಾರ?

ತಿಳಿಯೋಣ ಮಲುಕೊಳ್ಳೋಂತ ಮಲಗಿದರಂತೆ. ಮಕ್ಕಳು ಮೋಹನಾಸ್ತ್ರವನ್ನು ತೆಗೆದಿದ್ದಾರೆ, ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದರಂತೆ. ರಾಮದೇವರು ಎದೆ ಕೊಟ್ಟಿದ್ದೆ ಹರಹರ ಮಹಾದೇವಂತ ಬಿದ್ದರು. ಮಕ್ಕಳು ಆ ಗೆದ್ದ ಗುರುತಿಗಾಗಿ ಅಲ್ಲಿರಬಹುದಾದ ಕಿರೀಟಾದಿಗಳನ್ನೆಲ್ಲ ಹೊತ್ತು ಯಾರಾದರೂ ಸಿಗ್ತಾರೆ ಅನ್ನುವಾಗ ಈ ಮಲಗಿದ್ದ ಜಾಪುವಂತರನ್ನ ಕಂಡು ಓಹೋ ಇವರಿಬ್ಬರಿದ್ದಾರೆ ಎಂಬುದಾಗಿ ಅವರ ತಲೆಯ ಮೇಲೆ ಹೊರಿಸಿಕೊಂಡು ಆಶ್ರಮಕ್ಕೆ ಬಂದರು. ಸೀತಾಮಾತೆ ನೋಡಿದ್ಲು, ಜಂಬುವಂತ ಇದೇನಿದು, ಹೀಗಾಯಿತಲ್ಲ ಅಮ್ಮ. ರಣರಂಗಕ್ಕೆ ಬಂದು ನೋಡು ತಾಯಿ ಎಂದಾಗ ಆ ತಾಯಿ ಬಂದು ರಣರಂಗದಲ್ಲಿ ರೋದಿಸ್ತಿದ್ದಾಳೆ. ಮಕ್ಕಳೇ, ನೀವು ರಾಮಾಯಣವನ್ನು ಪಠನ ಮಾಡಿದ್ದರಿಂದ ಸಾರ್ಥಕವಾಯಿತೆ, ಏನು ಕಾರ್ಯ ಮಾಡಿದರು ಎನ್ನುವಾಗ ಭೂಮಿ ಢಮ್ಮನೆ ಬಾಯಿಬಿಟ್ಟಿದೆ. ವಾಲ್ಮೀಕಿ ಮಹರ್ಷಿಗಳು ಮೇಲೆಗೆ ಬಂದಿದ್ದಾರೆ. ತಮ್ಮ ಅಮೃತ ಜಲವನ್ನು ತೆಗೆದು ಒಂದು ಸಲ ಪ್ರೋಕ್ಷಣೆಯನ್ನು ಮಾಡಿದರಂತೆ. ರಾಮ ವಿನಃ ಎಲ್ಲರೂ ಎಚ್ಚರರಾದರು. ಮಕ್ಕಳು ಕೇಳಿದರು, ನನ್ನ ತಂದೆ ಎಚ್ಚರನಾಗಲಿಲ್ವಲ್ಲ ಅಪ್ಪ? ಆತ ಭಕ್ತಿ ವಶನಲ್ಲದೆ ಶಕ್ತಿ ವಶನಲ್ಲ ಎಂದಾಗ ಮಕ್ಕಳು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರಂತೆ. ಆ ನಾದಕ್ಕೆ ಮರುಳಾಗಿ ರಾಮದೇವರು ಮೇಲಕ್ಕೆ ಎದ್ದಿದ್ದಾರೆ. ಸೀತಾದೇವಿ ಆ ಇಬ್ಬರ ಮಕ್ಕಳನ್ನು ಹಿಡಿದು ತಂದು, ರಾಘವ ಇದು ಹೆಣ್ಣಾಗಿ ಹುಟ್ಟಿದ ಮೇಲೆ ನನ್ನ ಜನ್ಮ ಸಾರ್ಥಕವಾಗಬೇಕಾದ್ದರಿಂದ ಈ ಮಕ್ಕಳನ್ನು ನಿನಗೆ ದಯಪಾಲಿಸಿದ್ದೇನೆ, ಸ್ವೀಕರಿಸು ಎಂಬುದಾಗಿ ಆ ಕುಶಲವರನ್ನು ರಾಮದೇವರಿಗೆ ಒಪ್ಪಿಸಿ, ಮಾತಾ ಭೂಮಾತಾ ನನ್ನನ್ನು ನಿನ್ನ ಗರ್ಭದಲ್ಲಿ ಸೇರಿಸಿಕೋ ತಾಯಿ, ನಾನಿನ್ನಿರುವುದು ಚಂದವಲ್ಲ ಎಂದರೆ ಭೂಮಿ ಢಮ್ಮನೆ ಬಾಯಿಬಿಡುತ್ತಂತೆ. ಸೀತಾಮಾತೆ ಭೂಗರ್ಭದಲ್ಲಿ ಹೋಗಿ ಸೇರಿದ್ದಾಳೆ. ರಾಮದೇವರು ಸೀತಾ, ವಾಲ್ಮೀಕಿರು ಬಂದು ತಡೆದರು. ಹೇ ರಾಘವ, ಎಲ್ಲವನು ಬಲ್ಲವನು, ಏನರಿಯದವನಂತೆ ಏಕೆ ನಾಟಕವನ್ನು ಆಡುತ್ತಿದ್ದೀಯೇ? ಸೀತೆ ತಾನ ಅವತಾರವಾದ ಕಾರ್ಯದಿಂದ ರಾಮನ ಕುಂಭಕರ್ಣಾದಿಗಳಿಗೆ ಮೋಕ್ಷವಾಯಿತು ಎಂದ ಮೇಲೆ ಇನ್ನು ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ನೀನು ಸುಕ್ಷೇಮದಿಂದ ಅಯೋಧ್ಯಾನಗರದಲ್ಲಿ ಬಾಳು ಎಂದಾಗ ತನ್ನಿಬ್ಬರ ಮಕ್ಕಳನ್ನು ತಬ್ಬಿದ್ದಾನೆ ರಘುವೀರ ಸಮರ್ಥ ಶ್ರೀ ರಾಮದೇವ. ತನ್ನ ಅನುಜನಾಗಿರುವ ಲಕ್ಷ್ಮಣ ಭರತ ಶತ್ರುಘ್ನರ ಸಹಿತವಾಗಿ ಆ ಗುರುಗಳಿಗೆ ವಂದಿಸಿ ನೇರವಾಗಿ ಅಯೋಧ್ಯಾನಗರಿಗೆ ಹಿಂತಿರುಗಿ ಬಂದನಂತೆ. ಹನುಮಾದಿಗಳು ಕಂಡು ಆ ಮಕ್ಕಳನ್ನು ನೋಡಿ ಸಂತೋಷ ಭರಿತರಾಗಿದ್ದಾರೆ. ಮಹಾನುಭಾವನಾದ ರಾಮನು ತನ್ನ ಮಕ್ಕಳಿಂದೊಡಗೂಡಿ ಸಾಲಂಕೃತ ಪಟ್ಟಾಭಿಷಿಕ್ತನಾಗಿದ್ದಾನೆ. ಇದರಲ್ಲಿ ಏನರ್ಥವಾಯಿತು ಎಂದರೆ, ರಾಮದೇವರು ತನ್ನ ತನೆಯರು ಎಂಥವರು, ನಾನೀ ಅವತಾರವನ್ನು ಕೊನೆ ಮಾಡಿದರೂ ಸಹ ನನ್ನ ವಂಶದಲ್ಲಿ ಇಂಥವರು ಅವತರಿಸಿ ರಾಜ್ಯವನ್ನು ಆಳಿದರು ಎಂಬುದು ಲೋಕಕ್ಕೆ ವೇದ್ಯವಾಗಲಿ. ಲೀಲಾ ಮಾನುಷ ವಿಗ್ರಹನಾಗಿರ್ತಕ್ಕಂಥ ರಘುವೀರ ಸಮರ್ಥ ಲೋಕಕ್ಕೆ ಸಾರಿದನಂತೆ ಈ ವಿಚಿತ್ರವಾಗಿರ್ತಕ್ಕಂಥ ಕಥೆಯನ್ನ. ಅಂದ ಮೇಲೆ ಮಕ್ಕಳ ಸಹಿತನಾಗಿ ಪಟ್ಟಾಭಿಷಿಕ್ತನಾಗಿರುವ ಲೋಕಾಭಿರಾಮನ ಈ ಕುಶಲವರ ಚರಿತ್ರೆಗೆ ಮಂಗಳವನ್ನು ಪಾಡಿ ಜಗತ್ತಿಗೆ ಮಂಗಳವಾಗಲಿ ಎಂದು ರಾಮನಿಗೆ ಮಂಗಳವನ್ನು ಪಾಡೋಣ. ಮಂಗಳವಾ

0: ಇದುವರೆಗೂ ಕಥಾ ಕಾಲಕ್ಷೇಪ ಲವಕುಶ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು.
1: ಸ್ವಯು ಮುಕ್ತವಾಣಿ,
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
3: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕೆಎಸ್ಒಯು ಮುಕ್ತವಾಣಿ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:00 ಆಗಲಿದೆ. ಸಂಜೆಯ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ. ಇದೀಗ ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ

0: ಕಾರ್ಯಕ್ರಮ ವಿಷಯ ಮಂಡಿ ಚಿಪ್ಪು ರೀಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ. ಭಾಗವಹಿಸುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಹಾಗೂ ರೊಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತಿನ್ ಶ್ರೀಚಂದ್. ಪ್ರಸ್ತುತಿ ಕೀರ್ತನಾ ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಫೋನ್ ಸಂಖ್ಯೆಗಳು 0821251582 ಮತ್ತೊಂದು 251508.
1: ಮಂಡಿ ನೋವಿಂದ ಚಾಮುಂಡಿ ಬೆಟ್ಟ ಹತ್ತೋದೆ ನಿಲ್ಸ್ಬಿಟ್ಟಿದ್ದೀರಾ? ಕುಕ್ಕರಳ್ಳಿ ಕೆರೆ ಹತ್ರ ವಾಕ್ ಮಾಡೋದು ನಿಲ್ಸ್ಬಿಟ್ಟಿದ್ದೀರಾ? ಈ ಮಂಡಿ ನೋವಿಂದ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ,
2: ಮೈಸೂರು, ಇಟ್ಸ್ ಟೈಮ್ ಟು ವಾಕ್ ಪೇನ್ ಫ್ರೀ ಅಗೇನ್.
3: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೊಬೋಟಿಕ್ ಸರ್ಜರಿ ಅಟ್ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ಸ್, ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೊಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್.
3: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ, ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
4: ರಾಯಲ್ ಮೈಸೂರಿಗೆ ರಾಯಲ್ ಪ್ರಿಸಿಷನ್, ಅಪೋಲೋ ಬಿಜಿಎಸ್ ಹಾಸ್ಪಿಟಲ್, ಮೈಸೂರು.
5: ಕೇಳುಗರಿಗೆಲ್ಲ ನಮಸ್ಕಾರ. ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ಚಿಂಪು ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತಿನ್ ಶ್ರೀಚಂದ್ ಅವರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ಥ್ಯಾಂಕ್ ಯು.
5: ಸರ್, ಮೊದಲಿಗೆ ಈ ಮಂಡಿ ರಿಪ್ಲೇಸ್ಮೆಂಟ್ ಅಂದರೆ ಏನು ಅಂತ ಕೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
6: ಇದು ಮಂಡಿ ರಿಪ್ಲೇಸ್ಮೆಂಟ್ ಅಂದರೆ ಯೂಶ್ವಲಿ ಜಾಯಿಂಟಲ್ಲಿ ಕಾರ್ಟಿಲೇಜ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಸುಮಾರು ರೀಸನ್ಸಿಂದ ಅದು ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ಅದು ಯಾವಾಗ ಕಂಪ್ಲೀಟಾಗಿ ಸಮದೋಗುತ್ತೆ ಅದನ್ನು ರಿಕವರ್ ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ನಾವು ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ತೀವಿ.
5: ಓಕೆ, ಯಾವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಬಹುದು?
6: ಒಂದು ಕಾಮನೆಸ್ಟ್ ಇಸ್ ಆಸ್ಟಿಯಾರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ವಯಸ್ಸಾಗ್ತಾ ಆಗ್ತಾ ವೇರ್ ಆ್ಯಂಡ್ ಟೇರಿಂದ ಆಗೋಂಥ ಸಮಸ್ಯೆ. ಎರಡನೇದು ಬೇರೇನು ಕಾರಣಗಳಿರುತ್ತೆ, ಇನ್ಫ್ಲಮೇಟ್ರಿ ಏನಾದರೂ ರುಮಟೆಡ್ ಆರ್ಥ್ರೈಟಿಸಿಂದ ಆಗ್ಬೋದು, ಅಥವಾ ಗೌಟಿ ಆರ್ಥ್ರೈಟಿಸ್, ಸೋರಿಯಾಟಿಕ್ ಆರ್ಥ್ರೈಟಿಸ್, ಅಥವಾ ಬೇರೆ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಕೂಡ ಈ ಕಾರ್ಟಿಲೇಜ್ನ ಡಿಸ್ಟ್ರಾಯ್ ಮಾಡುತ್ತೆ.
5: ಓಕೆ, ಯಾವ ವಯಸ್ಸಿನವರಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ ಅಂತ ಹೇಳ್ತೀವಿ?
6: ಕಾಮನ್ ಆಗಿ ಒಂದು 60 ಇಯರ್ಸ್ ಆ್ಯಂಡ್ ಅಬೌವ್ ಪೇಷಂಟ್ಸ್ ಅಲ್ಲೇ ನಾವು ಇದನ್ನು ಜಾಸ್ತಿ ನೋಡೋದು.
5: ಓಕೆ, ಅಂದರೆ 50 ಅಥವಾ 60 ಇಯರ್ಸ್ಗಿಂತ ಕಡಿಮೆ ಇರೋರಿಗೆ ಈ ಸಮಸ್ಯೆ ಅಷ್ಟು ಕಾಣಿಸೋದಿಲ್ವಾ?
6: ಅಂದರೆ ಅದು ಏಜ್ ರಿಲೇಟೆಡ್ ಡಿಜನರೇಷನ್ ಆಗೋದಿಲ್ಲ, ಬಟ್ ರುಮಟೈಡ್ ಆರ್ಥ್ರೈಟಿಸ್ ಇರೋರಿಗೆ ನಾವು ನೋಡಿದಂಗೆ 30 ವರ್ಷ ಅಲ್ಲೂ ನೋಡಿದ್ದೀವಿ, 35 ವರ್ಷ ಅಲ್ಲೂ ನೋಡಿದ್ದೀವಿ. ಬಟ್ ಆದರೆ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಬೇಗ ಡ್ಯಾಮೇಜ್ ಮಾಡುತ್ತೆ.
5: ಓಕೆ,
6: ಬಟ್ ಅದರ್ವೈಸ್ ವೇರ್ ಆ್ಯಂಡ್ ಟೇರ್ ಅಥವಾ ಡ್ಯಾಮೇಜ್ ಏನು ಹೇಳ್ತೀವಿ ಅದು ಆಸ್ಟಿಯಾರ್ಥ್ರೈಟಿಸ್, ಅದು ಅಬೌಟ್ 55-60 ಮೇಲೇ ಕಾಮನ್ ಆಗಿ ನೋಡೋದು ನಾವು.
5: ಓಕೆ, ಹಾಗೆ ಈಗ ಕೆಲವರು ಮಂಡಿ ನೋವಿದೆ ಅಂದ ತಕ್ಷಣ ನನಗೆ ಈಗ ಮಂಡಿ ಚಿಪ್ಪು ರಿಪ್ಲೇಸ್ಮೆಂಟ್ ಆಗಬೇಕು ಅನ್ನೋ ಒಂದು ಭಯದಲ್ಲಿರ್ತಾರೆ. ಸೊ ಮಂಡಿ ನೋವು ಇರೋರಿಗೆಲ್ಲರಿಗೂ ಈ ಸರ್ಜರಿ ಬೇಕೇ ಬೇಕಾಗುತ್ತಾ?
6: ಈ ಮಂಡಿ ನೋವು ಬರೀ ಒಂದೇ ಒಂದು ಇದು ಆರ್ಥ್ರೈಟಿಸಿಂದ ಬರೋದಿಲ್ಲ, ಅದಕ್ಕೆ ಬೇರೆ ಕಾರಣಗಳು ಇರುತ್ತೆ. ಲೈಕ್ ಒಳಗೆ ಈಗ ಸುಮಾರು ಲಿಗಮೆಂಟ್ಸ್ ಇದೆ ಅಥವಾ ಮೆನಿಸ್ಕಸ್ ಅಂತ ಹೇಳ್ತೀವಿ. ಸೊ ಸ್ಪೋರ್ಟ್ಸ್ ಇಂಜುರೀಸ್ ಆದಾಗ ಈ ಥರ ಮೆನಿಸ್ಕಲ್ ಟೇರ್ಸ್ ಅಥವಾ ACL ಟೇರ್, PCL ಟೇರ್ ಅಂತ ಸುಮಾರು ಲಿಗಮೆಂಟ್ಸ್ ಟೇರ್ ಆಗ್ಬೋದು. ಸೊ ಅದ್ರ ಫಸ್ಟ್ ನಾವು ಡಯಾಗ್ನೋಸ್ ಮಾಡಬೇಕು ಯಾವ ಕಾರಣದಿಂದ ಇವ್ರ ನೋವು ಬರ್ತಾ ಇದೆ ಅಂತ. ಸೊ ಬರೀ ಇದು ಪ್ಯೂರ್ಲಿ ಆರ್ಥ್ರೈಟಿಸ್ ಇದ್ದಾಗ ಮಾತ್ರ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಬೇರೆ ಕಾರಣಗಳಿದ್ರೆ MRI ಸ್ಕ್ಯಾನ್ ಪ್ರಕಾರ ನೋಡಿ ಅದಕ್ಕೆ ಆರ್ಥ್ರೋಸ್ಕೋಪಿ ಕೂಡ ಮಾಡ್ತೀವಿ. ಆರ್ಥ್ರೋಸ್ಕೋಪಿ ಅಂದರೆ ಒಂದು ಕೀ ಹೋಲ್ ಸರ್ಜರಿ, ಅದು ಸಿಂಪಲ್ ಆಗಿದೆ, ಇದಕ್ಕಿಂತ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಿಂತ ಸಿಂಪ್ಲರ್ ಸರ್ಜರಿ ಅದು.
5: ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಆರ್ಥ್ರೈಟಿಸ್ ಮೇನ್ ರೀಸನ್ ಆಗುತ್ತೆ ನಾವು ಈ ಸರ್ಜರಿ ಮಾಡಬೇಕಾದ್ರೆ ಅಂತ, ಏನೆಲ್ಲ ಲಕ್ಷಣಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ?
6: ಮೇನ್ಲಿ ಪೇಷಂಟ್ ಕೆಳಗೆ ಕೂರೋಕ್ಕಾಗೋದಿಲ್ಲ ಅಥವಾ ಕೆಳಗೆ ಕೂತಾಗಿ ಎದೋಕ್ಕೆ ಭಾಳ ಕಷ್ಟಪಡ್ತಾರೆ, ಮೆಟ್ಲು ಹತ್ತು ಇಳಿಯೋದು ಭಾಳ ಕಷ್ಟ ಆಗುತ್ತೆ ಅವ್ರಿಗೆ. ಆ್ಯಂಡ್ ಈವನ್ 100 ಮೀಟರ್ 200 ಮೀಟರ್ ನಡೆಯೋಕ್ಕೂ ಕಷ್ಟ ಆಗುತ್ತೆ, ನೋವು ಇಲ್ಲದೆ ಅವ್ರು ನಡೆಯೋಕ್ಕೆ ಆಗಲ್ಲ. ಆ ಸ್ಟೇಜಲ್ಲಿ ಇದ್ದಾಗ ಮಾತ್ರ ಈ ಇಂಥ ಸರ್ಜರಿ ಹೆಲ್ಪ್ ಆಗುತ್ತೆ ಅವ್ರಿಗೆ.
5: ಓಕೆ, ಈ ಆರ್ಥ್ರೈಟಿಸ್ ಇರೋರಿಗೆ ಈ ಶಸ್ತ್ರಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಅಂತ ಹೇಳಬಹುದು?
6: ಈಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅದ್ರ ಸಕ್ಸಸ್ ರೇಟ್ ಈಸಿಲಿ ಅಬೌಟ್ 85-90% ಇದೆ.
5: ಓಕೆ, ಸೊ ಆರ್ಥ್ರೈಟಿಸ್ ಇರೋರು ಈ ಒಂದು ರಿಪ್ಲೇಸ್ಮೆಂಟ್ ಸರ್ಜರಿನ ಮಾಡಿಸ್ಕೊಂಡ್ರೆ ಹುಷಾರಾಗಬಹುದು.
6: ಹೌದು ಹೌದು,
5: ಆರಾಮಾಗಿ ನಡೆದಾಡ್ಕೊಂಡು,
6: ಹೌದು ಆರಾಮಾಗಿ ನಡೀಬಹುದು, ನೋವು ಇಲ್ಲದೆ ನಡೀಬಹುದು.
5: ಓಕೆ, ಈ ಒಂದು ಸರ್ಜರಿ ಪ್ರೊಸೀಜರ್ ಹೇಗಿರುತ್ತೆ ಸರ್, ಅಂದ್ರೆ ಯಾವ ರೀತಿ ಅನಸ್ತೇಷಿಯಾ ಕೊಡ್ತೀರಾ, ಹೇಗಿರುತ್ತೆ ಈ ಪ್ರೊಸೀಜರ್ ಅಂತ ಹೇಳ್ತೀರಾ?
6: ಸೊ ಯೂಶ್ವಲಿ ನಾವು ಎಪಿಡ್ಯೂರಲ್ ಅನಸ್ತೇಷಿಯಾಲೇ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಮಾಡೋದಕ್ಕೆ. ಏನಕ್ಕಂದ್ರೆ ಎಪಿಡ್ಯೂರಲ್ ಅನಸ್ತೇಷಿಯಾ ಪೋಸ್ಟ್ ಆಪರೇಟಿವ್ ಕೂಡ ಅವ್ರಿಗೆ ಪೇನ್ ರಿಲೀಫ್ ಇರಲಿ ಅಂದ್ಬಿಟ್ಟು ಎಪಿಡ್ಯೂರಲ್ ಅನಸ್ತೇಷಿಯಾಲ್ ಮಾಡೋದು. ಸೊ ಬೆನ್ನಿಗೆ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟು ಅದು ಒಂದು ಟ್ಯೂಬ್ ಮೂಲಕ ನೆಕ್ಸ್ಟ್ 48-72 ಅವರ್ಸ್ ಔಷಧಿ ಹೋಗ್ತಾ ಇರುತ್ತೆ. ಸೊ ದಟ್ ಅವ್ರಿಗೆ ಪೋಸ್ಟ್ ಆಪರೇಟಿವ್ ಬೇಗ ನಾವು ನಡೆಸ್ಬೋದು ಅಥವಾ ನೋವು ಆಗದೆ ಇರಲಿ ಅಂದ್ಬಿಟ್ಟು ನೋಡ್ಕೋತೀವಿ.
5: ಓಕೆ ಸರ್, ಈಗ ಈ ಒಂದು ಸರ್ಜರಿ ಆದ ನಂತರ ನಡಿಬಹುದಾ, ಮೆಟ್ಲು ಹತ್ತಬಹುದಾ, ಈ ರೀತಿ ಸುಮಾರು ಡೌಟ್ಗಳು ನಮ್ಮ ಕೇಳುಗರಿಗೆ ಇರಬಹುದು, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
6: ಈಗ ಆಪರೇಷನ್ ಆಗಿ

0: ನೆಕ್ಸ್ಟ್ ಡೇನೆ ನಾವು ವಾಕರ್ ಜೊತೆ ಪೇಷಂಟ್ನ ನಡೆಸ್ತೀವಿ. ಮೆಟ್ಲು ಹತ್ತಕ್ಕೆ ಅಬೌಟ್ ಬಿಟ್ವೀನ್ ಸ್ವಲ್ಪ ಜನರು 15 ದಿವಸ ಹತ್ತಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ಜನರು 1 ತಿಂಗಳ ಒಳಗೆ ಹತ್ತಕ್ಕೆ ಶುರು ಮಾಡ್ತಾರೆ. ಸೊ ಪೇಷಂಟ್ದು ರಿಕವರಿ ಹೇಗಾಗತ್ತೆ ಅದ್ರ ಮೇಲೆ ಬಟ್ ಡೆಫಿನೆಟ್ಲಿ ಮೆಟ್ಲ ತಿಳಿಬಹುದು, ಆರಾಮಾಗಿ ನಡಿಬಹುದು.
1: ಓಕೆ, ಈ ಒಂದು ಶಸ್ತ್ರಚಿಕಿತ್ಸೆ ಎಷ್ಟು ಸಮಯ ತಗೊಳ್ಳುತ್ತೆ ಸರ್?
0: ಆವರೇಜ್ ಅಬೌಟ್ 1.5 to 2 hours ಆಗುತ್ತೆ.
1: ಓಕೆ, ಇದರಲ್ಲಿ ಏನು ಅಪಾಯಗಳು ಆ ರೀತಿ ಏನು ಇರೋದಿಲ್ವಾ?
0: ಎಲ್ಲ ಸರ್ಜರಿಯಲ್ಲೂ 1 to 2% ಕಾಂಪ್ಲಿಕೇಶನ್ ರೇಟ್ ಇದ್ದೇ ಇರುತ್ತೆ, ಇದರಲ್ಲೂ ಇದೆ. ಬಟ್ ಓವರಾಲ್ ಅಂದರೆ 98% ಅಥವಾ 99% ಜನರು ಚೆನ್ನಾಗಿ ಆಗ್ತಾರೆ, ಏನು ತೊಂದರೆ ಇಲ್ಲದಂಗೆ.
1: ಓಕೆ, ಈ ಶಸ್ತ್ರಚಿಕಿತ್ಸೆ ಆದಮೇಲೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ ರೋಗಿಗಳು?
0: 4 ದಿವಸ ಇಂದ 5 ದಿವಸ.
1: ಓಕೆ, ಫಿಸಿಯೋಥೆರಪಿ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್ ಇದರಲ್ಲಿ?
0: ಇದರಲ್ಲಿ ಮೇನ್ ಫಿಸಿಯೋಥೆರಪಿನೇ, ಪೋಸ್ಟ್ ಆಪರೇಟಿವ್ ಎಷ್ಟು ನಾವು ಅವ್ರಿಗೆ ಫಿಸಿಯೋಥೆರಪಿ ಮಾಡ್ತೀವಿ ಅಥವಾ ಮೊಬಿಲೈಸ್ ಮಾಡ್ತೀವಿ ಅಷ್ಟೇ ಬೇಗ ರಿಕವರಿ ಆಗುತ್ತೆ.
1: ಓಕೆ ಸರ್, ಹಾಗೆ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕು ಅಂತ ಅನ್ಕೊಳ್ಳೋರ್ಗೆಲ್ಲ ಒಂದು ರೀತಿ ಭಯ ಇರುತ್ತೆ, ನಾನು ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ಬಿಟ್ರೆ ನಾನು ಇನ್ನು ಕೆಳಗೆ ಕೂತ್ಕೊಳ್ಳೋ ಹಾಗೆ ಇಲ್ಲ, ಮೆಟ್ಲು ಹತ್ತೋ ಹಾಗೆ ಇಲ್ಲ, ಇದ್ರ ಬಗ್ಗೆ ನೀವೇನು ಹೇಳಬಹುದು?
0: ಕೆಳಗೆ ಕೂರಕ್ಕಾಗಲ್ಲ ಅಂತ ಅಲ್ಲ, ಕೂರಕ್ಕಾಗತ್ತೆ, ಬಟ್ ನಾವೇ ಸಜೆಸ್ಟ್ ಮಾಡ್ತೀವಿ ಕೆಳಗೆ ಕೂರೋದು ಬೇಡ ಅಂತೀವಿ. ಯಾಕಂದರೆ ಅದು ಬೇಗ ಲೂಸ್ನಿಂಗ್ ಅಂತ ಆಗ್ಬೋದು, ಪ್ರಾಸೆಸ್ ಏನು ಹಾಕಿರ್ತೀವಿ ಅದು ವೇರ್ ಆ್ಯಂಡ್ ಟೇರ್ ಬೇಗ ಆಗೋಗುತ್ತೆ ಕೆಳಗೆ ಕೂತು ಎದ್ದಾಗಲ್ಲ. ಸೊ ಯೂಶ್ವಲಿ ಕೆಳಗೆ ಕೂರೋಕ್ಕಿಂತ ತೊಂದರೆ ಏನಿಲ್ಲ, ಬಟ್ ನಾವೇ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಎರಡನೇ ನೀವು ಕ್ವೆಶನ್ ಕೇಳಿದ್ದು ಮೆಟ್ಲ ತಿಳಿಯೋದು, ಅದು ಆರಾಮಾಗಿ ಅದು ತಿಳಿಬೋದು, ಅದು ಅವ್ರ ರುಟೀನ್ ಏನಿದೆ ಅದು ಮಾಡ್ಬೋದು, ಏನೂ ತೊಂದರೆ ಇಲ್ಲದಂಗೆ ಮಾಡ್ಬೋದು.
1: ಓಕೆ ಸರ್, ಇದರ ಒಂದು ಈ ಆಯುಷ್ಯ ಎಷ್ಟು ಇರಬಹುದು ಸರ್? ಅಂದರೆ ಸಾಮಾನ್ಯವಾಗಿ ಈ ಒಂದು ಸರ್ಜರಿ ಆದಮೇಲೆ ಇನ್ನು ಎಷ್ಟು ದಿನಗಳವರೆಗೆ ಅವ್ರಿಗೆ ಸರ್ಜರಿ ಆಗಲಿ ಏನೂ ಇಲ್ಲದೆ ಆರಾಮಾಗಿ ನಡೀತಾ ಇದ್ದಾರೆ ಅನ್ನೋ ಥರ ಇರಬಹುದು ಅವರು?
0: ಈಗ ನೋಡ್ದಂಗೆ ಅಪ್ರಾಕ್ಸಿಮೇಟ್ಲಿ 15 ರಿಂದ 20 ವರ್ಷ ಏನು ಮತ್ತೆ ಸರ್ಜರಿ ಬೇಕಾಗೋದಿಲ್ಲ ಅಷ್ಟು.
1: ಓಕೆ, 15-20 ವರ್ಷ ಅವರು ಆರಾಮಾಗಿ ನಡೆದಾಡ್ಕೊಂಡು ಇರಬಹುದು.
0: ಹೌದು.
1: ಇಫ್ ಇನ್ ಕೇಸ್ ಅವರಿಗೆ ಮತ್ತೆ ಮಂಡಿ ನೋವು ಬಂತು ಅಂದರೆ ಮತ್ತೆ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತಾ?
0: ಹೌದು, ಅದನ್ನು ನಾವು ರಿವಿಷನ್ ಆರ್ಥೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದರೆ ಇದೇನು ಕಾರಣಕ್ಕೆ ಲೂಸ್ ಆಗಿದೆ ಅಥವಾ ಇನ್ಫೆಕ್ಷನಿಂದ ಆಗಿರ್ಬೋದು ಅಥವಾ ನಾನ್ ಇನ್ಫೆಕ್ಷನ್ ಆಗಿನೇ ಲೂಸ್ನಿಂಗ್ ಆಗಿರ್ಬೋದು ಪ್ರಾಸ್ಥೆಸಿಸ್. ಸೊ ಅದನ್ನು ನಾವು ತೆಗ್ದು ಮತ್ತೆ ಬೇರೆ ಪ್ರಾಸೆಸ್ ಜೊತೆ ರೀಪ್ಲೇಸ್ ಮಾಡ್ತೀವಿ ಅದನ್ನು. ಸೊ ಅದನ್ನು ರಿವಿಷನ್ ಆರ್ಥೋಪ್ಲಾಸ್ಟಿ ಅಂತ ಹೇಳ್ತೀವಿ.
1: ಓಕೆ ಸರ್, ಹಾಗೆ ಇವಾಗ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ತಗೊಂಡ ತಕ್ಷಣ ಈಗ ಸುಮಾರು ಕಡೆ ನಮಗೆ ಕೇಳ್ಬರ್ತಾ ಇರೋದು ರೋಬೋಟಿಕ್ ಸರ್ಜರಿ.
0: ಹೌದು,
1: ರೋಬೋಟಿಕ್ ಸರ್ಜರಿಗೂ ಈ ಕನ್ವೆನ್ಷನಲ್ ಸರ್ಜರಿಗೂ ಏನು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ತೀರಾ?
0: ರೋಬೋಟಿಕ್ ಸರ್ಜರಿ ಮೇನ್ಲಿ ಸೊ ಪ್ರಿಸಿಷನ್. ಈಗ ನಾವು ಮುಂಚೆ ನಾವು ಜಿಗ್ಸ್ ಅಂತ ಯೂಸ್ ಮಾಡ್ತಾ ಇದ್ವಿ, ಅಥವಾ ಇಂಟರ್ಮೀಡಿಯೇಟ್ ಬೋನ್ ಒಳಗೆ ಇರೋ ಕೆನಾಲ್ನ ಡಿಸ್ಟರ್ಬ್ ಮಾಡ್ಬಿಟ್ಟು ಅದ್ರ ಪ್ರಕಾರ ನಾವು ಮೆಜರ್ಮೆಂಟ್ ತಗೊಂಡು ಕಟ್ಸ್ ಮಾಡ್ತಾ ಇದ್ವಿ. ಸೊ ಇದು ಲೆಸ್ ಇನ್ವೇಸಿವ್, ರೋಬೋಟಿಕ್ ಇಸ್ ಲೆಸ್ ಇನ್ವೇಸಿವ್, ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ. ಸಾಫ್ಟ್ ಟಿಶ್ಯೂ ಇರಲಿ ಬೋನ್ ಇರಲಿ ಮಿನಿಮಲ್ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ಸ್ ತಗೊಳತ್ತೆ ಬೋನ್ ಕಟ್ಸ್. ಸಾಫ್ಟ್ ಟಿಶ್ಯೂನು ಎಷ್ಟು ಕಮ್ಮಿ ಡಿಸ್ಟರ್ಬ್ ಮಾಡುತ್ತೆ ಅಷ್ಟು ಬೇಗ ಪೇಷಂಟ್ ರಿಕವರ್ ಆಗ್ತಾರೆ. ಸೊ ರೋಬೋಟಿಕ್ ಇಸ್ ಮೋರ್ ಪ್ರಿಸೈಸ್ ಅಂತ ಹೇಳ್ಬೋದು.
1: ಓಕೆ ಸರ್, ಈಗ ಹೆಸರು ಕೇಳಿದ ತಕ್ಷಣನೇ ತುಂಬ ಜನಕ್ಕೆ ಅನ್ನಿಸ್ತಾ ಇರ್ಬೋದು ಏನು ಈ ಶಸ್ತ್ರಚಿಕಿತ್ಸೆ ರೋಬೋಟ್ ಮಾಡತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ, ಇದಕ್ಕೆ ನಿಮ್ಮ ಉತ್ತರ ಏನು?
0: ಇದು ಅಂದರೆ ರೋಬೋಟ್ ನಮ್ಮನ್ನ ಅಸಿಸ್ಟ್ ಮಾಡುತ್ತೆ ಬಟ್ ಅದಾಗಿ ಸರ್ಜರಿ ಮಾಡೋದಿಲ್ಲ. ಸೊ ನಮಗೆ ಈಗ ಇಂಟ್ರಾ ಆಪರೇಟಿವ್ ಏನಾದರೂ ಅದನ್ನು ನಮ್ಗೆ ರೀಡಿಂಗ್ಸ್ ಕೊಡುತ್ತೆ, ಈಗ ನಾವು ಮಾಡ್ತಿರೋದು ಸರಿ ಇದೆಯಲ್ಲ ಅಂತ ಡಬಲ್ ಕನ್ಫರ್ಮೇಷನ್ ಮಾತ್ರ. ಆ್ಯಂಡ್ ಡೆಫಿನೆಟ್ಲಿ ಅದು ಪ್ರಿಸಿಷನ್ ಏನಿದೆ ಅದು ಇಟ್ಸ್ ಹೆಲ್ಪ್ಫುಲ್. ಈಗ ನಾವು ಅಷ್ಟು ವರ್ಷದಿಂದ ಸರ್ಜರಿ ಮಾಡ್ಕೊಂಡು ಬಂದಿದ್ದೀವಿ, ಸೊ ಅವಾಗೂ ಇವಾಗೂ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ದಟ್ ಯು ನೋ ದಿಸ್ ಇಸ್ ಬೆಟರ್ ಅಂತ ನಮಗೂ ಅನಿಸ್ತಾ ಇದೆ ಈಗ.
1: ಓಕೆ ಸರ್, ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಅನ್ಸುತ್ತೆ ರೋಬೋಟಿಕ್ ಸರ್ಜರಿಯಲ್ಲಿ?
0: ಇದು ಅದೇ ನಾನು ಹೇಳ್ದಂಗೆ, ಫಸ್ಟು ಬಹಳ ಪ್ರಿಸೈಸ್ ಆಗಿದೆ, ಪೇಷಂಟ್ದು ಏನು ಅನಾಟಮಿ ಇದೆ ಅದನ್ನು ಕರೆಕ್ಟಾಗಿ ಸೈಜ್ ಇರಲಿ ಅಥವಾ ಅದ್ರದ್ದು ಏನು ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ ಅದನ್ನು ಪರ್ಫೆಕ್ಟಾಗಿ ಮಾಡುತ್ತೆ ಇದು.
1: ಓಕೆ,
0: ಎರಡನೇದು ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ, ಆಮೇಲೆ ಸಾಫ್ಟ್ ಟಿಶ್ಯೂ ಡಿಸೆಕ್ಷನ್ ನಾವು ಏನು ಓಪನ್ ಮಾಡ್ತೀವಿ ಅದು ಕೂಡ ಎಷ್ಟು ಬೇಕು ಈಗ ಅಷ್ಟೇ ಮಿನಿಮಲ್ ಓಪನ್ ಮಾಡ್ತೀವಿ. ಯಾಕಂದರೆ ನಾವು ಈಗ ಮುಂಚೆ ನಮ್ಗೆ ಎಷ್ಟು ವಿಸಿಬಿಲಿಟಿ ಬೇಕಿತ್ತು ಈ ರೋಬೋಟಿಕ್ ಜೊತೆ ಅಷ್ಟು ಬೇಕಿಲ್ಲ. ಸೊ ಅದರಿಂದ ಅಡ್ವಾಂಟೇಜ್.
1: ಓಕೆ ಸರ್, ಈಗ ನಿಮ್ಮ ಹತ್ರ ಒಬ್ಬರು ಪೇಷಂಟ್ ಬಂದರು ಅಂದಾಗ ಅವರಿಗೆ ಮಂಡಿ ನೋವು ಇರುತ್ತೆ, ನೀವು ಯಾವ ರೀತಿ ಸರ್ಜರಿ ಮಾಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ?
0: ಈಗ ಅವ್ರಿಗೆ ಡಿಪೆಂಡ್ಸ್, ಈಗ 1 ಕಂಪಾರ್ಟ್ಮೆಂಟು ಅಥವಾ 2 ಕಂಪಾರ್ಟ್ಮೆಂಟು. ಈಗ ಮಂಡಿಯಲ್ಲಿ 2 ಕಂಪಾರ್ಟ್ಮೆಂಟ್ ಇರುತ್ತೆ, ಮೀಡಿಯಲ್ ಮತ್ತು ಲ್ಯಾಟ್ರಲ್ ಅಂತ ಹೇಳ್ತೀವಿ. ಸೊ ಬರೀ ಮೀಡಿಯಲ್ ಕೊಂಡೈಲ್ ಹೋಗಿದೆ, ಬೇರೆದೆಲ್ಲ ಚೆನ್ನಾಗಿದೆ, ಲಿಗಮೆಂಟ್ಸ್ ಚೆನ್ನಾಗಿದೆ, ಲ್ಯಾಟ್ರಲ್ ಕೊಂಡೈಲ್ ಚೆನ್ನಾಗಿದೆ ಅಂದಾಗ ಯೂಶ್ವಲಿ ಬರೀ ನಾವು ಯೂನಿಕಾಂಡಿಲರ್ ನೀ ರಿಪ್ಲೇಸ್ಮೆಂಟ್ದು ಆಪ್ಷನ್ ಕೊಡ್ತೀವಿ. ಅಂದರೆ ಬರೀ ಒಂದು ಭಾಗ, ಮಂಡಿದ ಒಂದು ಭಾಗ ಮಾತ್ರ ರೀಪ್ಲೇಸ್ ಮಾಡೋದು. ಸೊ ಅದನ್ನು ಫಸ್ಟ್ ಆಪ್ಷನ್ ಕೊಡ್ತೀವಿ. ಇಲ್ಲ ಇದು ಲಿಗಮೆಂಟ್ ಡ್ಯಾಮೇಜ್ ಆಗಿದೆ ಅಥವಾ ಇವರಿಗೆ ಬೇರೆ ರುಮಟಾಯ್ಡ್ ಇದೆ ಅಥವಾ ಗೌಟ್ ಇದೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದಾಗ ಅವಾಗ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸಜೆಷನ್ ಮಾಡ್ತೀವಿ.
1: ಓಕೆ, ಸೊ ಇವಾಗ ಇಟ್ ಇಸ್ ಅಪ್ ಟು ದ ಪೇಷಂಟ್ ಯಾರು ಅವ್ರಿಗೆ ಕನ್ವೆನ್ಷನಲ್ ಬೇಕಾ ರೋಬೋಟಿಕ್ ಬೇಕಾ ಅನ್ನುವಂಥದ್ದು, ಹೌದಾ?
0: ಅದು ಒಂದು ಆಪ್ಷನ್, ಎಸ್, ಪೇಷಂಟ್ಗೆ ಡಿಪೆಂಡೆಂಟ್ ಅದು.
1: ಓಕೆ ಸರ್, ಇವಾಗ ಖರ್ಚು ವೆಚ್ಚದ ಬಗ್ಗೆ ನೋಡೋದಾದರೆ ಎರಡರ ಮಧ್ಯೆ ಯಾವುದು ಕನ್ವೀನಿಯಂಟ್ ಅಂತ ಹೇಳ್ತೀರಾ?
0: ಈಗ ಕಾಸ್ಟ್ ವೈಸ್ ಬೋತ್

0: ದ ಸೇಮ್, ಆಲ್ಮೋಸ್ಟ್ ದ ಸೇಮ್, ಮೇ ಬಿ ಆನ್ ಭಾಳ ಕಮ್ಮಿ ಡಿಫ್ರೆನ್ಸ್ ಇರುತ್ತೆ. ಇಟ್ಸ್ ನಾಟ್ ಅಬೌಟ್ 40 to 50,000 ರುಪೀಸ್ ಡಿಫ್ರೆನ್ಸ್ ಇದೆ ಎರಡರಲ್ಲಿ.
1: ಓಕೆ ಸರ್, ಹಾಗೆ ಈಗ ಈ ಎರಡೂ ಒಂದು ಶಸ್ತ್ರಚಿಕಿತ್ಸೆ ಅಂತ ನೋಡಿದಾಗ ಯಾರಾದರೂ ಇವಾಗ ಪೇಷೆಂಟು ನಾನು ಇದನ್ನೂ ತಗೊಳ್ಬಹುದಾ ಅದನ್ನೂ ತಗೊಳ್ಬಹುದಾ ಅನ್ನೋ ಒಂದು ಡೈಲೆಮಾಲಿ ಇರ್ತಾರೆ, ಅವರಿಗೆ ನೀವು ಏನು ಹೇಳಬಹುದು ಅಂದರೆ ಯಾರು ಬೇಕಾದರೂ ಯಾವ್ದು ಬೇಕಾದರೂ ಸರ್ಜರಿ ಮಾಡಬಹುದು.
0: ಬಟ್ ನನ್ನ ಎಕ್ಸ್ಪೀರಿಯನ್ಸ್, ನಾನೀಗ ಅಷ್ಟು ವರ್ಷದಿಂದ ಏನು ಕನ್ವೆನ್ಷನಲ್ ಸರ್ಜರಿ ಮಾಡ್ತಾ ಇದ್ದೀನಿ, ಇವತ್ತು ರೋಬೋಟಿಕ್ ಮಾಡಾದ್ಮೇಲೆ ನನಗನ್ಸ್ದಂಗೆ ಎಲ್ರಿಗೂ ರೋಬೋಟಿಕ್ ಮಾಡೋದೇ ಒಳ್ಳೇದಂತ ನನಗನ್ಸುತ್ತೆ ಪರ್ಸ್ನಲ್. ಇದು
1: ಯಾಕೆ ಸರ್?
0: ಬಿಕಾಸ್ ನನಗೆ ಗೊತ್ತಿರಂಗೆ, ನಾ ಅದೇ ಈಗ ನಾವು ಏನು ಬೋನ್ ಕಟ್ಸ್ ತಗೋತಾ ಇದ್ದೀವಿ ಭಾಳ ಕಮ್ಮಿ ಕಟ್ ತಗೋತಾ ಇದ್ದೀನಿ ಮುಂಚೆಕ್ಕಿಂತ. ಎಕ್ಸ್ಪೋಜರ್ ಕಮ್ಮಿ ಇದೆ, ರಿಕವರಿ ಫಾಸ್ಟರ್ ಇದೆ. ಅದನ್ನೇ ಮುಂಚೆ ಎಲ್ಲ ನಾನು ನೋಡಿದಂಗೆ ನಮ್ಮ ಪೇಷೆಂಟ್ಸ್ ಒಂದೊಂದು ತಿಂಗಳೆದ್ರೂ ವಾಕರ್ ಬಿಡ್ತಾ ಇರಲಿಲ್ಲ, ಈಗ ಒಲ್ಗೆ ಬೀಚಕ್ಕೆ ಬಂದಾಗ 15 ದಿವಸದಲ್ಲಿ ವಾಕರ್ ಇಲ್ಲದೆ ನಡ್ಕೊಂಡು ಬರ್ತಾರೆ ನಮ್ಮ.
1: ಓಕೆ, ಹಾಗಿದ್ರೆ ಈಗ ಕನ್ವೆನ್ಷನಲ್ ಸರ್ಜರಿಗೂ ರೋಬೋಟಿಕ್ ಸರ್ಜರಿಗೂ ಡಿಫ್ರೆನ್ಸ್ ಹೇಳ್ತಾ, ಈಗ ನೀವು ಸರ್ಜರಿ ಮಾಡಿರೋರು ಎಷ್ಟು ದಿನದ ನಂತರ ಮತ್ತೆ ನಿಮ್ಮ ಹತ್ರ ಚೆಕಪ್ಗೆ ಬರಬೇಕಾಗುತ್ತೆ?
0: ಯೂಶ್ವಲಿ ಫಸ್ಟ್ ಡಿಸ್ಚಾರ್ಜ್ ಮಾಡಿದ 5 ದಿವಸಕ್ಕೆ ಒಂದ್ಸತಿ ಗಾಯ ನೋಡೋದಕ್ಕೆ ಕರಿತೀವಿ, ಆಮೇಲೆ ಇನ್ನು ಟೋಟಲ್ ಸರ್ಜರಿ ಆಗಿದ 15 ದಿವಸಕ್ಕೆ ಒಲ್ಗೆ ಬಿಚ್ಚಿಕೊಡ್ತೀವಿ.
1: ಓಕೆ, ಎರಡು ಸರ್ಜರಿಯಲ್ಲೂ. ಓಕೆ, ಈಗ ರೋಬೋಟಿಕ್ ಸರ್ಜರಿ ಮಾಡಿಸ್ಕೊಂಡವರಿಗೆ ಮತ್ತೆ ಈ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಅನ್ನುವಂಥದ್ದು ಇರಲ್ವಾ?
0: ಅಂದರೆ ಡೆಫಿನೆಟ್ಲಿ ಕನ್ವೆನ್ಷನ್ಗಿಂತ ಒಂದು 5 ವರ್ಷ ಜಾಸ್ತಿನೇ ಬಾಳಿಕೆ ಬರುತ್ತೆ ರೋಬೋಟಿಕ್.
1: ಓಕೆ, ಅವರು ಇಫ್ ಇನ್ ಕೇಸ್ ಏನೋ ಆಗಿ ಅವರಿಗೆ ಮಂಡಿ ಏಟಾಗಿ ಆಗ ಏನಾದರೂ ಇದಕ್ಕೆ ತೊಂದರೆ ಆಗುವಂಥದ್ದು ಇದೆಯಾ?
0: ಹೌದು, ಇದು ಯೂಶ್ವಲಿ ಈ ಥರ ಸಡನ್ ಆಗಿ ಸ್ವಲ್ಪ

0: ನಾವು ಮುಂಚೆನೆ ಪೇಷಂಟ್ ಒಂದು ಸರ್ಜರಿಗೆ 2 ದಿವಸ ಮುಂಚೆನೆ ಸಿ ಟಿ ಸ್ಕ್ಯಾನ್ ಮಾಡಿ ಅದನ್ನು ರೋಬೋಟಲ್ಲಿ ಫೀಡ್ ಮಾಡ್ತೀವಿ.
1: ಓಕೆ,
0: ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಇಂಟ್ರಾ ಆಪರೇಟಿವ್, ನಮಗೀಗ ಅದನ್ನು ಮ್ಯಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ.
1: ಓಕೆ,
0: ಸೊ ಇದೊಂದು ಇಮೇಜ್ ಬೇಸ್ಡ್ ರೋಬೋಟ್.
1: ಓಕೆ ಸರ್, ಹಾಗೆ ಈಗ ನೀವು ಹೇಳ್ತಾ ಇದ್ರಿ ಯೂನಿಕಾಂಡ್ಯುಲರ್ ರಿಪ್ಲೇಸ್ಮೆಂಟ್ ಅಂತ,
0: ಹೌದು,
1: ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬಹುದಾ?
0: ಈಗ ಯೂನಿಕಾಂಡ್ಯುಲರ್ ಇಸ್ ರಿಲೇಟಿವ್ಲಿ ನ್ಯೂ, ಅಂದರೆ ಈಗ ಮೈಸೂರಲ್ಲಿ ಹಾರ್ಡ್ಲಿ 1-3 ಸರ್ಜನ್ ಮಾಡ್ತಾ ಇರ್ಬೋದು ಅದು. ಬಟ್ ಅದು ಭಾಳ ಬೆನಿಫಿಷಿಯಲ್ ಇದೆ, ಯಾಕಂದರೆ ನಾವು ಯಂಗ್ ಪೇಷೆಂಟ್ಸಲ್ಲಿ ಅದನ್ನು ಮಾಡಿದ್ರೆ ಅವ್ರು 2 ದಿವಸ 3 ದಿವಸ ಅಲ್ಲಿ ಓಡಾಡೋಕ್ಕೆ ಶುರು ಮಾಡ್ತಾರೆ, ವಾಕರ್ ಇಲ್ಲದೇನು ನಡೀತಾರೆ. ಆಮೇಲೆ ಇದ್ರದ್ದು ರಿಕವರಿ ಫಾಸ್ಟ್ ಇದೆ. ಯಂಗರ್ ಪೇಷೆಂಟ್ಸ್ ಇದ್ದಾಗ ನೀವು ಹೇಳಿದ್ರಿ ಈಗ ಎಷ್ಟು ಏಜ್ಗೆ ಮಾಡ್ಬೋದು ಅಂತ, ಸೊ ಇದು ಭಾಳ ಕಮ್ಮಿ ಇದೆ ಏಜ್, 45 ಇದ್ದಾರೆ, 50 ಇದ್ದಾರೆ. ಅಂಥ ಪೇಷೆಂಟ್ ಮಾಡಲೇಬೇಕಂತ ಬಂದಾಗ ಬೇರೆ ಲಿಗಮೆಂಟ್ಸ್ ಅಥವಾ ಬೇರೆ ಕಂಪಾರ್ಟ್ಮೆಂಟ್ಸ್ ಏನಾದ್ರೆ ಯೂನಿಕಾಂಡಿಲ್ ಇಸ್ ದ ಫಸ್ಟ್ ಚಾಯ್ಸ್.
1: ಓಕೆ ಸರ್, ಈಗ ಮಂಡಿ ರಿಪ್ಲೇಸ್ಮೆಂಟ್ ಅಂತ ತಗೊಂಡ ತಕ್ಷಣ ಎಲ್ಲರಿಗೂ ಒಂದು ಸಾಮಾನ್ಯ ಯೋಚನೆ ಏನು ಬರುತ್ತೆ ಅಂದರೆ ಇಡೀ ಮಂಡಿ ಚಿಪ್ಪನ್ನು ರಿಪ್ಲೇಸ್ ಮಾಡ್ತಾರಾ, ಅಥವಾ ಹೇಗೆ ಇರುತ್ತೆ ಆ ಶಸ್ತ್ರಚಿಕಿತ್ಸೆ ಅನ್ನೋವಂಥದ್ದು, ಅದ್ರ ಬಗ್ಗೆ ಏನು ಹೇಳಬಹುದು ನೀವು?
0: ಅದು ಈಗ ಮಂಡಿಯಲ್ಲಿ ಎಷ್ಟು ಕಾರ್ಟಿಲೇಜ್ ಇದೆ ಅದನ್ನು ಪೂರ್ತಿ ರಿಪ್ಲೇಸ್ ಮಾಡ್ತೀವಿ ನಾವು.
1: ಓಕೆ,
0: ಎರಡು ಭಾಗನು, ಫೀಮರ್ ಬೋನ್ ಮತ್ತು ಟಿಬಿಯಾ ಬೋನ್ ಮೇಲೆ ಏನು ಕಾರ್ಟಿಲೇಜ್ ಇದೆ, ಏನು ವೇರಿಯಂಟ್ ಇರೋ ಅದನ್ನು ರಿಪ್ಲೇಸ್ ಮಾಡ್ತೀನಿ ಪ್ರೊಸೆಸಸ್ನಲ್ಲಿ.
1: ಓಕೆ ಸರ್, ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂತ ತಗೊಂಡ್ರೇನೆ, ಈಗ ಕನ್ವೆನ್ಷನಲ್ಗೂ ರೋಬೋಟಿಕ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರಿ.
0: ಹೌದು,
1: ಈಗ ಕನ್ವೆನ್ಷನಲ್ ಮಾಡಿಸ್ಕೊಂಡವರು ಸ್ವಲ್ಪ ಸಮಯ ತಗೊಳ್ತಾರೆ ನಡಿಲಿಕ್ಕೆ, ರೋಬೋಟಿಕ್ ಮಾಡಿಸ್ಕೊಂಡವರು ಇಮಿಡಿಯೇಟ್ ಆಗಿ ನಡೀತಾರೆ ಅಂತ ಹೇಳಿದ್ರು. ಎರಡಕ್ಕೂ ಖರ್ಚು ವೆಚ್ಚದಲ್ಲೇನೂ ಅಷ್ಟು ಡಿಫ್ರೆನ್ಸ್ ಇಲ್ಲ ಅಂದ್ರು, ಯಾಕೆ ರೋಬೋಟಿಕ್ಗೆ ಜನ ಹೋಗಬೇಕು ಅಂತ ಹೇಳ್ತೀರಾ?
0: ಈಗ ನೀವು, ನಾವು ಸ್ವಲ್ಪ ವರ್ಷ ಹಿಂದೆ ಗೂಗಲ್ ಮ್ಯಾಪ್ ಇಲ್ದು ಎಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ವಿ, ಇವತ್ತು ಯಾಕೆ ಗೂಗಲ್ ಮ್ಯಾಪ್ ಹಾಕಿ ಹೋಗ್ತೀವಿ?
1: ಅಪ್ಡೇಟ್ ಆಗಿರೋದು,
0: ಅಪ್ಡೇಟು, ಪ್ರಿಸಿಷನ್, ಟ್ರಾಫಿಕ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಟು ಗೈಡ್ ಅಸ್ ಬೆಟರ್.
1: ಓಕೆ,
0: ಅಷ್ಟೇ.
1: ಓಕೆ, ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಒಂದು ಯಶಸ್ಸು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳ್ತೀರಾ?
0: ಡೆಫಿನೆಟ್ಲಿ ಅನದರ್ 10-15% ಏನು ಡೆಫಿಸಿಟ್ ಇತ್ತು ನಮಗೆ ರೆಗ್ಯುಲರ್ ಕನ್ವೆನ್ಷನ್, ಐ ಥಿಂಕ್ ದಿಸ್ ವಿಲ್ ಮೇಕ್ ಅಪ್ ಫಾರ್ ದಟ್.
1: ಓಕೆ, ಹಾಗೆ ಈ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದ ತಕ್ಷಣ ಒಂದಷ್ಟು ತಪ್ಪು ಕಲ್ಪನೆಗಳಿದೆ ನಮ್ಮ ಕೇಳುಗರಲ್ಲಿ ಆಗಿರಬಹುದು, ಜನಸಾಮಾನ್ಯರಲ್ಲಿ ಅಂತಲೇ ತಗೊಂಡ್ರೆ ತುಂಬಾ ತಪ್ಪು ಕಲ್ಪನೆಗಳಿದೆ. ಆ ತಪ್ಪು ಕಲ್ಪನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ಅದೇ ಮೇನ್ಲಿ ಎಲ್ರಿಗೂ, ಅದೇ ಯಾರಿಗೋ ಕಷ್ಟ ಆಗಿರೋರ್ನ ನೋಡಿರ್ತಾರೆ, ಅವರು ಇದನ್ನು ಮಾಡಿಸ್ಕೊಳ್ಳೇಬೇಡಿ ಅಂತ ಹೇಳಿರ್ತಾರೆ ಅವ್ರನ್ನ. ಸೊ ಅದನ್ನೇ ನಂಬ್ಕೊಂಡು ಅವರು ಹಾಗೆ ಇದ್ಬಿಡ್ತಾರೆ. ಬಟ್ ಚೆನ್ನಾಗಾಗಿರೋರು ಓಡಾಡ್ತಿರೋರ್ನ ಅವರು ನನ್ನ ಪ್ರಕಾರ ಅವ್ರದ್ದು ಒಪಿನಿಯನ್ ತಗೊಂಡಿಲ್ಲ. ಬಟ್ ಸೊ ನಮ್ಮ ಪ್ರಕಾರ ಅದೇ ಲೈಕ್ ಹೇಳ್ದಂಗೆ ಎಲ್ಲ ಸರ್ಜರಿ 1-2% ಕಾಂಪ್ಲಿಕೇಶನ್ ಇರುತ್ತೆ. ಸೊ 98% ಚೆನ್ನಾಗಾಗ್ತಾರೆ. ಸೊ ಐ ಫೀಲ್ ಗಾಬರಿ ಆಗಂಥದ್ದು ಏನೂ ಇಲ್ಲ, ಧೈರ್ಯವಾಗಿ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಅವ್ರು ನೋವು ಇಲ್ಲದಂಗೆ ಮುಂದೆ ಎಲ್ಲ ಜೀವನ ಕಳಿಬೋದು.
1: ಓಕೆ ಸರ್, ಇವಾಗ ಸರ್ಜರಿ ಮಾಡಿಸ್ಕೊಳ್ಬೇಕಾ ಬೇಡವಾ ಅಂತ ಗೊಂದಲದಲ್ಲಿರೋರಿಗೆ ನೀವು ಧೈರ್ಯ ಹೇಳಬೇಕು ಅಂದರೆ ಹೇಗೆ ಹೇಳಬಹುದು?
0: ಧೈರ್ಯ ಅಂದರೆ ಅದೇ ನಾನು ಹೇಳ್ದಂಗೆ, ಇದು ಅಷ್ಟು ಎದುರ್ಕೊಳ್ಳೋಂಥದ್ದು ಏನೂ ಇಲ್ಲ, ಇಟ್ಸ್ ಲೈಕ್ ಎನಿ ಅದರ್ ರುಟೀನ್ ಸರ್ಜರಿ. ಸೊ ನಾವು ಇದನ್ನು ಮ್ಯಾಕ್ಸಿಮಮ್ ಕೇರ್ ತಗೊಂಡೇ ಮುಂದುವರಿತೀವಿ, ಯಾರಿಗೂ ತೊಂದರೆ ಆಗದೇ ಇರೋಂಗೆ ನೋಡ್ಕೊಂಡೇ ಮಾಡ್ತೀವಿ. ಸೊ ನನ್ನ ಪ್ರಕಾರ ಗಾಬರಿಯಾಗಿ ಅಥವಾ ಅದಕ್ಕೋಸ್ಕರ ಎದುರ್ಕೊಂಡು ಡಿಲೇ ಮಾಡಿ ಅವ್ರ ಕ್ವಾಲಿಟಿ ಆಫ್ ಲೈಫ್ನ ಕಮ್ಮಿ ಮಾಡಬಾರ್ದಂತ ನನ್ನ ಅಡ್ವೈಸ್.
1: ಓಕೆ ಸರ್, ಇದೀಗ ಒಂದು ಜಾಹೀರಾತನ್ನು ಕೇಳಿ ನಮ್ಮ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ.
2: ರಮೇಶ್ ಅವರೇ, ಇಷ್ಟು ದಿನವರೆಗೂ ಸ್ಟಿಕ್ ಹಿಡ್ಕೊಂಡು ವಾಕಿಂಗ್ ಬರ್ತಾ ಇದ್ರಿ, ಇವತ್ತು ನೋಡಿದ್ರೆ ಇಷ್ಟು ಫಾಸ್ಟ್ ಆಗಿ ವಾಕ್ ಮಾಡ್ತಾ ಇದೀರಾ?
3: ಹೌದು, ಯಾಕಂದ್ರೆ ನಾನು ಅಪೋಲೋ BGS ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸಿದೆ, ರಿಕವರಿ ಅಂತೂ ಫಾಸ್ಟ್ ಆಗಾಯ್ತು.
2: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
2: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ. ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
4: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
5: ಅಪ್ಪ, ಡಾಕ್ಟರ್ ನಿಮ್ಗೆ ರೋಬೋಟಿಕ್ ಸರ್ಜರಿ ಸಜೆಸ್ಟ್ ಮಾಡಿದ್ದಾರೆ.
6: ರೋಬೋಟಾ? ಇದು ಸೇಫಾ? ಕಾಸ್ಟ್ಲಿ ಆಗುತ್ತೋ ಏನೋ?
7: ಎಕ್ಸ್ಪೀರಿಯನ್ಸ್ಡ್ ಆರ್ಥೋಪೆಡಿಕ್ ಸರ್ಜನ್ಸ್ ಮಾಡೋದು, ರೋಬೋಟ್ಸ್ ಪ್ರಿಸಿಷನ್ ಗೆ ಹೆಲ್ಪ್ ಮಾಡುತ್ತೆ.
2: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
5: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ. ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
4: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
1: ಕೇಳಿದ್ರೆ ಮತ್ತೊಮ್ಮೆ ಅಪೋಲೋ BGS ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಡಾಕ್ಟರ್ ನೀವೀಗ ಹೇಳ್ತಾ ಇದ್ರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀ ಜಾಯಿಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ, ಇದೇ ರೀತಿ ಬೇರೆ ಯಾವ ಯಾವ ಜಾಯಿಂಟ್ಗಳ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು ಅಂತ ಹೇಳ್ತೀರಾ?
0: ಈಗ ನಮ್ಮ ಅದೇ ನಮ್ಮ ಇಂಡಿಯನ್ ಸಿನಾರಿಯಲ್ಲಿ ಕಾಮನೆಸ್ಟ್ ಇಸ್ ನೀ ರಿಪ್ಲೇಸ್ಮೆಂಟ್, ಅದಿಲ್ಲದೆ ನೆಕ್ಸ್ಟ್ ಕಾಮನೆಸ್ಟ್ ಹಿಪ್ ರಿಪ್ಲೇಸ್ಮೆಂಟ್ ಕೂಡ ಮಾಡ್ತೀವಿ.
1: ಓಕೆ,
0: ಸೊ ಅದು ಕೂಡ ನಮ್ಮಲ್ಲಿ ಮ್ಯಾಕೋ ರಾಬೋಟಲ್ಲಿ ಸಾಫ್ಟ್ವೇರ್ ಇದೆ, ಅದರಲ್ಲೂ ಹಿಪ್ ರಿಪ್ಲೇಸ್ಮೆಂಟ್ ಕೂಡ ರೋಬೋಟಿಕ್ ಸರ್ಜರಿ ಮಾಡ್ಬೋದು. ಆಮೇಲೆ ಅದಿಲ್ಲದೆ ನೆಕ್ಸ್ಟ್ ಕಾಮನ್ ಮತ್ತು ಶೋಲ್ಡರ್ ಸರ್ಜರೀಸು ಕೂಡ ಮಾಡ್ತೀವಿ. ಶೋಲ್ಡರ್ ರಿಪ್ಲೇಸ್ಮೆಂಟ್ ಬರುತ್ತೆ, ಟೋಟಲ್ ರಿಪ್ಲೇಸ್ಮೆಂಟ್ ಬರುತ್ತೆ.

0: ಮತ್ತೆ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ಬರುತ್ತೆ, ಅದಾದಮೇಲೆ ಎಲ್ಬೋ ರಿಪ್ಲೇಸ್ಮೆಂಟ್ ಕೂಡ ಮಾಡಬಹುದು.
1: ಓಕೆ, ಇದೆಲ್ಲಾನು ರೋಬೋಟಿಕ್ ಸರ್ಜರಿನೇ ಮಾಡಬಹುದಾ?
0: ಮಾಡ್ಬೋದು, ಎಲ್ಲಾನು ಮಾಡ್ಬೋದು.
1: ಓಕೆ, ಇದೀಗ ನಮ್ಮ ಕೇಳುಗರು ನಿಮ್ಮನ್ನ ಪ್ರಶ್ನೆ ಕೇಳುವಂತ ಸಮಯ ಬಂದಿದೆ, ಅವರಿಗೆ ಇನ್ನೊಂದ್ಸಲಿ ನಮ್ಮ ನಂಬರ್ನ ಹೇಳ್ಬಿಡೋಣ. ಕೇಳುಗರೆ, ನೀವು ಕರೆ ಮಾಡಿ ನಮಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 251-258-2, ಮತ್ತೊಂದು 251-508-9, ಮೈಸೂರಿನ STD ಕೋಡ್ 0821. ಹಾಗಿದ್ರೆ ಮೊದಲ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
2: ನಮಸ್ಕಾರ.
1: ನಮಸ್ತೆ, ಯಾರು ಎಲ್ಲಿಂದ?
2: ಶ್ರೀನರಸೀಪುರ ತಾಲೂಕು ಸೋಸ್ಟರ್. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಪ್ರಶ್ನೆ ಇದೆ?
1: ಕೇಳಿ ಕೇಳಿ, ಡಾಕ್ಟರ್ ಇದಾರೆ, ಕೇಳಿ ಪ್ರಶ್ನೆ.
0: ನಮಸ್ಕಾರ, ಹೇಳಿ.
2: ನಮಸ್ಕಾರ ಗುರುಗಳಿಗೆ. ಗುರುಗಳೇ, ಮಂದಿ ನಾವು ಆಪರೇಷನ್ ಆದ್ಮೇಲೆ ಭಾರ ಬರ್ಬೋದು ಅಂತ ಒಂದ್ ಪ್ರಶ್ನೆ. ಏನೇ ಪ್ರಶ್ನೆ, ಈ ಮಂಡಿ ನೋವು ನಿಮ್ಮ ಅನುಭವದಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಬರುತ್ತೋ ಗಂಡಸರಲ್ಲಿ ಜಾಸ್ತಿ ಬರುತ್ತೋ ಅಂತ ಏನೇ ಪ್ರಶ್ನೆ ಗುರುಗಳೇ?
0: ಓಕೆ, ಈಗ ನೀವು ಫಸ್ಟ್ ಪ್ರಶ್ನೆಗೆ ಉತ್ತರ ಹೌದು, ಮಂಡಿ ಆಪರೇಷನ್ ಆದ್ಮೇಲೆ ಭಾರ ಎಲ್ಲ ಊರ್ಬಹುದು. ಎರಡನೇದು, ಇದು ಹೆಂಗಸರಲ್ಲಿ ಮೋರ್ ಕಾಮನ್, ಗಂಡಸರ್ಕಿಂತ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತೀವಿ ಇದನ್ನ. ಓಕೆ,
1: ಯಾಕೆ ಹೆಂಗಸರಲ್ಲಿ ಜಾಸ್ತಿ ಅಂತ ಹೇಳ್ತೀರಾ ಸರ್?
0: ಸೊ ಇದು ಮೇನ್ಲಿ ಏನಕ್ಕೆ ಆರ್ಥರೈಟಿಸ್ ಡೆವಲಪ್ ಆಗುತ್ತೆ ನಮ್ಮ ಇಂಡಿಯನ್ಸ್ ಅಲ್ಲಿ ಅಂದ್ರೆ, ನಾವು ಕೆಳಗೆ ಕೂರ್ತೀವಿ, ಎದ್ದೋಳ್ತೀವಿ. ಸೊ ಅದ್ರಲ್ಲಿ ಇರೋದ್ರಲ್ಲಿ ಲೇಡೀಸ್ ಅದನ್ನ ಜಾಸ್ತಿ ಮಾಡ್ತಾರೆ, ಕೆಲಸಕ್ಕೋಸ್ಕರ ಕೆಳಗೆ ಬಗ್ಗೋದು, ಮಾಡೋದು, ಕೆಳಗೆ ಕೂರೋದು, ಎತ್ತೋದು. ಸೊ ಮೇನ್ ಎರಡು ಕಾರಣಗಳು ಇಲ್ಲಿ ನಾವು ನೋಡ್ದಂಗೆ, ಕೆಳಗೆ ಕೂರೋದು ಅಥವಾ ಮೆಟ್ಲು ಜಾಸ್ತಿ ಹತ್ತಿಳಿಯೋರ್ಗೆ ಈ ತರ ಆಗುತ್ತೆ.
1: ಓಕೆ, ಮುಂದಿನ ಕರೆ ನೋಡೋಣ. ನಮಸ್ತೆ, ಯಾರು ಎಲ್ಲಿಂದ? ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಮೈಸೂರಿಂದ ಶೈಲಜಾ ಅಂತ.
1: ಶೈಲಜಾ ಅವರೇ, ಒಂಚೂರು ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡ್ತೀರಾ?
3: ಆಯ್ತು ಮೇಡಮ್,
1: ಕೇಳಿ ಡಾಕ್ಟರ್ ಇದಾರೆ ಪ್ರಶ್ನೆ.
3: ಇದು ಮಂಡಿಯ
1: ಹಲೋ,
3: ಸ್ವಲ್ಪ ತುಂಬಾ ನರದ ತರ ನೋವು ಬರುತ್ತಲ್ಲ, ಚಿಲುಕು ಚಿಲುಕು ಹೊಡೆದಂಗೆ ಆಗುತ್ತಲ್ಲ.
0: ಅದೀಗ ಇದು ಮಂಡಿ ಹತ್ರ ನೋವು ಕಾಣಿಸ್ಕೊಳ್ಳೋದು ಬರೀ ಮಂಡಿಯಿಂದ ತೊಂದರೆಯಿಂದ ಆಗದೆ ಇರ್ಬೋದು. ಒಂದೊಂದ್ಸತಿ ಬೆನ್ನೆಲ್ಲು ನರ ಒತ್ತಿದ್ರು ನೀವು ಹೇಳ್ದಂಗೆ ಅದರಿಂದನು ಕಾಲು ಎಳ್ತಾ ಬರ್ಬೋದು, ಅದು ಮಂಡಿ ಹತ್ರ ಕಾಣಿಸ್ಕೋಬಹುದು. ಸೊ ಅದು ಪರೀಕ್ಷೆ ಮಾಡಿದ್ರೆ ನಾನು ಹೇಳ್ಬೋದಮ್ಮ ಏನಾಗಿದೆ ಅಂತ.
3: ಇದು ಮಂಡಿ ಬ್ಯಾಕ್ ಸೈಡು ಒಂದ್ ಸ್ವಲ್ಪ ಇದು ಹಸಿರು ತರ ಕಾಣುತ್ತಲ್ಲ, ಯಾಕೆ ಒಳ್ಳೆ ನರಗಳೆಲ್ಲ?
0: ಅದು ವ್ಯಾರಿಕೋಸ್ ವೇನ್ಸ್ ಇಂದ ಆಗಿರಬಹುದು. ಸೊ ಅದಕ್ಕೂ ಬೇರೆ ತರ ಸ್ಕ್ಯಾನಿಂಗ್ ಮಾಡ್ತೀವಿ.
3: ಮಂಡಿ ಮಾತ್ರ ನೋವು, ಅದು ನೋವು ಕಾಣಲ್ಲ, ಕಾಣುತ್ತೆ ಕೈಗೆ, ಹಿಂಗಂದ್ರೆ ನರ ಸಿಗುತ್ತೆ ಕೈಗೆನೆ ಒಳ್ಳೆ ಇದು ತರ.
0: ಅದೇ, ಅದು ವ್ಯಾರಿಕೋಸ್ ವೇನ್ಸ್ ತರ ಆಗಿರುತ್ತೆ. ಸೊ ಮಂಡಿ ಸಮದೋಗದಿಂದ ಆಗ್ತಾ ಇರ್ಬೋದು. ಸೊ ಅದು ಎಕ್ಸ್ರೇ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ, ಏನ್ ಮಂಡಿಯಿಂದ ನೋವು ಇದೆಯಾ ಅಥವಾ ಬೇರೆ ಏನೋ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ.
1: ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಶೈಲಜಾ ಅವರೇ, ಮುಂದಿನ ಕರೆ. ಹಲೋ,
4: ನಮಸ್ತೆ ಮೇಡಮ್, ನಂಜುಗೂಡಿ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಹೇಳಿ ಮಹೇಶ್ ಅವರೇ, ಡಾಕ್ಟರ್ ಇದಾರೆ, ಕೇಳಿ ಪ್ರಶ್ನೆ.
4: ಡಾಕ್ಟರ್ ಸಾಹೇಬ್ ನಮಸ್ತೆ ಸರ್, ಸಿಂಪಲ್ ಎರಡು ಪ್ರಶ್ನೆ ಇದೆ.
0: ಎಸ್ ಹೇಳಿ ಮಹೇಶ್ ಅವರೇ.
4: ಸರ್, ಮೊದಲನೇದು, ಇವತ್ತು ನಾವು ಮಾಡಿ ಮನೆ ಮೇಲೆ ವಾಸ ಮಾಡ್ತಾ ಇರ್ತೀವಿ, ಹಲವಾರು ಮಂದಿ ನಾವು ಕೆಳಗೆ ಇಳಿಯಕ್ಕೆ ಆಗಲ್ಲ, ಈ ಕಸ ನೋವು ಬೇಕಾದ್ರೆ ಇದು ದಾರ ಕಟ್ಟೆ ಕೆಳಗೆ ಬರ್ತೀವಿ, ಅಷ್ಟೊಂದು ಮಂಡಿ ನೋವು ಕಾಣಿಸ್ಕೊತಾ ಇರ್ತದೆ, ಇದಕ್ಕೆ ಪರಿಹಾರ ಹೆಂಗೆ ಅಂತ?
0: ಎಷ್ಟು ವಯಸ್ಸು ಎಷ್ಟು ನಿಮಗೆ?
4: 42 ವರ್ಷ.
0: ನೀವು ಅದೇ ಫಸ್ಟ್ ಎಕ್ಸ್ರೇ ಮಾಡಿ ನೋಡ್ಬೇಕು ಏನ್ ಸ್ಟೇಟಸ್ ಇದೆ ನಿಮ್ ಮಂಡಿದು. ಎರಡನೇದು, ಸ್ವಲ್ಪ ಮಂಡಿದ ಮಾಂಸ ಕಂಡ ಗಟ್ಟಿ ಮಾಡೋಂಥದ್ದು ಎಕ್ಸಸೈಸ್ಗಳು ಮಾಡ್ಬೇಕು ನೀವು ರೆಗ್ಯುಲರ್ ಆಗಿ. ಸೊ ಮಾಂಸ ಗಟ್ಟಿ ಇದ್ರೆ ಆಟೋಮೆಟಿಕ್ಲಿ ನೋವು ಕೂಡ ಕಮ್ಮಿ ಆಗುತ್ತೆ, ಯಾಕಂದ್ರೆ ನಿಮ್ಮ ವಯಸ್ಸಲ್ಲಿ ಇಷ್ಟು ನೋವು ಬರಬಾರ್ದಿಲ್ಲ. ಅಥವಾ ನಿಮ್ಗೇನಾದ್ರೂ ಏಟ್ ಆಗಿ ಅದೇನಾದ್ರೂ ಮೆನಿಸ್ಕಲ್ ಟೇರ್ ಅಥವಾ ಲಿಗಮೆಂಟ್ ಇಂಜುರಿ ಇದ್ರು ಕೂಡ ಈ ತರ ಆಗ್ಬಹುದು.
4: ಎರಡನೇ ಪ್ರಶ್ನೆ,
0: ಹಾ,
4: ನಮ್ಗೆ ಈ ತರ ಸಮಸ್ಯೆ ಬಂದ ಬಿಪಿಎಲ್ ಕಾರ್ಡ್ದಾರ ಬಿಪಿಎಲ್ ಕಾರ್ಡ್ದಾರರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಯೋಜನೆಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇದೆಯಾ?
0: ಅದೇ, ಅದು ನಿಮ್ಮ PHC ಇಂದ ಲೆಟರ್ ಬರ್ಸ್ಕೊಂಡು ಬಂದ್ರೆ ನಮ್ಮಲ್ಲೂ ಆಪರೇಷನ್ ಮಾಡ್ತೀವಿ, BPL ಕಾರ್ಡ್ಗೂ ಮಾಡ್ತೀವಿ. ಬಟ್ ಅದು ಲೆಟರ್ ಕೊಡಬೇಕು ರೀ ನಿಮ್ಮ PHC ಇಂದ.
4: ಓಕೆ ಸರ್, ಥ್ಯಾಂಕ್.
0: ಓಕೆ,
1: ಧನ್ಯವಾದಗಳು ಮಹೇಶ್ ಅವರೇ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಎಲ್ಲಿಂದ?
5: ಬಂಗಾರಮ್ಮ ಮೇಡಮ್.
1: ಕೇಳಿ ಬಂಗಾರಮ್ಮ ಅವರೇ ಪ್ರಶ್ನೆ.
5: ನಮಸ್ತೆ ಸರ್.
0: ನಮಸ್ತೆ ಬಂಗಾರಮ್ಮ.
5: ಸರ್, ನಾನು ಬಿದ್ದ್ಬಿಟ್ಟು ಒಂದ್ 2 ತಿಂಗಳಾಗೈತೆ. ಇದು ಇದು ಬಿಸಿಲು ಹೊಡಿತಿದಾರ, ಅವಾಗ ಇದಕ್ಕೆ ಬೆಂಕಿ ಹಾಕ್ತಿದ್ನಲ್ಲ, ಪೈಪ್ ಊರ್ಕೊಂಡ್ಬಿಟ್ಟೆ ಅಂತ ಓಡ್ತಾ ಇದ್ದೆ ಸರ್.
0: ಓಕೆ,
5: ಅವಾಗ ಎಲೆಗಳೆಲ್ಲ ಇತ್ತಲ್ಲ ಜಾರಕ್ಕೆ ಬಿದ್ದ್ಬಿಟ್ಟೆ.
0: ಸರಿ,
5: ಒಂದ್ 1/2 ಗಂಟೆ ಅಂದ್ಬಿಟ್ಟು ಡಾಕ್ಟರ್ ಹೋಗಿ ಇಂಜೆಕ್ಷನ್ ಮಾಡಿಸ್ದೆ ಸರ್. ಆ ಮಾತ್ರೆ ಎಲ್ಲ ಕೊಟ್ಟು ನೋವು ಕಮ್ಮಿ ಆಯ್ತು. ಆಮೇಲೆ ಇವಾಗ ಇವಾಗ ಸ್ವಲ್ಪ ನೋಯ್ತಾ ಇದೆ ಸರ್.
0: ಓಕೆ, ಈಗ ಮುಂಚೆ ಅಲ್ಲಿ ನೋಡಿ ಏನಾದ್ರೂ ಎಕ್ಸ್ರೇ ಮಾಡಿಸಿದ್ರಾ?
5: ಇಲ್ಲ ಸರ್.
0: ಅದೇ ಒಂದು ಎಕ್ಸ್ರೇ
5: ಮಾಡಿದ್ರು, ಮಾತ್ರೆ ಕೊಟ್ಟಿದ್ರು.
0: ಅದೇ ಒಂದು ಎಕ್ಸ್ರೇ ಮಾಡಿಸಿದ್ರೆ ಒಳ್ಳೇದಲ್ಲಮ್ಮ, ನೋಡ್ಬಿಟ್ಟು ಏನಾಗಿದೆ ಅಂತ ಹೇಳ್ಬೋದು.
5: ಅಲ್ಲ
0: ಅದೇ ಹೇಳ್ತಿರೋದು, ಈಗ ನಾವು ಯಾವ ಕಾರಣದಿಂದ ಅಂತ ನೋಡಕ್ ಒಂದು ಎಕ್ಸ್ರೇ ಬರೀ ಮಾಮ ಇದೆ, ಮಾಂಸಖಂಡ ತೊಂದರೆ ಇದೆಯಾ ಅಥವಾ ಮೂಳೆ ತೊಂದರೆ ಇದೆ ಅಂತ ಎಕ್ಸ್ರೇ ನೋಡಿ ಹೇಳ್ಬೋದಮ್ಮ.

0: ನಮಸ್ತೆ ಬಂಗಾರಮ್ಮ ಅವರೇ, ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
1: ನಾನು ಪಾಂಡವಪುರದಿಂದ ಸಾವಿತ್ರಿ ಅಂತ.
0: ಸಾವಿತ್ರಿ ಅವರೇ, ಒಂಚೂರು ನಿಮ್ಮ ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡ್ತೀರಾ?
1: ಮಾಡಿದ್ದೀನಿ.
0: ಕೇಳಿ ಪ್ರಶ್ನೆ ಡಾಕ್ಟರ್ ದರೆ.
1: ಸರ್, ನಮ್ಗೆ ಮಂಡಿ ಸ್ವಲ್ಪ ನೋವು ಬರ್ತಾ ಇರುತ್ತೆ, ಮೂಳೆ ಸೌದೋಗಿದೆ ಅಂತ ಹೇಳ್ತಾರೆ. ಆಪರೇಷನ್ ಮಾಡಿಸಿದ್ರೆ ಡೇಂಜರ್, ನಿಮ್ಗೆ ಇದರಲ್ಲೇ ಮಲ್ಕೊಂಡೇ ಇರಬೇಕು ಅಂತ ಹೇಳ್ತಾರೆ.
2: ಮಾಡ್ಕೊಳ್ಳೋದು
1: ಒಳ್ಳೇದಾ ಕೆಟ್ಟದ
2: ಅಂತ ಹೇಳಿದ್ರು ಡಾಕ್ಟರ್ ಹೇಳಿದಾರ ಅಥವಾ ನಿಮ್ಗೆ ಯಾರು ಅಕ್ಕಪಕ್ಕ ಮನೆಯವರು ಹೇಳಿದಾರ?
1: ಇಲ್ಲ, ಬೇರೆಯವರು ಹೇಳ್ತಾರೆ. ಆಮೇಲೆ ಡಾಕ್ಟರ್ಗಳು ಮಾಡಿಸ್ಕೊಳ್ಳಿ ಏನು ಆಗಲ್ಲ ಅಂತ, ಬೇರೆಯವರು ನೀವ್ ಮಾಡಿಸ್ಕೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ್ದು ನಿಜ ಯಾವ್ದು?
2: ಆತರ ಮಲ್ಕೊಳ್ಳೋದು ಏನಿಲ್ಲ, ಇದು ಮಾಡ್ತಿರೋದೇ ನೀವು ನಡೀಲಿ ಅಂತಾನೆ ಈ ಆಪರೇಷನ್ ಮಾಡ್ತಾ ಇರೋದು. ಸೊ ಮಾಡಿಸ್ಕೊಂಡ್ರೆ ನೋವು ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡಿರ್ತೀರಾ.
1: ಅದೇ ಮೂಳೆ ಸೌದೋಗಿದೆ ಅಂತ ಹೇಳಿ
2: ಅದೇ ಮತ್ತೆ ಮಾಡಿಸ್ಕೊಂಡ್ರೆ ಒಳ್ಳೇದಮ್ಮ.
1: ಹೌದಾ ಸರ್? ನಾವು ಕ್ಲೀನ್ ಆಗಿ ನಡೀಬೋದಾ ಸರ್? ಏನು ತೊಂದರೆ ಇಲ್ಲ ಸರ್?
2: ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು.
1: ಆಯ್ತು ಸರ್,
2: ಓಕೆ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ
3: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾವು ಮಳೆ ಹತ್ರ ಕೆರಗೋಡು ಹೋಗ್ಲಿ ಮಾರ್ಗೋಡ್ನಳ್ಳಿಯಿಂದ ಟೈಲರ್ ಈಶ್ವರ್ ಶೆಟ್ಟಿ. ಮೇಡಮ್
0: ಈಶ್ವರ್ ಅವರೇ, ಒಂಚೂರು ನಿಮ್ಮ ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡ್ತೀರಾ?
3: ಮಾಡ್ತೀವಿ ಮೇಡಮ್, ಮಾಡ್ತೀವಿ.
0: ಓಕೆ, ಕೇಳಿ ಡಾಕ್ಟರ್ ನ ಪ್ರಶ್ನೆ ಇದಾರೆ.
3: ನಮಸ್ತೆ ಸರ್. ಡಾಕ್ಟರ್
2: ನಮಸ್ತೆ, ಹೇಳಿ.
3: ನಮ್ಗೆ ಮೊದಲು ಒಂದ್ ಸ್ವಲ್ಪ ಟಾಯ್ಲೆಟ್ ಮಾಡುವವರು ಕೂತ್ಕೊಂಡು ಮಾಡ್ತಾ ಇದ್ದು ಸರ್.
2: ಓಕೆ,
3: ಈಗ ಕೂತ್ಕೊಂಡು ಮಾಡಕ್ಕೆ ಆಯ್ತಲ್ಲ ಸರ್.
2: ನಿಮ್ದು ವಯಸ್ಸು ಎಷ್ಟಾಗಿದೆ ಈಗ?
3: ಈಗ ನಮ್ಗೆ 62 ಆಗಿದೆ ಸರ್.
2: ಓಕೆ, ಸೊ ಅದೇ ನಿಮ್ಮ ಏಜ್ ಅಲ್ಲಿ ಯೂಶಲಿ ಆರ್ಥರೈಟಿಸ್ ಅಂತ ಈಗ ಡೆವಲಪ್ ಆಗ್ತಾ ಇರುತ್ತೆ. ಸೊ ನೀವೇನಾದ್ರೂ ಎಕ್ಸ್ರೇ ಮಾಡಿಸ್ ನೋಡಿದೀರಾ, ಎಲ್ಲಾದ್ರೂ ತೋರಿಸಿದೀರಾ?
3: ಇಲ್ಲ, ಏನಿಲ್ಲ ಸರ್. ಅದೇ ಮಾಮೂಲಿ ಇದು ಬಾಂಬೆ ಟಾಯ್ಲೆಟ್ ಬರುತ್ತಲ್ಲ ಸರ್, ಅದನ್ನು ಯೂಸ್ ಮಾಡ್ಕೊಂಡು ಇದು ಮಾಡಿದೆ.
2: ಅದೇ ತೊಂದ್ರೆ ಇಲ್ಲ ಅಂದ್ರೆ ಹಂಗೆ ಮಾಡಬಹುದು, ಅಥವಾ ನಿಮ್ಗೆ ಈಗ ನೋವು ಏನಕ್ಕಿದೆ ಅಂತ ನೋಡ್ಬೇಕಂದ್ರೆ?
3: ನೋವು ಏನಿಲ್ಲ ಸರ್, ನೋವು ಏನಿಲ್ಲ, ಆದ್ರೆ ಕೂತ್ಕೊಂಡಿ ಟಾಯ್ಲೆಟ್ ಹೇಳಕ್ಕಾಗಲ್ಲ.
2: ಅದೇ ಅದೆಲ್ಲ ಈಗ ಸಮದೋಗ್ತಾ ಸಮದ ಆತರ ಕಷ್ಟ ಆಗತ್ತೆ. ಸೊ ಅದ ಕೆಳಗೆ ಕೂರ್ದೇ ಇರೋದು ಒಳ್ಳೇದು, ಮೆಟ್ಲ ತಿಳಿದು ಕಮ್ಮಿ ಮಾಡ್ಕೊಂಡ್ರು ಒಳ್ಳೇದು. ಆಮೇಲೆ ಸ್ವಲ್ಪ ಮಂಡಿಗೆ ಸಂಬಂಧಪಟ್ಟಿರೋ ವ್ಯಾಯಾಮಗಳು ಮಾಡ್ಕೋಬೇಕು. ಸ್ವಲ್ಪ ಮಾಂಸ ಗಟ್ಟಿ ಆದ್ರೆ ಈ ಸಮದೋಗನ್ನ ನೀವು ತಳ್ಕೊಂಡು ಹೋಗ್ಬಹುದು. ಓಕೆ, ಸ್ವಲ್ಪ ಅದೇ ಮಾಂಸ ಗಟ್ಟಿ ಆಗಂತ ಕೂಡ ಆಪರೇಷನ್ ಇದು ಎಕ್ಸಸೈಸ್ಗಳು ಮಾಡ್ಕೋಬೇಕು.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ನೀವು ವ್ಯಾಯಾಮಗಳು ಅಂತ ಹೇಳ್ತಾ ಇದ್ರಿ, ಈ ಒಂದು ಸರ್ಜರಿ ಆದ ನಂತರ ವ್ಯಾಯಾಮಗಳು ನೀವು ಹೇಳ್ಕೊಡ್ತೀರಾ, ಹೇಗಿರತ್ತೆ ಅದು ಅಂತ ಹೇಳ್ಬೋದಾ?
2: ಹೌದು, ನಾವು ಹೇಳ್ಕೊಡ್ತೀವಿ. ಇದೇನಂದ್ರೆ ಮೇನ್ ಈಗ ತೊಡೆ ಮುಂದೆ ಬರೋ ಮಾಂಸಕಂಡನ ಕ್ವಾಡ್ರಿಸೆಪ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು. ಸೊ ಯೂಶಲಿ ಈಗ ನಾವು ನೋಡ್ದಂಗೆ ಸ್ವಲ್ಪ ವೇಟ್ಸ್ ಜೊತೆ ಸ್ಟ್ರೆಂಥನ್ ಮಾಡ್ಕೋಬಹುದು, ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಜೊತೆ ಮಾಡ್ಬೋದು. ಈಗ ಹಲವಾರು ಚಾನೆಲ್ಗಳಿದೆ, ಈಗ ಯೂಟ್ಯೂಬ್ ಅಲ್ಲಿ ಇದೆ. ಸೊ ಕರೆಕ್ಟ್ ಆಗಿ ಯಾರ್ದು ಅಡ್ವೈಸ್ ಅಥವಾ ಯಾವ್ದು ಜಿಮ್ ಟ್ರೈನರ್ ಹತ್ರ ಅಡ್ವೈಸ್ ತಗೊಂಡು ಕ್ವಾಡ್ರಿಸೆಪ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿದ್ರೆ ಮಂಡಿಗೆ ಒಳ್ಳೇದು ಅದು.
0: ಓಕೆ ಸರ್, ಮುಂದಿನ ಕರೆ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
4: ನಮಸ್ತೆ ಮೇಡಮ್, ನಾನು ಪುಟ್ಸ್ವಾಮಿ ಅಂತ, ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ.
0: ಕೇಳಿ ಪುಟ್ಸ್ವಾಮಿ ಅವರೇ ಪ್ರಶ್ನೆನ.
4: ನಮಸ್ತೆ ಡಾಕ್ಟರ್.
2: ನಮಸ್ತೆ, ನಮಸ್ತೆ ಪುಟ್ಸ್ವಾಮಿ, ಹೇಳಿ.
4: ಸರ್, ನನಗೆ 2003 ಎಡಗಡೆ ಮಂಡಿ ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್ ಆಗಿ ಎಡಗಡೆ ಆಪರೇಷನ್ ಆಗುತ್ತೆ ಎಡದ ಕಾಲು.
2: ಓಕೆ,
4: ನಂದು 15 degrees ಅಷ್ಟೇ ಮಂಡಿ ಹತ್ರ ಬೆಂಡ್ ಆಗತ್ತೆ ಸರ್.
2: ಓಕೆ,
4: ಮತ್ತೆ 1 inch ಲೆಂತ್ ಅಲ್ಲಿ ಕಡಿಮೆ ಆಗಿದೆ.
2: ಓಕೆ,
4: ಬಟ್ ಇದುವರೆಗೂ ಏನು ಸಮಸ್ಯೆ ಇಲ್ಲ ಸರ್. ಈಗ ನಾವೇನಾದ್ರೂ ಪ್ರಿಕಾಷನ್ ತಗೋಬೇಕಾ ಹೇಗೆ ಅಂತ ಕೇಳಿ. ನನಗೆ 60 years ಸರ್ ಈಗ.
2: ಓಕೆ, ಅದೇ ಏನು ತೊಂದರೆ ಇಲ್ಲ ಅಂದ್ರೆ ಹಾಗೆ ಮೇಂಟೈನ್ ಮಾಡ್ಕೊಂಡಿರಿ. ಮೇನ್ ಅದೇ ನಾನು ಮುಂಚೆನೂ ಹೇಳ್ದಂಗೆ ಕೆಳಕ್ಕುರೋದು, ನಿಮ್ ಕೆಳಕ್ಕುರೋ ಕಷ್ಟ ಆಗ್ತಾ ಇರ್ಬೋದು, ಅದು ಮೆಟ್ಲ ತಿಳಿದು ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ನಿಮ್ಗೆ.
4: ಆಗ್ಲಿ ಸರ್, ತಮ್ಮನ್ ಬಂದು ಭೇಟಿ ಆಗ್ಬೋದು.
2: ಬರ್ಬೋದು ಬರ್ಬೋದು, ಅಪೋಲೋ ಹಾಸ್ಪಿಟಲ್ ಬಂದ್ರೆ ಅಲ್ಲೇ ಸಿಗ್ತೀನಿ.
4: ಆಗ್ಲಿ ಸರ್, ಧನ್ಯವಾದಗಳು ಸರ್.
2: ಓಕೆ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ.
5: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ನಾನು ನಂದಿನಿ ಅಂತ, ಬನ್ನೂರಿಂದ ಮಾತಾಡ್ತಿರೋದು.
0: ಕೇಳಿ ನಂದಿನಿ ಅವರೇ ಪ್ರಶ್ನೆ, ಡಾಕ್ಟರ್ ಇದ್ದಾರೆ.
5: ಹಲೋ,
2: ಹೇಳಿಮ್ಮ. ನಮಸ್ಕಾರ ನಂದಿನಿ ಅವರೇ.
5: ಸರ್, ಏನಿಲ್ಲ, ನಂಗೆ 2 months ಇಂದ ಮಂಡಿ ನೋವು ಬಂದ್ಬಿಟ್ಟಿದೆ ಸಿಕ್ಕಾಬಟ್ಟೆ.
2: ಓಕೆ,
5: ತೋರಿಸಿ ಪೇನ್ ಕಿಲ್ಲರ್ ಮಾತ್ರೆ ಕೊಟ್ಟಿದ್ರು 15 days ಆಗೋಷ್ಟು.
2: ಓಕೆ,
5: ಅದನ್ನ ತಗೊಂಡೆ, ಅದು ಪವರ್ ಇಲ್ಲ ತನಕ ಮಾತ್ರ ಮಂಡಿ ನೋವು ಇರ್ಲಿಲ್ಲ, ಮತ್ ಪವರ್ ಹೋದ್ಮೇಲೆ ಮತ್ತೆ ಶುರು ಆಯ್ತು.
2: ಓಕೆ,
5: ಮತ್ತೆ ಹೋಗಿ ತೋರಿಸ್ದೆ, ಮತ್ತೆ ಇನ್ನೂ 15 days ಬೇರೆ ಮಾತ್ರೆ ಚೇಂಜ್ ಮಾಡ್ಕೊಟ್ರು. ಚೇಂಜ್ ಮಾಡಿದ್ಮೇಲೆ ಒಂದ್ ಜೆಲ್ ಕೊಟ್ಟಿದ್ರು, ಪೇನ್ ಕಿಲ್ಲರ್ ಜೆಲ್.
2: ಓಕೆ,
5: ಅದ್ ಹಚ್ಚದೆ, ಅದ್ ಹಚ್ಚಿ ಮಾತ್ರೆ ಎಲ್ಲ ನುಗ್ಗಿದ್ಮೇಲೆ ಅದು ಸ್ಕಿನ್ ಸ್ವಲ್ಪ ನವೇ ಬಂತು ಸರ್. ಅದು ಕೆರೆದಿದ್ದೆ ಮಂಡಿ ಪೂರ್ತಿ ಗಾಯ ತರ ಸ್ಪ್ರೆಡ್ ಆಗೋಯ್ತು, ಅದು ರೆಡ್ಡಿಶ್ ಗೆ.
2: ಅದೇ ಸ್ವಲ್ಪ ನೀವು ಜಾಸ್ತಿನೇ ಉಜ್ಜಿರ್ಬಹುದು, ಅದು ಅದರಿಂದ ಗಾತ್ರ ಆಗಿರತ್ತೆ. ಏಜ್ ಎಷ್ಟಮ್ಮ ನಿಮ್ಗೆ ನಂದಿನಿ? ಏನ್ ಕಾರಣಕ್ಕೆ ನೋವು ಬರ್ತಾ ಇದೆ ಅಂತ ಫಸ್ಟ್ ಬೇಸಿಕ್ ಒಂದು ಎಕ್ಸ್ರೇ ಅಥವಾ ಒಂದು MRI ಮಾಡಿ ನೋಡ್ಬೇಕಾಗತ್ತೆ. ನೋಡಿ ಅದನ್ನ ಟ್ರೀಟ್ ಮಾಡೋದು ಬೆಟರ್, ಯಾಕಂದ್ರೆ ನೀವು ಇಷ್ಟೊಂದು ದಿವಸ ಪೇನ್ ಕಿಲ್ಲರ್ಸ್ ತಗೊಳ್ಳೋದು ಒಳ್ಳೇದಲ್ಲ.

0: ಸರ್ ಪೇನ್ ಕಿಲ್ಲರ್ ನಿಲ್ಸ್ಬಿಟ್ಟಿದ್ದೀನಿ, ತಗೋತಾ ಇಲ್ಲ. ಮಂಡಿ ನೋವು ಮಾತ್ರ ಹೋಗ್ತಿಲ್ಲ, ಕೂತ್ಕೊಳಕ್ ಆಗಲ್ಲ, ನಡಿಯಕ್ ಆಗಲ್ಲ.
1: ಮತ್ತೆ
0: ಅದೇ ನಡೀತಾ ಇದ್ರೆ
1: ಒಂದ್ ಸ್ಕ್ಯಾನ್ ಮಾಡಿ ನೋಡೋದು ಒಳ್ಳೇದಮ್ಮ, ಅದನ್ನ ಟ್ರೀಟ್ ಮಾಡೋದ್ ಬೆಟ್ರೆ. ಯಾಕೆ ಸುಮ್ನೆ ಬರೀ ನೋವು ಕಮ್ಮಿ ಮಾಡಂತದ್ ಮಾತ್ರ ಕೊಟ್ಟು ಪ್ರಯೋಜನ ಆಗೋದಿಲ್ಲ, ಏನಾಗಿದೆ ಅಂತ ನೋಡಿ ಅದನ್ನ ಟ್ರೀಟ್ಮೆಂಟ್ ಮಾಡೋದ್ ಬೆಟರ್ ಅಂತ ನನ್ಗನ್ಸುತ್ತೆ.
0: ಓಕೆ ಸರ್, ಥ್ಯಾಂಕ್ಸ್.
1: ಓಕೆ
2: ಓಕೆ, ಧನ್ಯವಾದಗಳು ನಂದಿನಿ ಅವರೇ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
3: ನಮ್ಮ ಸಹೋದರಿ ಕೀರ್ತನಾ ಅವರಿಗೆ ಧನ್ಯವಾದ ಕಣವ.
2: ನಮಸ್ತೆ
3: ಡಾಕ್ಟರ್, ನಮಸ್ಕಾರ.
1: ನಮಸ್ಕಾರ
2: ಡಾಕ್ಟರ್. ಇದಾರೆ
3: ಸರ್, ನಮ್ಗೆ 76 ವಯಸ್ಸಾಗಿದೆ.
1: ಓಕೆ,
3: ಕೆಳಗಡೆ ಕೂತ್ರೆ ಹೇಳಕ್ಕಾಗಲ್ಲ. ಮತ್ತೆ ವೆಯ್ಟ್ 121 ಆಗ್ಬಿಟ್ಟಿತ್ತು.
1: ಓಕೆ,
3: ಅದೆ ಡಾಕ್ಟರ್ ಹತ್ರ ಚೆಕ್ ಮಾಡಿ ಎಕ್ಸ್ರೇ ಮಾಡಿಸು. ನೀವು ಏನ್ ತೊಂದರೆ ಇಲ್ಲ, ವೆಯ್ಟ್ ಜಾಸ್ತಿ ಆಗಿದೆ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಅದಕ್ಕೆ ಮಾತ್ರೆ ತಗೊಳ್ಳಿ, ಪ್ಯಾರಾಮೆಸಿನ್ ಅನ್ನು ಬೆಳಿಗ್ಗೆ ಒಂದು ಸಂಜೆ ಅವ್ರಿಗೆ ಹೇಳಿದ್ದಾರೆ.
1: ಓಕೆ,
3: ಅದನ್ನ ತೊಗೊಂಡ್ರೆ ತೊಂದರೆ ಇಲ್ವಾ? ಇಲ್ಲ ನಾನು ಎರಡೆರಡು ತಗೋತಾ ಇಲ್ಲ, ಒಂದೊಂದು ತಗೋತಾ ಇದೀನಿ.
1: ಅದೇ ಬಟ್ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಮಾತ್ರೆ ತಗೊಂಡ್ರೆ ಒಳ್ಳೇದಲ್ಲ, ಕಿಡ್ನಿ ಕೂಡ ಎಫೆಕ್ಟ್ ಆಗ್ಬಹುದು.
3: ಗೊತ್ತಾಯ್ತು ಸರ್, ಅದಕ್ಕೋಸ್ಕರ ಏನ್ ಮಾಡ್ತಿದ್ದೀನಿ ಅಂದ್ರೆ ಮೂರು ತಿಂಗಳಿಗೆ ಒಂದು ಮಾತ್ರೆ ತಗೋದಿನಿ ಸರ್.
1: ಅದು ಅದೇ ಕೇಳಕ್ಕಾಗಲ್ಲ ಅಲ್ಲ, ಬಟ್ ಅದೇ ಕೆಳಗ್ ಕೂರೋದು ಕಮ್ಮಿ ಮಾಡಿದಷ್ಟು ಬೆಟರ್ ನಿಮ್ಗೆ.
3: ಈಗ ಅವ್ರು ಹೇಳೋದ್ ಏನ್ ಮಾಡೋದು ಅಂದ್ರೆ, ಅವ್ರು ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ರು, ಫುಡ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಈಗ 106 ಬಂದಿದ್ದೀನಿ, 121.
1: ಒಳ್ಳೇದು, ಬಹಳ ಒಳ್ಳೇದು. ಇನ್ನೊಂದ್ ಸ್ವಲ್ಪ ಹಂಗೆ ಮಾಡಿದ್ರೆ ಬೆಟರ್. ನೀವು ಒಂದು 80-80 ಕೆಜಿ ಬರಬೇಕು.
3: ಕೆಳಗಡೆ ಕೂತ್ರೆ ಹೇಳಕ್ಕಾಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು?
1: ಈಗ ಸದ್ಯಕ್ಕೆ ಕೆಳಗ್ ಕೂರ್ಬೇಡಿ, ಇನ್ನೊಂದ್ ಸ್ವಲ್ಪ ತೂಕ ಕಮ್ಮಿ ಆದ್ರೆ ನೀವೆಲ್ಲ ಮಾಡಂಗ ಆಗ್ತೀರಾ.
3: ಅದಕ್ಕೆ ತಮ್ಮ ಸಲಹೆ ಕೇಳ್ಕೊಳ್ಳಿಲ್ಲ, ನಿಮ್ಗೆ ಅಲ್ಲೇನಾರ ಬಂದು ತೋರಿಸ್ಬೇಕಂತ.
1: ಮತ್ತೆ ತೋರಿಸಿದ್ರೆ ಒಳ್ಳೇದು. ಫಸ್ಟ್ ಒಂದು ಎಕ್ಸ್ರೇ ನೀವು ಇರೋದನ್ನೇ ತಗೊಂಡ್ ಬನ್ನಿ, ಏನಂತ ನೋಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ.
3: ಪಾಠ ತೋರಿಸಾಗ ಡಾಕ್ಟ್ರು ಎಕ್ಸ್ರೇ ಮಾಡಿಸ್ ನೋಡುದು, ಏನ್ ಪ್ರಾಬ್ಲಮ್ ಇಲ್ಲ, ಮೂಳೆ ಎಲ್ಲ ಕರೆಕ್ಟ್ ಆಗಿದೆ, ನೀವು ಸ್ವಲ್ಪ ಸ್ಟ್ರೆಂತ್ ಆಗಿದೆ, ಮೂಳೆ ಏನ್ ತೊಂದ್ರೆ ಇಲ್ಲ.
1: ಓಕೆ,
3: ನಿಮ್ಮ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಷ್ಟೇ.
1: ಅಲ್ಲ, ಅದು ಕರೆಕ್ಟ್ ಆಗಿ ಹೇಳಿದಾರೆ, ಅದು ಮಾಡ್ತಾ ಇದ್ದೀರಾ ಚೆನ್ನಾಗಿ, ಇನ್ನೊಂದ್ ಚೂರು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದೆ.
3: ನೈಟ್ 2 ಚಪಾತಿ ತಿಂದಿದ್ದೀನಿ ಅಷ್ಟೇ ಸರ್.
1: ಅಲ್ಲ, ಅದೇ ವೆಯ್ಟ್ ಕಮ್ಮಿ ಮಾಡಿ, ಬಟ್ ಒಂದ್ಸತಿ ಬಂದು ಭೇಟಿಯಾಗಿ ನೋಡ್ಬಿಟ್ಟು ಏನ್ ಮಾಡ್ಬೇಕು ಅಥವಾ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ತಿಳಿಸ್ತೀನಿ.
3: ನಂಬರ್ ಕೊನೆಯಲ್ಲಿ ಕೊಡಿ ಸರ್.
1: ಓಕೆ ಸರಿ, ಅಪೋಲೋ ಹಾಸ್ಪಿಟಲ್ ಬನ್ನಿ, ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಿಗ್ತೀನಿ ಅಪೋಲೋ
3: ಹಾಸ್ಪಿಟಲ್.
1: ನಿತಿನ್ ಅಂತ.
3: ನಿತಿನ್ ಸರ್ ಅಂತ ಕೇಳ್ಬಿಟ್ಟು
1: ಬರ್ಬೋದು. ಹೌದು,
3: ತಮ್ಮ ನಂಬರ್ ಕೊಟ್ರೆ ಒಳ್ಳೇದು.
2: ಆಗ್ಲಿ ಸೋಮಶೇಖರ್ ಅವರೇ, ಅಪೋಲೋ ಹಾಸ್ಪಿಟಲ್ ಹೋಗಿ ನಮ್ಮ ಡಾಕ್ಟರ್ನ ಭೇಟಿಯಾಗಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ನಿತಿನ್ ಶ್ರೀಚಂದ್ ಅವರು. ಇವಾಗವರೆಗೂ ನಮಗೆ ಈ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಏನು, ಅದು ಯಾಕೆ ಬರುತ್ತೆ, ಹಾಗೆ ಅದರಲ್ಲಿ ರೋಬೋಟಿಕ್ ಸರ್ಜರಿ ಮತ್ತು ಕನ್ವೆನ್ಷನಲ್ ಸರ್ಜರಿ ಮಧ್ಯೆ ಇರೋ ಡಿಫ್ರೆನ್ಸು ಇದನ್ನೆಲ್ಲ ತಿಳಿಸ್ಕೊಟ್ಟು, ಹಾಗೆ ನಮ್ಮ ಕೇಳುಗರ ಒಂದು ಪ್ರಶ್ನೆಗಳಿಗೂ ಉತ್ತರಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
4: ಇದುವರೆಗೂ ಅಪೋಲೋ BGS ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತಿನ್ ಶ್ರೀಚಂದ್. ಪ್ರಸ್ತುತಪಡಿಸಿದವರು ಕೀರ್ತನಾ ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ BGS ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.
5: ಮಂಡಿ ನೋವಿಂದ ಚಾಮುಂಡಿ ಬೆಟ್ಟ ಹತ್ತೋದು ನಿಲ್ಸ್ಬಿಟ್ಟಿದ್ದೀರಾ? ಕುಕ್ರಳ್ಳಿ ಕೆರೆ ಹತ್ರ ವಾಕ್ ಮಾಡೋದು ನಿಲ್ಸ್ಬಿಟ್ಟಿದ್ದೀರಾ? ಈ ಮಂಡಿ ನೋವಿಂದ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ,
6: ಮೈಸೂರು, ಇಟ್ಸ್ ಟೈಮ್ ಟು ವಾಕ್ ಪೇನ್ ಫ್ರೀ ಅಗೇನ್.
7: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್, ಮೈಸೂರು.
5: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
7: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ. ಫಿಕ್ಸ್ ಪ್ಯಾಕೇಜ್ ಕಾಸ್ಟ್, ಯಾವ್ದು ಹಿಡನ್ ಚಾರ್ಜಸ್ ಇಲ್ಲ.
5: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್, ಮೈಸೂರು.
4: ಆಕಾಶವಾಣಿ ಮೈಸೂರು FM 100.6, ಸಮಯ 5:51.
8: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
10: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
11: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
10: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
11: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
10: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
11: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
10: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
11: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
4: ಆಕಾಶವಾಣಿ ಮೈಸೂರು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪರಶುರಾಮ್ ಚಿತ್ರದ ಗೀತೆಯನ್ನು ಹಾಡಿದ್ದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸಂಗೀತ ಕಟ್ಟಿ ಮತ್ತು ಸಂಗಡಿಗರು ಹಾಡಿರುವ ಗೃಹ ಪ್ರವೇಶ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಉದಯ್ ಶಂಕರ್, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 7:45 ಆಲಿಸಬಹುದು. ಸಮಯ 5:40:28.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: KSOU ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರೊಂದಿಗೆ ಸಂದರ್ಶನದ ಎರಡನೇ ಭಾಗ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು. ಸರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇರುವಂತಹ ಸಂಶೋಧನೆಯ ಅವಕಾಶಗಳನ್ನು ಕುರಿತಂತೆ ಮಾತನಾಡ್ತಾ ಇದ್ರಿ, ಆ ಕುರಿತ ಮಾಹಿತಿಯನ್ನು ಮತ್ತಷ್ಟು ತಿಳಿಸಬಹುದಾ?
3: ಸಂಶೋಧನೆ ಅಂತ ನಾವು ಕೇವಲ ಈ ಒಂದು PhD ಮಾಡೋದ್ರ ಮುಖಾಂತರನೇ

0: ಸಂಶೋಧನಾ ಕಾರ್ಯ ಚಟುವಟಿಕೆ ನಡೀತದೆ ಅಂತ ನಾವು ತಿಳ್ಕೊಳ್ಬಾರ್ದು. ಇನ್ನಿತರ ಈಗ ನಾವು ವರ್ಷಕ್ಕೆ 3-4 ವಿಚಾರ ಸಂಕಿರಣವನ್ನು ಏರ್ಪಡಿಸ್ತೇವೆ. ಅದು ರಾಷ್ಟ್ರೀಯ ಸಮ್ಮೇಳನ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಮ್ಮೇಳನ ಆಗಿರ್ಬೋದು, ಈ ತರದಂತಹ ವಿಚಾರ ಸಂಕಿರಣಗಳನ್ನ ನಾವು ಈಗ 2020 ಒಂದು ರಾಷ್ಟ್ರೀಯ ಸಮ್ಮೇಳನವನ್ನ ನಡೆಸ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಚಿಂತನೆಗಳು ಎಂಬುವಂತ ಒಂದು ರಾಷ್ಟ್ರೀಯ ಸಮ್ಮೇಳನ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಜನರು ಭಾಗವಹಿಸಿದ್ರು. ಮತ್ತೆ 2024 ಅಂಬೇಡ್ಕರ್ ಮತ್ತು ಸಮಕಾಲೀನ ಪ್ರಪಂಚ ಎಂಬುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಮಾಡಿಸಿದ್ವಿ. ಸಂಪನ್ಮೂಲ ವ್ಯಕ್ತಿಗಳನ್ನ ಅಮೇರಿಕ ಮತ್ತು ಇತರೆ ಯುರೋಪ್ ರಾಷ್ಟ್ರಗಳಿಂದ ಸುಮಾರು 3 ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕರೆಸಿದ್ದು, ಜೊತೆಗೆ ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಾವು ಲೇಖನಗಳನ್ನು ಆಹ್ವಾನ ಮಾಡಿದ್ದು. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುಮಾರು 150 ಲೇಖನಗಳು, ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಉನ್ನತ ಮಟ್ಟದ 120-150 ಲೇಖನಗಳು ನಮ್ಗೆ ಬಂತು. ಸೊ ಅವುಗಳನ್ನು ನಾವು ಪುಸ್ತಕ ರೂಪದಲ್ಲಿ ಮುದ್ರಣ ಮಾಡಿದ್ದೇವೆ. ಅದು ಒಂದು ರೀತಿಯಾದಂಥ ಸಂಶೋಧನೆ. ಈಗ ಅವ್ರಿಗೇನು ಲೇಖಕರು ಅಥವಾ ಆಥರ್ಸ್ ಅಂತ ನಾವೇನು ಕರಿತೀವಿ, ಅವರು ಅಂಬೇಡ್ಕರ್ ಸಿದ್ಧಾಂತದ ಆಧಾರದ ಮೇಲೆ ಅವರು ಈಗ ನಡೀತಾ ಇರ್ತಕ್ಕಂಥ ಪ್ರಚಲಿತ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಅಥವಾ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದು ಸಂಬಂಧಪಟ್ಟಾಗೆ ಅವ್ರು ಪ್ರಾಯೋಗಿಕವಾಗಿ ರಚನೆ ಮಾಡಿ ನಮಗೆ ಸಬ್ಮಿಟ್ ಮಾಡಿರ್ತಾರೆ. ಅದನ್ನು ನಾವು ಪುಸ್ತಕ ರೂಪದಲ್ಲಿ ಹೊರಗಡೆ ತಂದಿದ್ದೀವಿ. ಮತ್ತು ಈಗ ಮೊನ್ನೆ ತಾನೇ 24-25 ಅಂಬೇಡ್ಕರ್ ಮತ್ತು ಸಮಕಾಲೀನ ಭಾರತ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆ ಅಭಿವೃದ್ಧಿ ಎಂಬುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ರಾಷ್ಟ್ರೀಯ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಾವು ಏರ್ಪಾಡು ಮಾಡಿದ್ವು. ಸುಮಾರು 170-200 ಜನ ಭಾಗವಹಿಸಿದರು. 100 ಆರ್ಟಿಕಲ್ಗಳು ನಮಗೀಗ ಬಂದಿದ್ದಾವೆ. ಅವುಗಳನ್ನು ಮುದ್ರಣ ಮಾಡುವಂಥ ಕೆಲಸವನ್ನು ಕನ್ನಡ ಮೀಡಿಯಂ ಆಗಿತ್ತು ಅಂದರೆ ISBN ಇದರಲ್ಲಿ ಪುಸ್ತಕದಲ್ಲಿ, ಇಂಗ್ಲೀಷ್ ವರ್ಷನ್ ಆಗಿತ್ತು ಅಂದರೆ ISSN ಜರ್ನಲಲ್ಲಿ ನಾವು ಜಾರಿಗೊಳಿಸುವಂಥ ಕೆಲಸವನ್ನು 1 ವಾರದಲ್ಲಿ ಮಾಡಿ ಮುಗಿಸುವಂಥ ಕೆಲಸವನ್ನು ಕೈಗೊಟ್ಕೊಂಡಿದ್ದ ಸರ್. ಇದು ಪ್ರಮುಖವಾಗಿ ನಡೀತಾ ಇರುವಂಥ ಒಂದು ಸಂಶೋಧನಾ ಕಾರ್ಯ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಂತ ನಾವು ಹೇಳ್ಬೋದು ಸರ್.
1: ಸರ್, ಈಗ 1 ವರ್ಷದ PG ಕೋರ್ಸ್ ಇದೆ ಅಂತ ಹೇಳಿದ್ರಿ. ಸೊ ಅದಕ್ಕೆ ಪ್ರವೇಶ ಪಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯಗಳನ್ನು, ಅಂದ್ರೆ ಈಗ 5 ಪೇಪರ್ ಇರುತ್ತೆ, ಅದನ್ನ SLM ಅದಕ್ಕೂ ರೆಡಿ ಇದೆಯಾ ಸರ್? ಅದಕ್ಕೂ ಕೊಡ್ತೀರಿ? ಎಷ್ಟು ಭಾಷೆಗಳಲ್ಲಿ ಕೊಡ್ತೀರಿ ಸರ್?
0: ಸರ್, ಈಗ ಪ್ರವೇಶವನ್ನು ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ 5 ಪತ್ರಿಕೆಗಳು ಜೊತೆಗೆ 1 ಈ ಪ್ರಾಜೆಕ್ಟ್ ವರ್ಕ್ ಅಂತೇಳಿ 1 ಪತ್ರಿಕೆಯನ್ನ ನಾವು ಸೇರ್ಪಡೆಗೊಳಿಸಿದ್ದೇವೆ. ಸೊ ಹಾಗಾಗಿ 6 ಪತ್ರಿಕೆಯನ್ನ ಅವರು ಓದ್ಬೇಕಾಗತ್ತೆ. ಪ್ರಾಜೆಕ್ಟ್ ವಿಷಯವನ್ನ ನಾವೇ ಕೊಟ್ಟಿರ್ತೇವೆ,
1: ಅದರಲ್ಲಿ ಅವರು ಬೇಕಾದನ್ನ ಆಯ್ಕೆ
0: ಆಯ್ಕೆ 1-5 ಕೊಟ್ಟಿರ್ತೇವೆ. ಅವರು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಆಸಕ್ತಿ ಇರ್ತಕ್ಕಂತ ಒಂದು ವಿಚಾರಗಳನ್ನ ಅವರು ಸುಮಾರು 80 ಮಾರ್ಕ್ಸ್ಗೆ ಇರ್ತದೆ. ಅದು ಟೋಟಲ್ ಪ್ರಾಜೆಕ್ಟ್ ವರ್ಕ್ ಅನ್ನೋದು 1 ಪೇಪರ್ಗೆ ಈಕ್ವಲೆಂಟು 100 ಮಾರ್ಕ್ಸ್ ಇದೆ. ಈಗ ಉಳಿದ 5 ಪತ್ರಿಕೆಗಳು ಯಾವಾಗ 100 ಇರ್ತವೆ, ಅದೇ ರೀತಿ ಇದು 100 ಅಂಕಗಳಿಗೆ ಇರ್ತದೆ.
1: ಅದರಲ್ಲಿ ಪ್ರಾಜೆಕ್ಟ್ ವರ್ಕ್ಗೆ
0: 80 ಅಂಕಗಳನ್ನ
1: ಮಾಡ್ಕೊಳ್ಬೇಕು.
0: ಅವ್ರದ್ದು ಆಂತರಿಕ ಮೌಲ್ಯಮಾಪನ ಅದಿರ್ತದೆ. ಸೊ ಹಾಗಾಗಿ 6 ಪತ್ರಿಕೆಗಳನ್ನ ಅವರು ಅಧ್ಯಯನ ಮಾಡಬೇಕಾಗುತ್ತೆ. ಮತ್ತೆ ಈಗ ನಮ್ಮಲ್ಲಿ ಲಭ್ಯವಿರೋ ಒಂದು ಇದ್ರ ಪ್ರಕಾರ ರಾಜ್ಯದ ಒಳಗಡೆನೆ ಈ ಒಂದು ಕೋರ್ಸಿಗೆ ಹೆಚ್ಚಿನ ಬೇಡಿಕೆ ಇರುವಂತ ಒಂದು ಕಾರಣದಿಂದಾಗಿ ಅಥವಾ ನಮಗಿಂತ ಮೊದಲೇ ಇದ್ದಂತ ನಿರ್ದೇಶಕರು ಒಂದು ಕನ್ನಡ ಮಾಧ್ಯಮದಲ್ಲಿ ಈ ಒಂದು ವಿಚಾರಗಳನ್ನ ಅಥವಾ ಏನೋ ಒಂದು ಸ್ಟಡಿ ಮೆಟೀರಿಯಲ್ ಅನ್ನ ಸಿದ್ಧಪಡಿಸಿರುವಂತ ಕಾರಣದಿಂದಾಗಿ ಸದ್ಯ ಲಭ್ಯವಿರುವುದು ಕನ್ನಡ ಮಾಧ್ಯಮದಲ್ಲಿ ಅಂತ ನಾವು ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಶೈಕ್ಷಣಿಕ ವರ್ಷದಿಂದ ನಾವು ಇಂಗ್ಲಿಷ್ ವರ್ಷನಲ್ಲೂ ಕೂಡ ತರುವಂತ ಪ್ರಯತ್ನವನ್ನ ಖಂಡಿತ ಮಾಡ್ತೀವಿ. ಮತ್ತೆ ಆಗಿದ್ರೂ ಕೂಡ ಯಾರು ಹೊರ ರಾಜ್ಯದ ವಿದ್ಯಾರ್ಥಿಗಳು, ಎಸ್ಪೆಷಲಿ ತಮಿಳ್ನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಕೇರಳದಿಂದ ಸುಮಾರು 1 ಅಥವಾ 3 ವಿದ್ಯಾರ್ಥಿಗಳು ಇರ್ತಾರೆ. ಅವ್ರಿಗೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಸಹಜವಾಗಿ ಅವ್ರಿಗೆ ಕನ್ನಡ ಅರ್ಥ ಆಗುತ್ತಿಲ್ಲ. ಅವರು ಬಹಳ ಆಸಕ್ತಿಯಿಂದ ನಮಗೆ ಸಿಲೆಬಸ್ ಕೊಡಿ, ನಮಗೆ ಮೆಟೀರಿಯಲ್ ಕೊಡಿ ಇಂಗ್ಲೀಷ್ ವರ್ಷನಲ್ಲಿ ಅಂತ ಕೇಳ್ತಾರೆ. ನಾವು ಮುದ್ರಣದಲ್ಲಿ ನಾವು ನೋಟಿಫಿಕೇಶನ್ ಮಾಡುವಂಥ ಸಂದರ್ಭ

0: ಸಂದರ್ಭದಲ್ಲಿ ಹೇಳ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ಅವ್ರಿಗೂ ಏನು ಒಂದು ಆಸಕ್ತಿ ಕಡಿಮೆ ಆಗಬಾರ್ದು ಅಥವಾ ಅವರ ಆಸೆ ನಿರಾಸೆ ಆಗಬಾರ್ದು ಎನ್ನುವಂಥ ಕಾರಣದಿಂದ ನನ್ನ ಸಿಲಬಸ್ಗೆ ಅನುಗುಣವಾಗಿ ಇಂಗ್ಲೀಷ್ ಸೋರ್ಸಸ್ ಎಲ್ಲೆಲ್ಲಿ ಸಿಕ್ಕುತ್ತೆ ಅದೆಲ್ಲವನ್ನು ಕಲೆಕ್ಟ್ ಮಾಡಿ ನಾನು ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇಂಗ್ಲೀಷ್ ವರ್ಷನಲ್ಲಿ. ಯಾಕೆಂದರೆ ಈಗ ಆನ್ಲೈನಲ್ಲಿ ಮುಖಾಂತರ ನಾವು ವಿವಿಧ ಆ್ಯಪ್ಗಳ ಮುಖಾಂತರ ನಾವು ತರ್ಜುಮೆ ಮಾಡ್ಕೊಂಡ್ರು ಕೂಡ ಅದಕ್ಕೆ ಮಾನವನ ಒಂದು ಶ್ರಮ ಬೇಕಾಗುತ್ತೆ, ಎಲ್ಲ ಒಂದು ಕರಾರುವಕ್ಕಾಗಿ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ಮತ್ತು ನಮ್ಮ ಮಾನವ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ವ್ಯವಸ್ಥಿತವಾಗಿ ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಪರೀಕ್ಷಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇತರೆ ಪದವಿ ವಿಷಯಗಳಲ್ಲಿ ಇರುವಂತೆ ಇಲ್ಲೂ ಕೂಡ ಸಹಜವಾಗಿ ಇರ್ತದೆ.
1: ಎಲ್ಲವೂ ಏನೇ ನಡೆದರೂ ಯುಜಿಸಿಯ ಮಾನದಂಡ
0: ಪ್ರಕಾರ ನಡೀತದೆ. ಇಂಟರ್ನಲ್ ಆಗಿ 80 marks ಅವ್ರು ಬರೀಬೇಕಾಗುತ್ತೆ, ಎಕ್ಸ್ಟರ್ನಲ್ ಅಲ್ಲಿ ಅವರು ಅಸೈನ್ಮೆಂಟ್ ಅನ್ನ ಎರಡು ಹಂತದಲ್ಲಿ ಕೊಡಬೇಕಾಗುತ್ತೆ.
1: ಇನ್ನು ಕುತೂಹಲದ ಒಂದು ಪ್ರಶ್ನೆ ಅಂತಂದ್ರೆ ಸರ್, ಇಲ್ಲಿ MA ಇಲ್ಲ, ಇನ್ನು ಮುಂದೆ ಶುರುವಾಗುತ್ತೆ ಅಂತ ಹೇಳಿದ್ರಿ. ಈಗ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ MA ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅಧ್ಯಯನ ಸಂಶೋಧನೆ ಕೈಗೊಳ್ಳಕ್ಕೆ ಆಗದೇ ಇರುವಂತವರು ಇಲ್ಲಿ ಸಂಶೋಧನೆಯನ್ನು ಕೈಗೊಳ್ಬೋದಾ?
0: ಖಂಡಿತ ಕೈಗೊಳ್ಬೋದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ, ಈಗ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಂಶೋಧನೆ ಮಾಡಲೇಬೇಕು ಅಂತ ಬಯಸ್ದಂತ ಯಾವುದೇ ವಿದ್ಯಾರ್ಥಿ ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಮುಖಾಂತರನೇ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಪ್ರಮುಖ ಸಾಮಾಜಿಕ ವಿಜ್ಞಾನಗಳಿವೆಲ್ಲ, ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ನಮ್ಮ ಅರ್ಥಶಾಸ್ತ್ರ ಆಗಿರ್ಬೋದು,
1: ಅದರಲ್ಲಿ ಈ ವಿಚಾರವನ್ನೇ ತಗೊಂಡು
0: ಅಂಬೇಡ್ಕರ್ ಅವರ ವಿಚಾರಗಳನ್ನು ತೆಗೆದುಕೊಂಡು ಅಂಬೇಡ್ಕರ್ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಒಂದು ವಿಶ್ಲೇಷಣೆ ಅಂತೇಳಿ ನಮ್ಮ ಎಕನಾಮಿಕ್ಸ್ ಅಲ್ಲಿ ಮಾಡ್ಬೋದು.
1: ಮಾರ್ಗಗಳು ಹಲವು ಇವೆ,
0: ಮಾರ್ಗಗಳಿವೆ. ಈ ತರ ಒಬ್ಬ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿದಂತ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ವಿಜ್ಞಾನಗಳ ಅಡಿಯಲ್ಲಿ ಅಂಬೇಡ್ಕರ್ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಸಂಶೋಧನೆಯನ್ನು ಮಾಡ್ಬೋದು. ಅದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಮಾರ್ಗದರ್ಶಕರಿದ್ದಾರೆ, ಮಾರ್ಗದರ್ಶಕರು ಕೂಡ ಅಂಥ ವಿಚಾರಗಳಿಗೆ ಒಂದು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ.
1: ಸರ್, ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇನ್ನು ನಿಮ್ಮ ಮಾತುಗಳನ್ನು ಕೇಳಿದಂತಹ ವಿದ್ಯಾರ್ಥಿಗಳಾಗಿರ್ಬೋದು, ತಮ್ಮ ಶ್ರೋತೃಗಳಾಗಿರಬಹುದು, ಈ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಅವರಿಗೆ ಏನು ಒಂದಷ್ಟು ಒಳ್ಳೆಯ ಕಿವಿ ಮಾತುಗಳನ್ನು ಹೇಳ್ತೀರಿ?
0: ಸರ್, ನಾವು ಈಗಾಗಲೇ ಪ್ರಪ್ರಥಮ ಬಾರಿಗೆ ನಿಮ್ಮ ಒಂದು ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ನಾವು ಮನವಿ ಮಾಡ್ಕೋತೀವಿ ಅಥವಾ ಸ್ವಾಗತ ಕೋರ್ತೀವಿ ಈ ಕೋರ್ಸ್ಗೆ ಪ್ರವೇಶ ಪಡ್ಕೊಳ್ಳೋಕ್ಕೋಸ್ಕರ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸಾಮಾಜಿಕ ಚಿಂತಕರ ಕುರಿತು ಆಳವಾದಂಥ ಅಧ್ಯಯನವನ್ನು ಮಾಡೋದಕ್ಕೆ ಇದು ಬಹಳ

0: ಹೌದು ಹೌದು
1: ನೀವೇ ಒಂದು ಒಳ್ಳೆ ಮಾತು ಹೇಳ್ತಿರ್ತಾವೆ,
0: ಹೌದು ಹೌದು,
1: ಮೌಲ್ಯಗಳು ಭಾಳ ಇಂಪಾರ್ಟೆಂಟ್ ಅಂತ.
0: ಹೌದು ಹೌದು,
1: ಸಮಾಜದಲ್ಲಿ ವ್ಯವಸ್ಥಿತವಾಗಿ ಮತ್ತು ವಾತಾವರಣ ಎನ್ವರ್ ಸೋಷಿಯಲ್ ಎನ್ವೈರನ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಉತ್ತಮವಾಗಿರಬೇಕಾದ್ರೆ ಈ ಒಂದು ಸಾಮಾಜಿಕ ಚಿಂತಕರ ಮೌಲ್ಯಗಳನ್ನು ನಾವು ಅರ್ಥಕೊಳ್ಳಬೇಕಾಗುತ್ತೆ.
0: ಅಂತವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಹೊಂದಿರಬೇಕು.
1: ಆಮೇಲೆ ಅವರ ಒಂದು ಜೀವನ ಶೈಲಿಯನ್ನು ಅವರು ಮಾಡ್ತಾ ಈ ಅಧ್ಯಯನದಲ್ಲಿ ಆಗಿರ್ಬೋದು ಅಥವಾ ಒಂದು ಜೀವನದಲ್ಲಿ ಆಗಿರ್ಬೋದು ಅವರು ಅಳವಡಿಸಿಕೊಂಡಂಥ ಮಾರ್ಗಗಳನ್ನು ನಾವು ಕೂಡ ಕಂಪ್ಲೀಟ್ ಆಗಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು 5-10% ಅವ್ರ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಮಾಜ ಒಂದು ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಮತ್ತು ಅಧ್ಯಯನಶೀಲದಂಥ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಪ್ರಬುದ್ಧತೆಯನ್ನು ಪಡ್ಕೊಳ್ತಾರೆ. ಈ ರೀತಿ ಮಾಡೋದು ತಪ್ಪು, ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಅನ್ನುವಂಥ ಎಲ್ಲ ವಿಚಾರಗಳಾಗ ಅವ್ರನ್ನ ತಿಳ್ಕೊಳ್ತಾರೆ. ಅಂಬೇಡ್ಕರ್ ಅವರ ಒಬ್ಬರ ಬಗ್ಗೆನೇ ಅಲ್ಲ, ಅನೇಕ ಮಹಾನೀಯರ ಬಗ್ಗೆ ಅವರ ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಒಂಥರ ಉತ್ಸಾಹ ಸಿಗುತ್ತೆ.
0: ಅಂತಹದೇ 10 ಹಲವು ಮಹಾನೀಯರ ಪೀಠಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಿದ್ದೀವಿ
1: ಸರ್. ಮತ್ತೆ ಇದರ ಜೊತೆಗೆ ಅವರ ಒಂದು ಪ್ರಮೋಷನ್ ಅಂತ ಇರ್ಬೋದು ಅಥವಾ ನಾನು ಪದವಿ ಮುಗಿದ ಮೇಲೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ ಮಾಡಿದ್ದೀನಿ ಅಥವಾ ಯಾವುದು ಪಿ ಜಿ ಸರ್ಟಿಫಿಕೇಟ್ ನಾನು ಮಾಡಿದ್ದೀನಿ ಅಂಬೇಡ್ಕರ್ ವಿಚಾರದ ಬಗ್ಗೆ ನನಗೆ ಸರ್ಟಿಫಿಕೇಟ್ ಇದೆ. ಮತ್ತು ಅಂಬೇಡ್ಕರ್ ಸರ್ಟಿಫಿಕೇಟ್ಗಿಂತ ಹೆಚ್ಚಾಗಿ ಅಂಬೇಡ್ಕರ್ ಅವರ ಬಗ್ಗೆ ವಿಚಾರಗಳನ್ನ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ, ಇನ್ನೂ ಆಳವಾಗಿ ಅಧ್ಯಯನ ಮಾಡ್ಬೋದು ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು ಇಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಬಹಳ ಇಷ್ಟಪಟ್ಟು ಈ ಒಂದು ಕೋರ್ಸ್ಗೆ ತಾವು ಪ್ರವೇಶವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪರ್ಸನಾಲಿಟಿ ಅಂತ ಏನು ಹೇಳ್ತೀವಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಅಥವಾ
0: ಹೆಚ್ಚಾಗುತ್ತೆ. ಅದಕ್ಕಿಂತ ಒಂದು ಒಳ್ಳೆ ಮಾತು ಹೇಳಿದೆ, ಪ್ರಬುದ್ಧತೆ ಅಂತ.
1: ಪ್ರಬುದ್ಧತೆ
0: ಅದು ಬರಲು
1: ಉಂಟಾಗುತ್ತೆ. ಯಾರು ಅದನ್ನು ಅನುಭವಿಸ್ತಾರೆ ಸರ್, ಯಾರು ಅಧ್ಯಯನ ಮಾಡಿ ಆ ಒಂದು ವಿಚಾರವನ್ನು ಅನುಭವಿಸ್ತಾರೆ ಅವ್ರಿಗೆ ಅದು ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಈ ಒಂದು ಪಿ ಜಿ ಸಿ ಎಸ್ ಕೋರ್ಸ್ಗೆ ಪ್ರವೇಶವನ್ನು ಪಡ್ಕೊಂಡು ಅದರ ಉಪಯೋಗವನ್ನು ಏನು ಒಂದು 4,500-5,000 ಒಂದು ಫೀಸ್ ಇದೆ, ಈ ಶುಲ್ಕವನ್ನು ಪಾವತಿಸಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಾಮಾಜಿಕ ಇರ್ಬೋದು, ರಾಜಕೀಯ ವಿಚಾರ ಇರ್ಬೋದು, ಆರ್ಥಿಕ ವಿಚಾರಗಳಿರ್ಬೋದು, ಪ್ರಸ್ತುತವಾಗಿ ಅವುಗಳು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ನಾವು
0: ಪ್ರಚಲಿತ ಕರೆಂಟ್ ಅಫೇರ್ಸ್
1: ಅವುಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ನೀವು ಬೆಳವಣಿಗೆಯನ್ನು ಹೊಂದ್ಬೋದು ಅನ್ನುವಂಥ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಈಗ ಆಲ್ರೆಡಿ ಯಾರು ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್.
0: ಒಳ್ಳೆಯದು ಸರ್. ಜುಲೈ ಕೂಡ ಆರಂಭ ಆಗಿದೆ, ಸೈಕಲ್ ಕೂಡ ಪ್ರಾರಂಭ ಆಗಿದೆ, ಪ್ರವೇಶಾತಿ ಓಪನ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಮಾತುಗಳನ್ನು ಕೇಳಿದಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆಯೇ ನಮ್ಮ ಶ್ರೋತೃಗಳಾಗಿರ್ಬೋದು, ಯಾರಿಗೆ ಆಸಕ್ತಿ ಇದೆಯೋ ಅವರು ಈ ಕೋರ್ಸ್ಗೆ ಪ್ರವೇಶ ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇಷ್ಟೊತ್ತು ಬಂದು ಹೆಚ್ಚಿನ ಮಾಹಿತಿಯನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ನಿರ್ದೇಶಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರೊಂದಿಗೆ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಕೆಎಸ್ಒಯು ಮುಕ್ತವಾಣಿ
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
3: ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
3: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.
4: ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5:55.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 4 ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳಾ ವ್ಯಾಪಾರಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು. ಕೇಳಿ ನಾಳೆ ಸಂಜೆ 4 ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
5: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
6: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
7: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲೇ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ ಆಗಲಿದೆ. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹ ಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಕೊಳ್ಳೇಗಾಲದ ಎಲ್ ಶಿವಪ್ರಸಾದ್ ಮತ್ತು ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ಎಂ ಕುಮಾರ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ನಾಟಕ ಅಂಚು ಕತ್ತರಿಸಿದ ಕಾಗದ, ಮೂಲಕಥೆ ಜಿಕೆ ಚೆಸ್ಟರ್ಟನ್, ಬಾನುಲಿಗೆ ಅಳವಡಿಸಿದವರು ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 8:30 ರಂಗಗೀತೆಗಳು ವೆಂಕಟರಾಮ್ ಕುಪ್ಪಿಯಾ ಅವರಿಂದ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ. 10:00 ಚೈತ್ರವನ

0: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ, ಮಾಣಿಕ್ ನೇಳಗಿಯವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:35 ಸೇವಾ ವಾಹಿನಿ. 7:45, 8:30, 2:40 ಹಾಗೂ 7:45 ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಣು ಮಜುಂದಾರ್ ಅವರ ಬಾನ್ಸುರಿ ವಾದನ ಮತ್ತು ಸಂಗೀತಾ ಶಂಕರ್ ಅವರ ವಯಲಿನ್ ವಾದನದ ಜುಗಲ್ಬಂದಿ. 10:30, 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ಮಿಶ್ರ ಮಾಧುರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಉಡುಪಿ ನರ್ನಾಡ್ ಮದಗ ಅಮ್ಮಂಜಿ ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕು ಹಿರೇನಂದಿ ಗ್ರಾಮದ ಚಾಮಮ್ಮ ಮತ್ತು ಲಕ್ಷ್ಮಮ್ಮ ಅವರಿಂದ ಸೋಬಾನೆ ಪದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಬೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಎಜೆ ದಿವ್ಯಾ ಅವರಿಂದ. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭೂಷಣಿ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಭುವಿಯಿಂದ ಬಾನುಲಿಯಡಿಗೆ. ವಿಶ್ವ ಜನಸಂಖ್ಯಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳಾ ಬೀದಿಬದಿ ವ್ಯಾಪಾರಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಸಹನ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಮೂತ್ರಪಿಂಡ ರೋಗಿಗಳ ಕುರಿತು ಮಿಥ್ಯೆಗಳು ಹಾಗೂ ವಾಸ್ತವಾಂಶ. ಭಾಗವಹಿಸುತ್ತಾರೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸನ್ ಪಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ಶಿಫಾರಸುಗಳು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ವಿ ಶೋಭನ ಮತ್ತು ಡಾಕ್ಟರ್ ಟಿವಿ ಸೌಜನ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಅಥ್ಲೀಟ್ ಹಾಗೂ ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಬನ್ನೂರು ಹೋಬಳಿ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಅನುಜ ಕುಮಾರ್. Prime Minister Narendra Modi addressed a joint session of the Indonesian Parliament in Jakarta this afternoon. Highlighting the growing partnership between the two nations, Mr. Modi said, India and Indonesia have immense opportunities to deepen cooperation.

0: ಪಾತ್ರೆ ಪಡಗಗಳನ್ನು ಗಾಡಿಗಳಲ್ಲಿ ತುಂಬಿಸಿಕೊಂಡು ವ್ಯಾಪಾರಿಗಳು ಊರೂರು ತಿರುಗುತ್ತಾ ಮಾರಾಟ ಮಾಡುವರು. ಹಾಗೆ ತಿರುಗುತ್ತಾ ಸಕಲೇಶ್ಪುರಕ್ಕೆ ಬಂದಾಗ ಮನೆಯೊಂದರ ಕೋಣೆಯಲ್ಲಿ ಸರಕುಗಳನ್ನು ಸಂಗ್ರಹಿಸಿ ಇಡುತ್ತಿದ್ದರು. ಅಲ್ಲೇ ಎದುರಿನ ಬಯಲಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಅಡುಗೆ ಮಾಡಿಕೊಂಡು ರಾತ್ರಿ ಕಳೆಯುವರು. ಅವರಲ್ಲಿ ಕೆಲವರು ಸೊಗಸಾಗಿ ಹಳ್ಳಿಯ ಹಾಡುಗಳನ್ನು ಹಾಡುತ್ತಿದ್ದರು. ಅವರು ಬಿಡಾರ ಹೂಡಿದ್ದ ಮನೆಯ ಬಾಲಕನೊಬ್ಬ ಬಲು ಆಸಕ್ತಿಯಿಂದ ಆ ಹಾಡುಗಳನ್ನೆಲ್ಲ ಆಲಿಸುತ್ತಾ ತಾನೂ ಕಲಿತು ಬಿಟ್ಟ. ಮಾತ್ರವಲ್ಲ, ಜನಪದ ಗೀತೆಗಳ ಹಾಡುಗಾರಿಕೆಯೂ ಸಂಗ್ರಹಣೆಯೂ ಆತನ ಮೆಚ್ಚಿನ ಹವ್ಯಾಸವೇ ಆಯಿತು. ಈ ಹುಡುಗ ಯಾರೆಂದು ಗೊತ್ತಾಯಿತೆ? ಕಳೆದ ಶತಮಾನದಲ್ಲಿ ಕನ್ನಡ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿ ಪ್ರಚುರಪಡಿಸಿದ ಮೊದಲಿಗರಲ್ಲಿ ಒಬ್ಬರಾದ ಎಸ್ ಕೆ ಕರೀಂ ಖಾನ್. ಕರೀಂ ಖಾನರ ತಂದೆ ರೆಹಮಾನ್ ಅಫ್ಘಾನಿಸ್ತಾನದವರು. ಕಾರಣಾಂತರದಿಂದ ಭಾರತಕ್ಕೆ ಬಂದವರು ಇಲ್ಲಿಯೇ ಉಳಿಯುವಂತಾಯಿತು. ಕರೀಂ ಖಾನರ ತಾಯಿಯ ತವರು ಅರಬ್ ದೇಶ. ಆಕೆಯ ಪೋಷಕರು ಭಾರತದಲ್ಲಿ ಇರುವಾಗ ಇವರು ಜನಿಸಿದರು. ಈ ಅನ್ಯದೇಶೀಯ ಮೂಲದ ಕುಟುಂಬ ನೆಲೆಸಿದ್ದು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ. ಕರೀಂ ಖಾನರ ಜನನ, ಬಾಲ್ಯ, ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಆದದ್ದು ಸಕಲೇಶ್ಪುರದಲ್ಲೇ. ಬಡತನದ ದೆಸೆಯಿಂದಾಗಿ ಕರೀಂ ಖಾನರ ಶಿಕ್ಷಣ ಪ್ರೌಢಶಾಲೆಯನ್ನು ದಾಟಿ ಮುಂದುವರಿಯಲಿಲ್ಲ. ಆದರೆ ಅಲ್ಲೇ ಊರ ಹೊರಗೆ ತೋಟ ಮಾಡಿಕೊಂಡಿದ್ದ ಆಚಂಗಿ ನಾರಾಯಣ ಶಾಸ್ತ್ರಿಗಳೆಂಬ ವಿದ್ವಾಂಸರ ಶಿಷ್ಯನಾಗುವ ಭಾಗ್ಯ ಒದಗಿ ಬಂದಿತು. ಶಾಸ್ತ್ರಿಗಳು ಕರೀಂ ಖಾನರ ಶ್ರದ್ಧೆ ಆಸಕ್ತಿಗಳನ್ನು ಮೆಚ್ಚಿ ತಮ್ಮ ಕನ್ನಡ ಸಂಸ್ಕೃತಗಳ ಪಾಂಡಿತ್ಯವನ್ನು ಧಾರೆ ಎರೆದರು. ಹೀಗೆ ಸ್ವಂತ ಆಸಕ್ತಿಯ ಜನಪದ ಸಾಹಿತ್ಯದೊಡನೆ ಗುರುವಿನ ಮೂಲಕ ಸಂಸ್ಕೃತ ಮತ್ತು ಹಳಗನ್ನಡಗಳ ಗ್ರಂಥಸ್ಥ ಸಾಹಿತ್ಯವು ಕರೀಂ ಖಾನರಿಗೆ ಕರಗತವಾಯಿತು. ಮುಂದೊಮ್ಮೆ ಗಾಂಧೀಜಿಯವರನ್ನು ಕಂಡುಬಂದ ಮೇಲೆ ಕರೀಂ ಖಾನರ ಒಲವು ಸ್ವಾತಂತ್ರ್ಯ ಹೋರಾಟದತ್ತ ಹರಿಯಿತು. ಜನಪದ ಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ಜನರನ್ನು ಬ್ರಿಟಿಷ್ ವಿರೋಧಿ ಚಳುವಳಿಯತ್ತ ಸೆಳೆಯುತ್ತಿದ್ದ ಕರೀಂ ಖಾನ್ ಈ ಕಾರಣಕ್ಕಾಗಿ 5-6 ಸಲ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಸಂಸಾರ ಬಂಧನಕ್ಕೆ ಒಳಗಾಗದೆ ಸಮಾಜಮುಖಿಯಾಗಿಯೇ ಉಳಿದ ಕರೀಂ ಖಾನರು ಚಿತ್ರರಂಗಕ್ಕೆ ಕಾಲಿಟ್ಟುದು ಜೀವನೋಪಾಯದ ಉದ್ದೇಶದಿಂದಲೇ. ರಾಜಕುಮಾರ್ ಪ್ರಮುಖ ಪಾತ್ರ ವಹಿಸಿದ ಸ್ವರ್ಣಗೌರಿ, ಜೀವನ ತರಂಗ, ಚಂದ್ರಕುಮಾರ, ಬೇವು ಬೆಲ್ಲ ಮೊದಲಾದ ಚಿತ್ರಗಳಿಗೆ ಚಿತ್ರಕಥೆ, ಸಂಭಾಷಣೆ, ಗೀತೆಗಳನ್ನು ಕರೀಂ ಖಾನ್ ರಚಿಸಿಕೊಟ್ಟರು. ಸ್ವರ್ಣಗೌರಿ ಚಿತ್ರಕ್ಕಾಗಿ ಅವರು ರಚಿಸಿದ ಗೀತೆಗಳು ಇಂದಿಗೂ ಚಿತ್ರರಸಿಕರಿಗೆ ಪ್ರಿಯವಾಗಿ ಉಳಿದಿವೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡಮಾಡುವ ವಿಶ್ರಾಂತಿ ವೇತನ ಸೌಲಭ್ಯವನ್ನು ಪಡೆಯಲು ನಿರಾಕರಿಸಿದ ಕರೀಂ ಖಾನರು ಬಡತನದಲ್ಲೇ ಜೀವನ ಸವಿಸಿದರು. ಕರೀಂ ಖಾನರನ್ನು ಒಮ್ಮೆ ಮಾಸ್ತಿಯವರು ಹುಡುಕಿಕೊಂಡು ಬಂದರು. ಕಷ್ಟಕಾಲದಲ್ಲಿ ಅವರಿಗೆ ನೆರವಾಗಲೆಂದು ಸ್ವಲ್ಪ ಹಣ ಕೊಡಲು ಬಂದಿರುವುದಾಗಿ ಹೇಳಿದರು. ಆದರೆ ಕರೀಂ ಖಾನರು, ಆ ಹಣ ಮಾಸ್ತಿಯವರ ಹತ್ರವೇ ಇರಲಿ, ತನಗೆ ಬೇಕಾದಾಗ ಕೇಳಿಕೊಳ್ಳುತ್ತೇನೆ ಎಂದು ಬಿಟ್ಟರು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಕರೀಂ ಖಾನರನ್ನು ತಮ್ಮ ಊರಿಗೆ ಕರೆದುಕೊಂಡು ಹೋಗಿದ್ರಂತೆ. ಅವರ ಮಾತಿನ ಸ್ವಾರಸ್ಯವನ್ನು ಸವಿಯಲು ಸೇರಿದ್ದ ಜನ ರಾತ್ರಿ 2 ಗಂಟೆಯಾದರೂ ಅಲುಗಾಡದೆ ಕುಳಿತಿದ್ರಂತೆ. ಬೆಳಗ್ಗೆ ಖಾನರು ಮನೆಯಿಂದ ಹೊರಬಂದು ನೋಡಿದರೆ ಜನರ ಗುಂಪು ಇದ್ದಲ್ಲಿಯೇ ಇತ್ತು. ದೊಡ್ಡವರ ಮಾತು ಕೇಳೋದಕ್ಕೆ ಮತ್ತೆ ಸಿಗುತ್ತದೆಯೇ, ಅದಕ್ಕೆ ಇಲ್ಲೇ ಇದ್ದೇವೆ ಎಂದ ಹಳ್ಳಿಗರ ಒತ್ತಾಯಕ್ಕೆ ತಲೆಬಾಗಿ ಕರೀಂ ಖಾನರು ಮತ್ತೆ ಮಾತಿಗೆ ತೊಡಗಿದರಂತೆ. ಹಳ್ಳಿಯ ಮುದುಕಿಯೊಬ್ಬಳು, ಏನಪ್ಪ ನಿನಗೆ ಹೆಂಡ್ರು ಮಕ್ಕಳು ಯಾರೂ ಇಲ್ಲ, ಕೊನೆಗಾಲದಲ್ಲಿ ಹೆಂಗೆ ಎಂದು ಪ್ರಶ್ನಿಸಿದಳು. ಕರೀಂ ಖಾನರು ಅಲ್ಲಿ ಹಾರುತ್ತಿದ್ದ ಹಕ್ಕಿಗಳತ್ತ ಕೈತೋರಿ, ಅವಕ್ಕೆ ಯಾರಿದ್ದಾರೆ, ಸೂರ್ಯ ಚಂದ್ರರಿಗೆ ಯಾರಿದ್ದಾರೆ, ಜಗತ್ತನ್ನು ಆಳುವ ಶಕ್ತಿ ಒಂದಿದೆ, ನನ್ನೊಬ್ಬನ ಲೆಕ್ಕ ಏನು ಬಿಡು ಎಂದ್ರಂತೆ.
1: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9962 6 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:15 14 ಸೆಕೆಂಡುಗಳು.
4: ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀತಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ ಮೂಡಿಬರಲಿದೆ.

0: त्वं
1: ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ.
2: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಯೋಗಶಾಸ್ತ್ರದ ಪ್ರಕಾರ ಕೂಡ ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಐಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು.
1: ಮರೆಯದೆ ಕೇಳಿ, ಇದೇ ಗುರುವಾರ ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-258-2251-580-89, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ?
4: ಕೇಳುಗರೆ ಗಮನಿಸಿ, ಮೈಸೂರು ಮಹಾನಗರ ಪಾಲಿಕೆಯ ಪ್ರಕಟಣೆ. ಈ ಮೂಲಕ ಮೈಸೂರು ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ 2027 ಮಾಹೆಯವರೆಗೆ ವಿಸ್ತರಿಸಲಾಗಿದೆ. ಎಲ್ಲಾ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.
5: ವಚನ ಬಾನುಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.

ವಿಷಯ ಸಹಕಾರದಿಂದ ಸಮೃದ್ಧಿ, ಭಾರತದ ಸಹಕಾರ ಚಳವಳಿಯ 5 ವರ್ಷಗಳ ಸಬಲೀಕರಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ. ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ, ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ. ಗ್ರಾಮೀಣ ಸಾಲ ಸೌಲಭ್ಯ, ಹೈನುಗಾರಿಕೆ, ಮೀನುಗಾರಿಕೆ, ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ. ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6ರಂದು ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು. ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ವರ್ಷಗಳನ್ನು ಪೂರೈಸಿದೆ. ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ. ಇಂದು ದೇಶದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಲಕ್ಷಕ್ಕೂ ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಗ್ರಾಮೀಣ ಭಾರತದ 98%ರಷ್ಟು ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30ಕ್ಕೂ ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ. ಇದರ ಅಡಿಯಲ್ಲಿ ಸುಮಾರು 32 ಕೋಟಿಗೂ ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ. ರೈತರು, ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ. ಕಳೆದ 5 ವರ್ಷಗಳಲ್ಲಿ ಈ ಸಚಿವಾಲಯವು 152ಕ್ಕೂ ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ. ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಈಗ ಇವು ರಸಗೊಬ್ಬರ ಮಾರಾಟ, ಜನೌಷಧಿ ಕೇಂದ್ರಗಳು, ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ. ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ. ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025ರ ವೇಳೆಗೆ ಸುಮಾರು 2,925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. 2027ರ ಮಾರ್ಚ್ 31ರೊಳಗೆ ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ 63,428ಕ್ಕೂ ಹೆಚ್ಚು ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಅಲ್ಲದೆ 42,700ಕ್ಕೂ ಹೆಚ್ಚು ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ. ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ. ಹೈನುಗಾರಿಕೆ ತಂತ್ರ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029ರ ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು 50%ರಷ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ. ರಫ್ತು, ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ. ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸಹಕಾರ್ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ. ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನವ ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳುವಳಿಯು ಸಮೃದ್ಧ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ

0: ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
3: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
2: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
4: ಮುಖದಲ್ಲಿ ಮೊಡವೆಯ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಮೈಸೂರ್ ಸ್ಯಾಂಡಲ್
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.

0: ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಕಂಪ್ರೀಮಿಯಂ ಜ್ಯಾದಾ ಬೋನಸ್ ಅಪ್ನೋ ಕೆ ಲಿಯೆ ಸಬ್ಸೆ ಸಹಿ ಆರ್‌ಪಿಎಲ್‌ಐ इससे बेहतर कुछ नहीं.
2: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
6: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ಏಕೆಂದರೆ ನೀರು ಜೀವಜಲ.
8: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು.

0: ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂತಹ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ಧರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ಧರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 1,30,337 ಮತದಾರರಿದ್ದು 1,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 99.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್

0: प्रधानमंत्री श्री नरेंद्र मोदी जी के दूरदर्शी नेतृत्व के अंतर्गत रसायन मुक्त जैविक खेती एक महत्वपूर्ण प्रयास है। रसायन मुक्त जैविक खेती को बढ़ावा देने के लिए 5 वर्ष पूर्व सरकार ने परंपरागत कृषि विकास योजना तथा उत्तर पूर्व भारत में जैविक मूल्य श्रृंखला योजनाएं आरंभ की।
1: ऑर्गेनिक फार्मिंग को देश भर में बढ़ावा देने के लिए सरकार अनेक प्रयास कर रही है। इसके लिए परंपरागत कृषि विकास योजना के तहत काम किया जा रहा है। न सिर्फ ऑर्गेनिक फार्मिंग को बल दिया जा रहा है बल्कि उसके लिए वैल्यू एडिशन।
2: मैसूर सैंडल नोडू इदी नन फेवरेट सोप। मैसूर सैंडल कॉन्फिडेंस कोडुवा एकैक साबुनु। मैसूर सैंडल सोप।
3: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಸಂವಾದ ಭಾಗವಹಿಸುತ್ತಾರೆ ಕೊಳ್ಳೇಗಾಲದ ಎಲ್ ಶಿವಪ್ರಸಾದ್ ಮತ್ತು ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ಎಂ ಕುಮಾರ್ ಪ್ರಸ್ತುತಿ ಎನ್ ಕೇಶವಮೂರ್ತಿ
4: ಶಿವಪ್ರಸಾದ್ ಅವರೇ ನಮಸ್ಕಾರ
5: ಸರ್ ನಮಸ್ಕಾರ ಸರ್
4: ಕುಮಾರ್ ಅವರೇ ತಮಗೂ ನಮಸ್ಕಾರ
6: ನಮಸ್ಕಾರ ಸರ್
4: ನಿಮ್ಮ ಬಗ್ಗೆ ಹೇಳಿ ಕುಮಾರ್ ಅವರೇ
6: ನಂಜನಗೂಡು ತಾಲೂಕು ನೇರಳೆ ಗ್ರಾಮದಿಂದ ಬಂದಿರುವಂಥವನು
4: ವಿದ್ಯಾಭ್ಯಾಸ
6: ನಂದು ಬಿ ಕಾಮ್ ಎಜುಕೇಷನ್ ಆಗಿದೆ ಸರ್ ಗ್ರಾಜ್ಯುಯೇಷನ್ ಆಗಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ ಹಾಗೆ ನಾನು ಈಗ ಒಂದು ಖಾಸಗಿ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್
4: ಓಕೆ ವ್ಯವಸಾಯದ ಬಗ್ಗೆ ಆಸಕ್ತಿ
6: ವ್ಯವಸಾಯದ ಬಗ್ಗೆ ಆಸಕ್ತಿ ನನ್ನ ಸ್ನೇಹಿತ ಆದಂಥ ಹರ್ಷ ಅವರದು ನಂದು ಹೈಸ್ಕೂಲಿಂದ ಫ್ರೆಂಡ್ ಆ್ಯಕ್ಚುಲಿ ಆ ಇದರಿಂದ ನನಗೆ ವ್ಯವಸಾಯದ ಬಗ್ಗೆ ತುಂಬ ಆಸಕ್ತಿ ಬಂದಿದೆ ಸರ್
4: ಅಂದರೆ ಮುಂದೆ ನಿಮಗೂ ಜಮೀನು ತಗೋಬೇಕು
6: ಅಂತ ಆಸೆ ಇದೆ
4: ಓಕೆ ನಿಮ್ಮ ಬಗ್ಗೆ ಹೇಳಿ ಶಿವಪ್ರಸಾದ್ ಅವರೇ
5: ಮೂಲತಃ ಕೊಳ್ಳೇಗಾಲದವರು ಸರ್ ನಾನು ಬಿ ಪದವೀಧರ ಸಿವಿಲ್ ಇಂಜಿನಿಯರಿಂಗ್ ಮೈಸೂರಿನ ಎನ್ ಐ ಕಾಲೇಜಿನಲ್ಲಿ ಬಿ ಪದವಿ ಪಡೆದ ಮೇಲೆ
4: ಈಗ ನೀವು ಗೆಳೆಯರ ತಂಡ ಎಲ್ಲ ಸೇರಿಕೊಂಡು ಒಂದು ಸ್ವಯಂ ಸೇವಾ ಸಂಸ್ಥೆನ ಆರಂಭ ಮಾಡಿದ್ದೀರಿ
5: ಹೌದು ಸರ್
4: ಅಲ್ವೇ
5: ಹೌದು ಸರ್
4: ಇದನ್ನು ಮಾಡಬೇಕು ಅಂತ ತಮಗೆ ಅನಿಸಿದ್ದಾದರೂ ಯಾಕೆ
5: ಸರ್ ಈಗ ನಮ್ಮ ಸ್ನೇಹಿತರು ಕುಮಾರ್ ಅವರು ಹೇಳಿದ್ರು ಒಬ್ಬ ಹೆಸರು ಹರ್ಷ ಅಂತ ಸೊ ಅವರೇ ನಮ್ಮ ಸಂಸ್ಥೆ ನಾವು ಪ್ರಾರಂಭ ಮಾಡೋದಕ್ಕೆ ಮೂಲ ಕಾರಣ ನಾವು ಅವರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ನೇಹಿತರು ಸೊ ಹಾಗೆ ಬಾಂಧವ್ಯ ನಮ್ಮ ಚೆನ್ನಾಗಿತ್ತು ಸೊ ಓದುವಾಗ್ಲಿಂದನೂ ಕೂಡ ಅವರು ಸಾಕಷ್ಟು ಬಾರಿ ಹೇಳ್ತಿದ್ದ ನಮಗೂ ಕೂಡ ಚಿಕ್ಕ ವಯಸ್ಸಿಂದನೂ ಸಾಮಾಜಿಕ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಮನಸ್ಸಿನಲ್ಲಿತ್ತು ಸೊ ಅದಕ್ಕೆ ನಮ್ಮ ಪೂರ್ವಕವಾಗಿ ಹರ್ಷನವರು ಸಿಕ್ಕಿದ್ರು ಹೀಗೆ ನಾವೆಲ್ಲ ಸ್ನೇಹಿತರು ಒಂದು ತಂಡ ಕಟ್ಕೊಂಡು 2008 ಒಂದು ಸ್ವಯಂ ಸೇವಾ ಸಂಘ ಮಾಡಿ ಸಾಮಾಜಿಕ ಚಟುವಟಿಕೆಗಳು ಹಾಗೂ ಸಾಮಾಜಿಕ ಸೇವೆ ಮಾಡಬೇಕು ಅಂತೇಳಿ ಒಂದು ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ 2008 ಪ್ರಾರಂಭಿಸಿದ್ವಿ ಸರ್
4: ಯಾರ್ಯಾರೆಲ್ಲ ಸೇರ್ಕೊಂಡ್ರಿ ಕುಮಾರ್ ಅವರೇ
6: ನಾವು ಮೊದಲನೇದಾಗಿ ಅರ್ಷಾನ್ ಮತ್ತು ನಾನು ಶಿವಪ್ರಸಾದ್ ಮಂಜುನಾಥ್ ಗಣೇಶ ಇವರುಗಳೆಲ್ಲ ಸುಮ್ಮನೆ ಒಂದು ಗುಂಪಾಗಿ ಸೇರಿದ್ವಿ ಸರ್ ಏನೋ ಮಾಡಬೇಕು ನಾವು ಒಂದು ಸಂಸ್ಥೆ ಹುಟ್ಟಾಕಬೇಕು ಇವತ್ತು ಸಂಸ್ಥೆ ಹುಟ್ಟಾಕ್ಬಿಟ್ಟು ಏನೋ ಮಾಡಬೇಕು ಇದು ಖುಷಿ ಇದರಲ್ಲಿ ಜನಗಳಿಗಾಗಲಿ ರೈತರಿಗಾಗಲಿ ಒಂದು ಉಪಯೋಗ ಆಗುವಂಥ ಕೆಲಸಗಳು ಮಾಡಬೇಕು ಅಂತೇಳಿ ಆ ಸಂಸ್ಥೆನ ಹುಟ್ಟಾಕ್ಲಿಕ್ಕೋಸ್ಕರ ಅಲ್ಲಿ ಮೀಟಿಂಗ್ ಸೇರಿದ್ದು ಸರ್ 2008 ಸೇರಿದ್ದು ಅದಾದಮೇಲೆ ನಾವು ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆನ ನಾವು ರಿಜಿಸ್ಟರ್ ಮಾಡಿದ್ವಿ ನಾವು
4: ಇವೆಲ್ಲ ಇಂಜಿನಿಯರ್ ಆಗಿರೋದ್ರಿಂದ ವಿಶ್ವೇಶ್ವರಯ್ಯನವರ ಹೆಸರು
6: ವಿಶ್ವೇಶ್ವರಯ್ಯನ ತಗೊಂಡಿದ್ದೀವಿ ಸರ್ ಹೌದು
4: ಓಕೆ ಓಕೆ ಆಯಿತು
6: ಅದಾದಮೇಲೆ ನಾವು ಸಂಸ್ಥೆನ ರಿಜಿಸ್ಟ್ರೇಷನ್ ಮಾಡಿದ್ವಿ ನಾವು ಹೌದು ಅರ್ಷನ್ಗೆ ಸ್ವಲ್ಪ ಈ ಎನ್ ಜಿ ಒದಲ್ಲಿ ಕೆಲಸ ಮಾಡಿ ಒಂದು ಸ್ವಲ್ಪ ಅವನಿಗೆ ಅನುಭವ ಇತ್ತು ಸರ್ ಅವನಿಗೆ ಸೊ ಅದರಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಓಕೆ ಇದೊಂದು ಕಾನ್ಸೆಪ್ಟ್ ಇದೆ ಏನೋ ಮಾಡಬೇಕು ಇದರಲ್ಲಿ ರೈತರಿಗೋಸ್ಕರ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಸಂಸ್ಥೆನ ಹುಟ್ಟಾಕಿದ್ವಿ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ ಮಾಡಿದ್ವಿ ರಿಜಿಸ್ಟರ್ ಕೂಡ ಮಾಡಿದ್ವಿ ಆ ರಿಜಿಸ್ಟರ್ ಮಾಡಿದಾಗ ನಾವುಗಳೇ ಅದರಿಂದ ಫುಲ್ಲು ಫಸ್ಟು ಸ್ಟಾರ್ಟಿಂಗಲ್ಲಿ ದುಡ್ಡುಗಳೆಲ್ಲ ಹಾಕಿ ನಾವೇ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಆಗುತ್ತೆ ಏನು ಬೇಕಾಗುತ್ತೆ ಪ್ರಾರಂಭದಲ್ಲಿ ಒಂದು ಆಫೀಸ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಇದೆಲ್ಲ ನಮ್ಮ ಕೈಯಿಂದನೇ ದುಡ್ಡು ಹಾಕಿ ಹಾಕಿ ಎಲ್ಲ ಮಾಡಿದ್ವಿ ಸರ್ ಅದನ್ನು ಬಟ್ ನಾವು ಸೇರಿದಂಥ ಎಲ್ಲ ಸ್ನೇಹಿತರು ಕೂಡ ಯಾರನ್ನೂ ಹೆಸಿಟೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ದುಡ್ಡು ಹಾಕಬೇಕು ಮಾಡಬೇಕು ಅಂತಂದಾಗ ಕೆಲವೊಂದು ಸಲ ಇಂಜರಿ ಅಂಥ ಸಂದರ್ಭಗಳು ಬರ್ತವೆ ಬಟ್ ಯಾರೂ ಏನು ಮಾಡಲಿಲ್ಲ ಸರ್ ನಾವು ನಿಯರ್ಲಿ 7-8 ತನಕ ನಾವು ಈ ಸಂಸ್ಥೆಗೋಸ್ಕರ ನಮ್ಮ ಕೈಯಿಂದನೇ ದುಡ್ಡು ಹಾಕಿ ಸಂಸ್ಥೆನ ಕಟ್ಟಿ ಬೆಳೆಸಿ ಮಾಡಿದ್ದೀವಿ ಸರ್ ಅದನ್ನು
4: ಎಷ್ಟು ಜನ ಇದ್ದೀರಿ ಒಟ್ಟು
5: ಸರ್ ಒಟ್ಟು ನಾವು 9 ಇದ್ದೀವಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸೊ ಎಲ್ಲನೂ ನಾವು ಯಾರು ಪ್ರಾರಂಭದಲ್ಲಿ ಇದ್ವಿ ಅದೇ ಜನ ಈಗಲೂ ಕೂಡ ಇದೀವಿ ಸರ್
4: ಓಕೆ ಎಲ್ರಿಗೂ ಗ್ರಾಮೀಣ ಹಿನ್ನೆಲೆ ಇದೆ
5: ಹೌದು ಸರ್ ಎಲ್ಲರಿಗೂ ಗ್ರಾಮೀಣ ಹಿನ್ನೆಲೆ ಇದೆ
4: ಹೌದಾ ಎಲ್ಲ ಮೈಸೂರು ಮಂಡ್ಯ ಚಾಮರಾಜನಗರ ಈ ಭಾಗದಿಂದ ಬಂದಿರೋರೇನ ಅಥವಾ ದೂರ ದೂರದವರು ಇದ್ದಾರೆ
5: ಇಲ್ಲ ಸರ್ ಎಲ್ಲ ಈ ಭಾಗದವರೇ ಇನ್ನು ಕೆಲವು ನಮ್ಮ ಬಿಜಾಪುರದವರು ಒಬ್ಬರು ಇದ್ದಾರೆ ಬಟ್ ಅವರು ನಮಗೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಸರ್
4: ಈಗ ಆರಂಭದಲ್ಲಿ ಎಲ್ಲ ಒಟ್ಟಿಗಿರ್ತಾರೆ ಅದು ಬಹಳ ಸರಿನೇ ಆದರೆ ಹೋಗ್ತಾ ಸಣ್ಣ ಪುಟ್ಟ ಘರ್ಷಣೆಗಳು

0: ಸಂಘರ್ಷಗಳು ಸರ್ವೇ ಸಾಮಾನ್ಯ. ಹೇಗೆ ಎಲ್ಲರೂ ಒಟ್ಟಾಗಿದ್ದೀರಿ
1: ಸರ್? ಅದರಲ್ಲಿ ನಮ್ಮ ಉದ್ದೇಶ ಒಂದೇ ಇತ್ತು ಸರ್. ಏನು 9 ಜನ ಹೇಳಿದ್ವಿ, ನಮ್ಮೆಲ್ಲರ ಮನಸ್ಥಿತಿ ಹಾಗೂ ಉದ್ದೇಶ ಒಂದೇ ಇದ್ದಿದ್ದರಿಂದ ಸೊ ನಮ್ಮಲ್ಲಿ ಯಾವುದೇ ಥರ ಒಂದು ಭಿನ್ನಾಭಿಪ್ರಾಯ ಇದುವರೆಗೂ ಬಂದಿಲ್ಲ. ಹಾಗಾಗಿ ನಾವು ಈಗ ಸಂಸ್ಥೆನ ಈ ಮಟ್ಟಿಗೆ ಮುನ್ನಡೆಸ್ಕೊಂಡು
0: ಬಂದಿಲ್ಲ ಅಂತ ಕೇಳ್ತಿದ್ದೀನಪ್ಪ. ಅದಕ್ಕೇನಾದರೂ ರೀಸನ್ ಇದೆಯಾ ಅಥವಾ
1: ಏನಿಲ್ಲ ಸರ್?
0: ಒಟ್ಟಿಗಿರೋದಕ್ಕೆ ನಿಮ್ದೇನಾದರೂ ಸೂತ್ರ ಇದೆಯಾ ಅಂತ?
1: ಸೂತ್ರ ಅಂತ ಏನಿಲ್ಲ ಸರ್. ಯಾಕೆಂದ್ರೆ ನಮ್ಮ ಕೆಲಸ ಸಾಮಾಜಿಕವಾಗಿ ಇರೋದ್ರಿಂದ ಯಾರು ಅದನ್ನು ನಾವು ಅಪೋಸ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಸೊ ಆಮೇಲೆ ಯಾರದೇ ಒಬ್ಬರದ್ದು ಒಳ್ಳೆ ಉದ್ದೇಶ ಇದ್ರೆ ಎಲ್ಲರೂ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಈ ಒಂದು ಗುಟ್ಟಿನಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ಇನ್ನೂ
2: ಸಂಸ್ಥೆಯಿಂದ ದುಡ್ಡು ಮಾಡಬೇಕು ಅಂತ ಯಾರ ಮನಸ್ಸಲ್ಲೂ ಬಂದಿಲ್ಲ ಸರ್. ಮೇನು ಸೊ ಈ ಸಂಸ್ಥೆಯಿಂದ ಸೇವೆ ಮಾಡಬೇಕು ಅಂತ ಅವ್ರುಗಳದೇ ಆದಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇನ್ ನಾವೆಲ್ಲ ಒಗ್ಗಟ್ಟಾಗಿರೋದಕ್ಕೆ ಅದು ಒಂದು ಕಾರಣ.
0: ಮೇನ್ ಸೇವೆ
2: ಸೇವೆ ಸೇವೆಗೆ ಎಲ್ಲರೂ ಇದಕ್ಕೆ ಬದ್ಧವಾಗಿದ್ದೀವಿ ಸರ್.
0: ಓಕೆ, ಬಹಳ ಸಂತೋಷ. ಈಗ ಯಾವಾಗ ಉದ್ಘಾಟನೆ ಮಾಡಿದ್ದು ತಮ್ಮ ಸ್ವಯಂ ಸೇವಾ ಸಂಸ್ಥೆನ?
2: 2008 ಇಸ್ವಿನಲ್ಲಿ ರಿಜಿಸ್ಟರ್ ಮಾಡಿದ್ದನ್ನ.
0: ಆಯ್ತು, ಅದಕ್ಕೆ ಉದ್ಘಾಟನೆ ಅಂತಾನು ಏನೋ ಕಾರ್ಯಕ್ರಮ ಮಾಡ್ತಾರಲ್ಲ ಯೂಶ್ವಲಿ, ನೀವು ಏನಾದ್ರು ಮಾಡಿದ್ರ?
2: ಹೌದು ಸರ್.
0: ಆ ಸಮಯದಲ್ಲಿ ಏನಾದರೂ ವಿಶೇಷವಾದ ಚಟುವಟಿಕೆಗಳನ್ನ ಏನಾದ್ರೂ ಮಾಡಿದ್ರ?
2: ಹೌದು ಸರ್, ನಾವು ಮಾಡಿದ್ವಿ. ನಾವು ಡಿಂಕಾ ಗ್ರಾಮದಲ್ಲಿ ಮಣ್ಣಿನ ಇಟ್ಕೆ ಇದ್ ಮಾಡುವಂತ ಇದರಿಂದ ನಾವು ಶುರು ಮಾಡಿದ್ವಿ ಸರ್. ಅದು
0: ಮಣ್ಣಿನ ಇಟ್ಕೆ,
2: ಮಣ್ಣಿನ ಇಟ್ಕೆ,
0: ಸಾಯಿಲ್ ಸಿಮೆಂಟ್
2: ಬ್ಲಾಕ್ ಅಂತ ಹೇಳ್ಬಿಟ್ಟು ಅದೊಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್. ಅಲ್ಲಿ ಒಂದು 400-500 ಜನ ರೈತರುಗಳು, ಸುತ್ತಮುತ್ತ ಇರೋಂಥ ರೈತರುಗಳು ಮತ್ತು ಇವ್ರುಗಳನ್ನ ಕರೆಸಿ ಹೇಗೆ ಒತ್ತಿಟ್ಕೆ, ಮಣ್ಣಿನ ಒತ್ತಿಟ್ಕೆ ಮಾಡುವಂಥ ಇದನ್ನು ನಾವು ಅಲ್ಲಿ ಎಕ್ಸಿಬಿಷನ್ ಥರ ಮಾಡ್ತೀವಿ. ಅಂದರೆ ಅಲ್ಲೇ ಮಾಡಿ ತೋರಿಸುವಂಥ ಇದನ್ನು ಪ್ರಯತ್ನ ಮಾಡಿದ್ವಿ ಸರ್. ಯಾಕೆಂದರೆ ರೈತರುಗಳಿಗೆ ಒಂದು ಸೆಕೆಂಡ್ರಿ ಇನ್ಕಮ್ ಥರ ಕೂಡ ಆಗಬೇಕು. ಅದು ಬರೀ ರೈತರು ಬೆಳೆ ಬೆಳೆಯೋದ್ರಿಂದ ಅದೊಂದರಿಂದನೇ ಆಗಬಾರ್ದು. ಸೆಕೆಂಡ್ರಿ ಇನ್ಕಮ್ಗೆ ರೈತರುಗಳು ಒಲವು ತೋರಿಸ್ಬೇಕು. ಅದು ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ಸಾಧ್ಯ ಇದೆ ಅಂತೇಳಿ ಇದು ಮಾಡಲಿಕ್ಕೋಸ್ಕರ ಮಣ್ಣಿನ ಒಟ್ಟಿಗೆ ಮಾಡೋದು ಇದರಿಂದ ಶುರು ಮಾಡಿದ್ವಿ ಸರ್. ನಮ್ಮ ಅವಾಗ ನಾವು ಉದ್ಘಾಟನೆ ಮಾಡಿದ್ವಿ ನಮ್ಮ ಸಂಸ್ಥೆಯನ್ನು.
0: ಓಕೆ, ಈ ಮಣ್ಣಿನ ಒತ್ತಿಟ್ಟಿಗೆ ಬಗ್ಗೆ ಇನ್ನೊಂದು ಸ್ವಲ್ಪ ಬೆಳಕು ಚೆಲ್ಬೋದೆ ತಾವು? ಅದರಿಂದ ಏನು ಅನುಕೂಲ ಇದೆ ಅಂಥೇಳಿ, ಮಾಮೂಲಿ ಇಟ್ಟಿಗೆಗೂ ಈ ಒತ್ತಿಟ್ಟಿಗೆ ಬಳಕೆ ಮಾಡೋದಕ್ಕೂ ಅವರಿಗೆ ತಂತ್ರಜ್ಞಾನವನ್ನು ಕೊಟ್ಟರೆ ಏನು ಅನುಕೂಲ ಆಗ್ಬೋದು ರೈತರಿಗೆ?
2: ಓಕೆ ಸರ್, ನಾವು ಅದನ್ನ ಆ್ಯಕ್ಚುಲಿ ಗ್ರಾಮೀಣ ಭಾಗದಲ್ಲೇ ಸಿಗುವಂಥ ಸಣ್ಣ ಪುಟ್ಟ ಸಿಮೆಂಟ್ ಆಗಲಿ ಮತ್ತು ಮಣ್ಣು ಇದನ್ನಾಗಲಿ ಅದನ್ನು ಬಳಸ್ಕೊಂಡು ತುಂಬ ಏನು ಮಿಷಿನರಿಗಳು ಯೂಸ್ ಮಾಡದೆ ಅದನ್ನು ಒತ್ತಿಟ್ಟಿಗೆ ಅಂದರೆ ಮಣ್ಣನ್ನು ಪ್ರೆಸ್ ಮಾಡಿ ಅದನ್ನು ಹೇಗೆ ಗಟ್ಟಿ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದು ಜಸ್ಟ್ ಸಿಂಪಲ್ ಟೆಕ್ನಾಲಜಿ ಇದು ಸರ್ ಅದನ್ನು. ಸೊ ಅದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಒಂದು ಇನ್ನೊಂದು ಕಡಿಮೆ ಖರ್ಚಲ್ಲಿ ಆಗುವಂಥ ಇದು ಸರ್ ಅದನ್ನು. ತುಂಬ ಜನಗಳು ಮತ್ತು ಕೆಲಸಕ್ಕೆ ಇದಕ್ಕೆ ಬೇಕಾಗುತ್ತೆ ಅನ್ನೋಂಥ ಇದಿಲ್ಲ ಸರ್ ಅದು.
0: ಓಕೆ, ಹೇಳಿ ಶಿವಪ್ರಸಾದ್ ಅವರೇ, ನಂತರ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ರಿ, ಒಂದೊಂದಾಗಿ ಹೇಳ್ತಾ ಹೋಗಿ.
1: ಸರ್, ನಾವು 2008 ಇಸ್ವಿಲಿ ಪ್ರಾರಂಭಿಸಿದಾಗ ಹಲವಾರು ಕ್ಷೇತ್ರಗಳನ್ನ ಗುರುತಿಸಿದ್ವಿ ಸರ್. ಮೊದಲನೇದಾಗಿ ಕೃಷಿ ಕ್ಷೇತ್ರ, ಆಮೇಲೆ ಆರೋಗ್ಯ ಕ್ಷೇತ್ರ, ಕಮ್ಯುನಿಟಿ ಡೆವಲಪ್ಮೆಂಟ್, ಹೀಗೆ
0: ಸಮುದಾಯ ಅಭಿವೃದ್ಧಿ
1: ಈಗೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಾವು ಪ್ರಪ್ರಥಮವಾಗಿ ಹಾಗೂ ನಮಗೆ ಅತಿ ಹೆಚ್ಚು ಯಶಸ್ಸು ಸಿಕ್ಕಿದ್ದು ಕೃಷಿ ಕ್ಷೇತ್ರದಲ್ಲಿ ಸರ್. ಅದರಲ್ಲಿ ನಾವು ಯಾಕೆಂದ್ರೆ ಎಲ್ಲ ನಾವು ಗ್ರಾಮೀಣ ಹಿನ್ನೆಲೆ ಇದ್ದವರಿದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ನಾವು ಬಾನಲಿ ಕೃಷಿ ಬೆಳಗುವಂಥ ಒಂದು ಕಾರ್ಯಕ್ರಮವನ್ನು 2008 ಇಸ್ವಿಯಿಂದನೂ ಕೂಡ ಇತರೆ ಸಂಸ್ಥೆಗಳೊಂದಿಗೆ ಸೇರಿ ಮಾಡ್ತಾ ಇದೀವಿ ಸರ್.
0: ಮೈಸೂರು ಆಕಾಶವಾಣಿಯ ಬಾನಲಿ ಕೃಷಿ ಬೆಳಗು ಕಾರ್ಯಕ್ರಮ.
1: ಹೌದು ಸರ್, ಖಂಡಿತ. ಮೈಸೂರು ಆಕಾಶವಾಣಿಯವರು ನಮ್ಮ ಸಂಸ್ಥೆಗೆ ಬೆನ್ನೆಲುಬೆ ಅಂತಲೇ ಹೇಳ್ಬೋದು ಸರ್. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಹಲವಾರು ಮಾರ್ಗದರ್ಶನಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲೇ ನಾವು ಸಾಕಷ್ಟು ಮಾಡಿ ಯಶಸ್ಸು ಗಳಿಸಿದ್ದೀವಿ.
0: ಅಂದರೆ ಒಂದು ಬಾನಲಿ ಕೃಷಿ ಬೆಳಗು ಕಾರ್ಯಕ್ರಮ ತಾವು ಅಲ್ಲಿ ಮಾಡಿದ್ರಿ?
1: ಹೌದು ಸರ್, ಅಂದರೆ ಅಲ್ಲಿ ಪ್ರಾರಂಭಿಸಿದ್ದು, ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಮೈಸೂರು ಆಕಾಶವಾಣಿಯವರ ಸಹಯೋಗದೊಂದಿಗೆ ಈಗಲೂ ಮಾಡ್ತಾ ಇದ್ದೀವಿ ಸರ್. ಸುಮಾರು ಇಲ್ಲಿವರೆಗೆ ಒಂದು 150 ಕಾರ್ಯಕ್ರಮಗಳನ್ನ ಅವರ ಸಹಯೋಗದೊಂದಿಗೆ ಮಾಡಿದ್ದೀವಿ ಸರ್.
0: ಒಂದು ಕಾರ್ಯಕ್ರಮಗಳನ್ನು ಮಾಡೋದಾಯಿತು, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ನಿಮ್ಮ ಸ್ವಯಂ ಸೇವಾ ಸಂಸ್ಥೆದು?
1: ಸರ್, ಇದೇ ಕಾರ್ಯಕ್ರಮದ ಮುಂದುವರೆದ ಭಾಗ ಅಂದಾಗ ನಾವು ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಮೈಸೂರಿನ ಕಲಾಮಂದಿರದಲ್ಲಿ ಈಗ ಒಟ್ಟು 4 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದರಲ್ಲಿ ಏನಂತಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರನ್ನ ಗುರುತಿಸಿ, ಸೊ ಅವರು ಸಾಧಕರು ಅವರು ನಡೆದು ಬಂದ ಹಾದಿ, ಅವರ ಸಾಧನೆ ಹಾದಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸೋರ ಮುಖಾಂತರ ಮಾರ್ಗದರ್ಶನ ನೀಡೋ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್.
0: ಏನು ಮಾಡಿದ್ದೀರಿ ಸ್ವಲ್ಪ ವಿವರವಾಗಿ ಹೇಳ್ಬೋದಾ?
1: ಸರ್, ಮೊದಲನೇದಾಗಿ ಈಗ 3 ಹಿಂದೆ ಕೃಷಿ ಸುಗ್ಗಿ ಸಂಭ್ರಮ ಅಂತ ಮಾಡಿದ್ವಿ ಸರ್. ಅದರಲ್ಲಿ ಏನಂತಂದರೆ ನಾವು ಒಟ್ಟು ಮೈಸೂರು, ಮಂಡ್ಯ, ಚಾಮರಾಜನಗರ 3 ಜಿಲ್ಲೆಯಲ್ಲಿ ಆಧುನಿಕವಾಗಿ ಹಾಗೂ ಇತರ ತಂತ್ರಜ್ಞಾನ ಉಪಯೋಗಿಸಿ ಕೃಷಿ ಮಾಡ್ತಾ ಇರೋಂಥ ರೈತರನ್ನ ಗುರುತಿಸಿ, ಸುಮಾರು 21 ಜನ ರೈತರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಹಾಗೂ ಅವರಿಗೆ ಪ್ರಶಸ್ತಿ ಪ್ರದಾನ ಕೂಡ ಮಾಡಿದ್ದೀವಿ ಸರ್. ತದನಂತರ ನಾವು ವಿಶ್ವೇಶ್ವರಯ್ಯನವರ ದಿನಾಚರಣೆ ಎಂದು ಇಂಜಿನಿಯರ್ಸ್ ಡೇ ಮಾಡಿದ್ವಿ. ಆಗ ಇಸ್ರೋ ಸೈಂಟಿಸ್ಟು, ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ನಿವೃತ್ತ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆಯವರು, ಈ ರೀತಿಗೆ ಇಂಜಿನಿಯರ್ಸ್ಗಳನ್ನ ಮತ್ತು ಬ್ರಿಗೇಡ್ ಸಂಸ್ಥೆಯಲ್ಲಿ ಅತ್ಯುನ್ನತ

0: ಅಂದಲ್ಲಿರೋಂಥ ಒಬ್ಬರು ಇಂಜಿನಿಯರ್ನ ಕರೆಸಿ ಅವ್ರಿಗೂ ಸಾಧನೆ ಆದಿಗಳನ್ನೆಲ್ಲ ಮಕ್ಕಳಿಗೆ ತಿಳಿಸಿದ್ವಿ. ನೆಕ್ಸ್ಟು ನಾವು ಲಾಲ್ ಬಹದ್ದೂರ್ ಜೈ ಜವಾನ್ ಜೈ ಕಿಸಾನ್ ಅಂತ ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಭಾರತ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವಂಥ ಗಣ್ಯರನ್ನ ಕರೆಸಿ ಹಾಗೂ ರೈತರನ್ನು ಕೂಡ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿ ಅದ್ರ ಮುಖಾಂತರ ನಾವು ಮುಂದಿನ ಪೀಳಿಗೆಗೆ ಮೆಸೇಜ್ ಕೊಟ್ಟಿದ್ದೀವಿ ಸರ್. ಈಗ ಇದೇ ವರ್ಷ ಮಾರ್ಚಲ್ಲಿ ಸಾಧಕರ ಸಂಭ್ರಮ ಅಂತ ಮಾಡಿ ಈ ಇಂಜಿನಿಯರ್ ವಿಭಾಗ ಇರ್ಬೋದು, ಆಮೇಲೆ ಒಬ್ಬರು ಪದ್ಮಶ್ರೀ ಪುರಸ್ಕೃತರು, ಆಮೇಲೆ ನಮ್ಮ ಸಾಮಾಜಿಕ ಕೆಲಸ ಮಾಡ್ತಿರೋಂಥ ನಮ್ಮ ಸ್ನೇಹ ಶ್ಯಾಮ್ ಅವ್ರ ಮಗ ಸೂರ್ಯಕೀರ್ತಿ ಇವರು ತಮ್ಮ ಜೀವನ ಒತ್ತೆ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಈ ಥರದವ್ರನ್ನ ಎಲ್ಲ ಕ್ಷೇತ್ರಗಳಲ್ಲೂ ಗುರುತಿಸಿ ಸಾಧಕರ ಸಂಭ್ರಮ ಅಂತ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವ್ರಿಗೂ ಕೂಡ ಮತ್ತಷ್ಟು ಸಾಮಾಜಿಕ ಕೆಲಸಗಳು ಮಾಡೋಕ್ಕೆ ಉತ್ತೇಜನ ನೀಡಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ಮಾರ್ಗದರ್ಶನ ನೀಡಿದೆ ಸರ್.
1: ಬಿಟ್ಟಿರೋ ವಿಚಾರಗಳೇನಾದ್ರು ಇದ್ದರೆ ತಾವು ತುಂಬಬಹುದು. ಬಹುಶಃ ಮಕ್ಕಳಿಗೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಥರನೂ ಏನಾದ್ರು ಮಾಡಿದ್ರೆ.
2: ಹೌದು ಸರ್, ಈಗ ಈ ನಾವು ಕಲಾಮಂದಿರದಲ್ಲಿ ಮಾಡಿದಂಥ ಪ್ರೋಗ್ರಾಮ್ಗಳಲ್ಲಿ ನಾವು ಮೇನ್ ಆ್ಯಕ್ಚುಲಿ ಮಕ್ಕಳುಗಳಿಗೆ ಸ್ವಲ್ಪ ಕನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ ಸರ್. ಯಾಕೆಂದರೆ ನಾವು ಏನು ಮಾಡ್ತಾ ಇದ್ದೀವಿ ಮುಂದಿನ ಪೀಳಿಗೆಗಳಿಗೆ ಅದು ಅರ್ಥ ಆಗಬೇಕು, ಅವ್ರಿಗೆ ಗೊತ್ತಾಗಬೇಕು. ಅದು ಆ್ಯಕ್ಚುಲಿ ಈವನ್ ಕೃಷಿ ಬಗ್ಗೆ ಆಗಲಿ, ಒಂದು ದೇಶದ ಸೈನಿಕರ ಬಗ್ಗೆ ಆಗಲಿ, ಸಾಧಕರ ಬಗ್ಗೆ ಆಗಲಿ, ಅವ್ರಿಗೆ ಹೇಳಿದಾಗ ಓಕೆ ಇವ್ರನ್ನ ಸನ್ಮಾನ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ, ಅವರೊಂದು ಸಾಧನೆ ಮಾಡಿದ್ರಕ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಯಾವುದೇ ಪ್ರೋಗ್ರಾಮ್ ಮಾಡಿದಾಗ ಡ್ರಾಯಿಂಗ್ ಕಾಂಪಿಟೇಷನ್ ಅಂತೇಳಿ ಮಾಡ್ತೀವಿ ಸರ್. ಒಂದನೇ ಕ್ಲಾಸ್ ಮಕ್ಕಳಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳವರೆಗೂ ನಾವು ಎಲ್ಲ ಕಡೆ ಸ್ಕೂಲ್ಗಳಿಗೆ ನಾವು ಪ್ರಚಾರ ಮಾಡಿ ಅವ್ರನ್ನ ಕರೆಸಿ ಅವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಮಾಡಿ ಅವ್ರಿಗೆ ಪ್ರಶಸ್ತಿಗಳು ಕೊಡೋದು ಕೂಡ ಮಾಡ್ತೀವಿ. ಬಟ್ ನಮ್ಮದು ಮೇನ್ ಮೋಟಿವೇಶನ್ ಏನಂತ ಅಂದರೆ ಅವ್ರಿಗೆ ಸಾಧಕರ ಬಗ್ಗೆ ಅವ್ರಿಗೆ ತಿಳಿಬೇಕು, ಅವ್ರಿಗೆ ಗೊತ್ತಾಗಬೇಕು ಕೃಷಿ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಏನು ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಅದನ್ನು ತಿಳಿಸ್ಲಿಕ್ಕೋಸ್ಕರ ಮಕ್ಕಳುಗಳಿದ್ದು ಮಾಡಿದ್ದೀವಿ ಸರ್. ಇದಲ್ಲದೆ ನಾವು ಕೋವಿಡ್ ಟೈಮ್ನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ನಿಯರ್ಲಿ 1-1.5 ಕೋಟಿ ತನಕ ನಾವು ಸ್ಕೂಲ್ಗಳಿಗೆ ಮತ್ತು ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರೋಂಥ ಹಳ್ಳಿಗಳಲ್ಲಿ ಮೆಡಿಕಲ್ ಇವುಗಳ ಕ್ಯಾಂಪ್ಗಳು ಮಾಡಿ ಆ ಟೈಮಲ್ಲಿ ಮೆಡಿಕಲ್ ಕಿಟ್ಸ್ಗಳು ಕೊಡೋದಾಗಲಿ, ಮಾಸ್ಕ್ ಕೊಡೋದಾಗಲಿ, ಇದೆಲ್ಲ ಫುಲ್ಲು ಒಂದು ಎನ್ ಜಿ ಒಗೆ ನಾವು ಹೊರಗಡೆಯಿಂದ ಬಂದಂಥ ಹಣನ ನಾವು ಫುಲ್ ಕಂಪ್ಲೀಟಾಗಿ ಆ ಟೈಮಲ್ಲಿ 2 ತಿಂಗಳು ಟೈಮು ಫುಲ್ಲು ಎಲ್ಲ ಅದನ್ನು ಯುಟಿಲೈಸ್ ಮಾಡಿದ್ದೀವಿ ಸರ್. ಆ ಸಂಸ್ಥೆ ಇದರಿಂದ 1-1.5 ಕೋಟಿ ತನಕ ಫಂಡ್ ಬಂದಿದೆ. ಅದನ್ನೆಲ್ಲ ಸುತ್ತಮುತ್ತ ಇರೋಂಥ ಪಿ ಎಸ್ ಸಿಗಳಾಗ್ಬೋದು, ನಮ್ಮ ಗೌರ್ಮೆಂಟ್ ಪಿ ಎಸ್ ಸಿಗಳಿಗೂ ಕೂಡ ನಾವು ಮೆಡಿಕಲ್ ಕಿಟ್ ಕೊಡೋದಾಗಲಿ ಇದೆಲ್ಲ ಮಾಡಿದ್ದೀವಿ ಸರ್. ಅವಾಗ ಆಹಾರ ಕಿಟ್ಗಳು ಕೊಡೋದಾಗಲಿ ಮನೆಗಳಿಗೆ, ಅಲ್ಲಿ ರೈತರು ಆ ಟೈಮಲ್ಲಿ ಏನು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರು ರೈತರು ಬೆಳೆದಿದ್ದು ಏನು ಇದು ಮಾಡಲಿಕ್ಕಾಗಲ್ಲ, ಅವ್ರಿಗೆ ಇನ್ಕಮ್ ಬರ್ತಾ ಇರುತ್ತಿರಲ್ಲ, ಆ ಟೈಮಲ್ಲಿ ಆಹಾರ ಕಿಟ್ಗಳಿಗೆ ಕೊಡೋದಾಗಲಿ ಇದನ್ನೆಲ್ಲ ಮಾಡಿದ್ದೀವಿ ಸರ್. ನಾವು ನಮ್ಮ ಸಂಸ್ಥೆ ವತಿ
1: ಎಲ್ಲಿ ಮಾಡಿದ್ದೀರಿ, ಯಾವ ಪ್ರದೇಶದಲ್ಲಿ, ಹಳ್ಳಿ
2: ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ್ದೀವಿ ಸರ್.
1: ಓಕೆ, ಹಾಗೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ
2: ಸರ್? ಆ ಟೈಮಲ್ಲಿ ಅದೇ ನಮ್ಮ ಸಂಸ್ಥೆದು ಮೈನ್ ಮೋಟಿವೇಶನ್ ಇದ್ದಿದ್ದೇ ಅದು, ನಾವು ಸೇವೆ ಮಾಡುವಂಥ ಇದ್ದಿದ್ದೇ ಇದು ನಮ್ಮದು. ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ಆರ್ಥಿಕವಾಗಿ ಸಮಸ್ಯೆಗಳಾಗಿದ್ದಾವೆ. ಆ ಟೈಮಲ್ಲಿ ಮೆಡಿಕಲ್ ಇದ್ರ ಬಗ್ಗೆ ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇರ್ತದೆ. ಬಟ್ ಸಿಟಿಗಳಲ್ಲಿ ನೀವು ಟಿವಿ ನೋಡ್ಕೊಳ್ತೀವಿ, ಮೊಬೈಲ್ ನೋಡ್ಕೊಳ್ತೀವಿ, ಏನೋ ಮಾಡ್ತೀವಿ ಏನೋ ಇದಾಗುತ್ತೆ. ಬಟ್ ಹಳ್ಳಿಗಳಲ್ಲಿ ಇದನ್ನು ಅವೇರ್ನೆಸ್ ಕಡಿಮೆ ಆಗಿದೆ, ಗೊತ್ತಿದ್ರೂ ಮಾಡಲಿಕ್ಕೆ ಅವರು ಹಿಂಜರಿತಾರೆ. ಅದನ್ನು ಮಾಡಬೇಕು ಅಂತೇಳಿ ನಾವು ಮೋಟಿವೇಶನ್ ತೊಗೊಂಡು ಮಾಡಿದ್ದೀವಿ ಸರ್. ಅಟ್
1: ಓಕೆ, ಈಗ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ 4 ಮಾಡಿದ್ದೀರಿ. ಹೌದು, ಅಂದರೆ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಕ್ಷೇತ್ರದ ಗಣ್ಯರನ್ನು ತಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೀರಿ.
0: ಖಂಡಿತ.
1: ಆ ಸಂದರ್ಭದಲ್ಲಿ ಏನಾದರೂ ಬುಕ್ಲೆಟ್ಗಳನ್ನು ಅಥವಾ ನಿಮ್ಮ ಚಟುವಟಿಕೆಗಳನ್ನು ಒಳಗೊಂಡಂಥ ಪಾಂಪ್ಲೆಟ್ಗಳನ್ನು ಈ ಥರದ್ದೇನಾದರೂ ತಾವು ರಿಲೀಸ್ ಮಾಡಿದ್ದೀರಾ ಜನರಿಗೆ ವಿಚಾರಗಳನ್ನು ತಿಳಿಸೋ ಸಲುವಾಗಿ?
0: ಸರ್, ಈ ತಮ್ಮ ಕ್ವಶನ್ಗೆ ಪೂರಕವಾಗಿ 2008 ನಾವು ಎನ್ ಜಿ ಒ ಪ್ರಾರಂಭ ಮಾಡಿದ ನಂತರ 2013 ಒಂದು ಪ್ರಕಾಶನವನ್ನು ಕೂಡ ಮಾಡಿದ್ದೀವಿ ಸರ್.
1: ನಿಮ್ಮದೇ?
0: ನಮ್ಮದೇ, ಹೌದು ಸರ್. LBS ಪ್ರಕಾಶನ ಅಂತ, ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಕಾಶನ ಅಂತ. ಸೊ ಇದರಲ್ಲಿ ಹಲವಾರು ಹೊಸ ರೈಟರ್ಸ್ಗಳನ್ನ ಗುರುತಿಸಿ ಅವ್ರ ಪುಸ್ತಕಗಳನ್ನೆಲ್ಲ ನಮ್ಮ ಇದರಿಂದ ಬಿಡುಗಡೆ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ಸುಮಾರು ಒಂದು ಈ ದಿನದವರೆಗೆ ಒಂದು 50 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ ಸರ್. ಅದಲ್ಲದೆ ಮತ್ತೊಂದು ವಿಶೇಷತೆ ಅಂತಂದರೆ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕನಿಷ್ಠ 1-2 ಪುಸ್ತಕಗಳು ನಮ್ಮ ಪ್ರಕಾಶನದಿಂದ ಬಿಡುಗಡೆ ಆಗ್ತಾ ಇದೆ ಸರ್.
1: ಅಂದರೆ ರೈತರ ಬಗ್ಗೆನೇ ಬರೀತೀರಾ
0: ಸರ್? ಎಲ್ಲರ ಬಗ್ಗೆ, ರೈತರ ಬಗ್ಗೆ ಹೆಚ್ಚಿಗೆ ಇದೆ, ಹಾಗೆ ಸಾಧಕರ ಬಗ್ಗೆ ಸರ್, ಕೆಲವರದ್ದು ಬಯೋಗ್ರಫಿಗಳು ಬರೆದಿದ್ದೀವಿ, ಕೆಲವು ಕವನ ಸಂಕಲನ ಬಂದಿದೆ, ಆಮೇಲೆ ಕೆಲವು ಸ್ಟೋರೀಸ್ಗಳು ಬಂದಿದೆ ಸರ್.
1: ಕಥೆಗಳು, ರೈತರ ಬಗ್ಗೆ ಪರಿಚಯ ನೀಡುವಂತಹ ಪುಸ್ತಕಗಳು,
0: ಆ ಥರದ್ದು ಎಲ್ಲ ಮಾಡಿದ್ದೀವಿ ಸರ್.
1: ಮುದ್ರಣ ಯಾಕೆ ಮಾಡಬೇಕು ಅಂತ ತಮಗನ್ನಿಸ್ತು? ನಿಮ್ಮದೇ ಒಂದು ಪ್ರಕಾಶನ ಸಂಸ್ಥೆ ಇದ್ದರೆ ಒಳ್ಳೆಯದು ಅಂತ ಯಾಕೆ ಅನ್ನಿಸ್ತು ತಮಗೆ?
0: ಸರ್, ಈಗ ನಾವು ವಿಷಯಗಳನ್ನ ತಿಳಿಸ್ಬೇಕಾಗತ್ತೆ ಅಂತಂದರೆ ಒಂದು ಮೀಡಿಯಾ ಬೇಕೇ ಬೇಕು. ಸೊ ಅದರಲ್ಲಿ ಭಾಳ ನನಗೆ ಹಾಗೂ ನಮ್ಮ ಸ್ನೇಹಿತರಿಗೆಲ್ಲ ಅತ್ಯಂತ ಖುಷಿಯಾಗೋದು ಪುಸ್ತಕ ಓದೋದ್ರಿಂದ ಸರ್. ಹಾಗಾಗಿ ಇದನ್ನೇ ನಾವು ಮುಂದುವರಿಸ್ಬೇಕು ಈ ಕಲ್ಚರ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಪಬ್ಲಿಕೇಶನ್ನ ಪ್ರಾರಂಭ ಮಾಡಿದ್ದೀವಿ ಸರ್. ಸೊ ಇದೇ ಪಬ್ಲಿಕೇಶನ್ ನಾವು ಕೆಲವು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ರೈಟರ್ನ ಕೆಲವರು ಗುರುತಿಸಿ ನಮ್ಮ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಹತ್ರ ಒಬ್ಬರು ದೇವರಾಜ್ ಅಂತಿದ್ರು, ಅವರು ತರಕಾರಿ ವ್ಯಾಪಾರ ಮಾಡ್ತಿದ್ದಂಥವ್ರು, ಅವ್ರಿಗೂ ಕತೆ ಬರೆಯುವಂಥ ಹವ್ಯಾಸ ಇತ್ತು. ಅವ್ರನ್ನ ನಾವು ಉಚಿತವಾಗಿ ನಾವೇ ಎಲ್ಲ ಖರ್ಚು ಹಾಕಿ ಮಾಡಿಕೊಟ್ಟಿದ್ವಿ. ಅದೇ ರೀತಿ ನಾವು ಕೆ ಆರ್ ಪೇಟೆಯಲ್ಲಿ ಒಬ್ಬರು ವಿದ್ಯಾಶ್ರೀ ಅಂತ, ಅವ್ರ ಪುಸ್ತಕ ಕೂಡ ನಾವೆಲ್ಲ ಹಣವನ್ನು ಹೊಂದಿಸಿ ಆ ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಸರ್.
1: ಅದಕ್ಕೋಸ್ಕರ ತಾವು ಮಾಡ್ತಿಲ್ಲ ಇದನ್ನ?
0: ಖಂಡಿತ ಸೇವೆಗೋಸ್ಕರ ಮಾಡ್ತಾರೆ ಸರ್.
1: ಈಗ ಕಾರ್ಯಕ್ರಮಗಳನ್ನ ನೀವೇನ್ ಮಾಡಿದ್ದೀರಿ ಕಲಾಮಂದಿರದಲ್ಲಿ ದೊಡ್ಡ ಮಟ್ಟದಲ್ಲಿ, ಅದರ ಇಂಪ್ಯಾಕ್ಟ್ ಏನಾಗಿದೆ ಅಂತ ತಮ್ಗನ್ಸುತ್ತೆ? ಯಾಕೆಂದ್ರೆ ಈಗಾಗಲೇ ತಾವು 4 ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ನೀವು ಮಕ್ಕಳನ್ನು ಸೇರಿಸ್ತೀನಿ, ಮಕ್ಕಳಿಗೆ ಆದರ್ಶಗಳೇನಿದೆ ಸನ್ಮಾನ ಮಾಡಿದಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಭಾವನೆ ಮೂಡುತ್ತೆ, ಅಥವಾ ನಿಮ್ಮದು ಚಿತ್ರ ಬರೆಯೋ ಕಾಂಪಿಟೇಷನ್ ಇರ್ಬೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಆಗಿರುವಂಥ ಪರಿಣಾಮಗಳೇನು ಸಮಾಜದ ಮೇಲೆ?
2: ಸ್ಟಾರ್ಟಿಂಗಿಂದ ಬಂದರೆ ಸರ್, ನಾವು ಫಸ್ಟ್ ಟೈಮು ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಮಾಡಿದಾಗ ನಮಗೆ ಮಕ್ಕಳುಗಳನ್ನ ಸೇರಿಸೋದೇ ನಮಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಪ್ರಚಾರ ಇಲ್ಲದೆ ಯಾರು ಮಕ್ಕಳುಗಳನ್ನ ಸೇರಿಸೋದಾಗಲಿ ಇದು ಮಾಡೋದಾಗಲಿ ಆಗ್ತಾ ಇರಲಿಲ್ಲ. ನಾವು ಇದೇ ಫಸ್ಟ್ ಪ್ರೋಗ್ರಾಮಿಂದ ಸೆಕೆಂಡ್ ಪ್ರೋಗ್ರಾಮು, ಥರ್ಡ್ ಪ್ರೋಗ್ರಾಮ್, ಫೋರ್ತ್ ಪ್ರೋಗ್ರಾಮ್ ಬಂದಾಗ ನಮ್ಮ ಜಾಸ್ತಿ ಪ್ರಚಾರ ಬೇಕಾಗಿರಲಿಲ್ಲ ಸರ್. ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ನಾವೇನು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡೇ ತುಂಬ ಜನ ನಮಗೆ ಫೋನ್ ಮಾಡಿ, ನಾವು ಅವ್ರದ್ದೊಂದು ಡೇಟಾ ಬೇಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅವರೇ ನಮ್ಗೆ ಫೋನ್ ಮಾಡಿ ನಾವು ಬರ್ಬೋದಾ ಅಂತೇಳಿ ನಮ್ಗೆ ರಿಜಿಸ್ಟರ್ ಮಾಡ್ಕೊಂಡು ಬರ್ತಾರೆ ಒಂದು. ಇನ್ನೊಂದು, ಆ ಮಕ್ಕಳುಗಳಿಗೆ ನಾವೇನು ಕರೆದು ಡ್ರಾಯಿಂಗ್ ಮಾಡಿದ್ದೀವಲ್ಲ ಅದಾದಮೇಲೆ ನಮ್ಮ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀವಿ, ಅಂದರೆ ಕೃಷಿ ಪ್ರವಾಸೋದ್ಯಮ ಅಂತೇಳಿ ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಲ್ಲ, ಆ ಇದರಿಂದ ನಾವು ಅವ್ರ ಮಕ್ಕಳುಗಳನ್ನ ಕೃಷಿ ಪ್ರವಾಸೋದ್ಯಮಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬೇರೆ ತೋಟಗಳಿಗೆ ಮತ್ತು ಜಮೀನುಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಒನ್ ಡೇ ಪ್ರೋಗ್ರಾಮ್ ಮಾಡಿದ್ದೀವಿ ಸರ್. ಅದನ್ನು ಅಲ್ಲಿ ಮಕ್ಕಳುಗಳ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಸರ್. ಮಕ್ಕಳುಗಳಿಗಿಂತ ಅವರ ತಂದೆ ತಾಯಿಗಳು ಅವರು ನಮಗೆ ನಮ್ಮ ಸಂಸ್ಥೆಯನ್ನು ಗುರುತಿಸಿ ಅವರು ವಾಲಂಟಿಯರ್ ಕಳಿಸ್ಕೊಡ್ತಾ ಇದ್ದಾರೆ ಸರ್. ಯಾಕೆಂದರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ, ಮಕ್ಕಳುಗಳಿಗೆ ತಿಳ್ಕೊಡ್ಬೇಕು, ಅದನ್ನು ಅಗ್ರಿಕಲ್ಚರ್ ಬಗ್ಗೆ ತಿಳಿಸ್ಕೊಡ್ಬೇಕು, ಅವ್ರಿಗೆ ಏನು ಅಂತ ಗೊತ್ತಾಗಬೇಕು ಅನ್ನೋದು, ತಂದೆ ತಾಯಿಗಳಿಂದ ನಮಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಅದು ಇದು ನಮ್ಮದು ಇಂಪ್ಯಾಕ್ಟ್ಗಳಾಗ್ತಾ ಇರೋದು, ನಾವು ಮಾಡಿರೋಂಥ ಪ್ರೋಗ್ರಾಮ್ಗಳಿಂದಾಗಿ ಇಂಪ್ಯಾಕ್ಟ್ಗಳಾಗ್ತಾ ಇದೆ ಸರ್. ಅದು
1: ಅಲ್ಲಪ್ಪ, ಈಗ ರೈತರುಗಳಿಗೆ ತಾವು ಸನ್ಮಾನ ಮಾಡಿದ್ದೀರಿ, ಆಮೇಲೆ ಸಮಾಜದಲ್ಲಿರೋ ಬೇರೆ ಬೇರೆ ವ್ಯಕ್ತಿಗಳಿಗೆ ತಾವು ಸನ್ಮಾನ ಮಾಡಿದ್ದೀರಿ, ಅವರ ಅಭಿಪ್ರಾಯಗಳೇನು?
2: ಅವ್ರ ಅಭಿಪ್ರಾಯಗಳು ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಸೊ ನಾವು ಏನು ಮಾಡ್ತಾ ಇದ್ದೀವಿ ಬೇಸಿಂದ ನಾವೇನು ಸೇವೆ ಅಂತೇಳಿ ನಾವು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಅವ್ರದ್ದು ರೆಸ್ಪಾನ್ಸ್ ಅಂತಂದರೆ ಅವರೇ ವಾಲಂಟ್ರಿಯಾಗಿ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕಾ, ನಿಮ್ಮದೇನಾದ್ರು ಪ್ರೋಗ್ರಾಮ್ಗಳಿದ್ದಾಗ ನಮ್ಮನ್ನು ಕರೀರಿ, ನಾವು ಬರ್ತೇವೆ, ನಾವು ನಿಮ್ಮ ಸಂಸ್ಥೆನಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂತೇಳಿ ನಮಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ಗಳು ಬರ್ತಾ ಇದೆ ಸರ್. ಫಾರ್ ಎಕ್ಸಾಂಪಲ್, ಈಗ ನಾವು NCCಯಿಂದ ನಾವು ಸೈನಿಕರು ಇದಕ್ಕೆ ಮಾಡಿದ್ವಿ, ನಾವು NCCಯಿಂದ ತುಂಬ ರೆಸ್ಪಾನ್ಸ್ ಅಂದರೆ ಹೇಗಿದೆ ಅಂತಂದರೆ ಅಲ್ಲಿ ಕರ್ನಲ್ ಸೊ ಅವ್ರು ಬಂದು ನಿಮ್ಮ ಸಂಸ್ಥೆ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ನಿಮ್ಮ ಪ್ರೋಗ್ರಾಮ್ ಬಂದ ಮೇಲೆ ಇಷ್ಟೊಂದೆಲ್ಲ ನೀವು ಕೆಲಸಗಳು ಮಾಡಿದ್ದೀರಾ, ಇಷ್ಟೊಂದೆಲ್ಲ ಮಾಡಿದ್ದೀರಾ ಅಂತೇಳಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಮುಂದಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಬೇಕು ಅಂತಂದರೆ ನಿಮಗೆ ಕೇಳಿ, ನಿಮಗೆ ನಮ್ಮ ಕಡೆಯಿಂದ ಏನಾದ್ರು ಆಗಬೇಕು ಅಂತ ನೀವು ಹೇಳಿ ಅಂತ ಅನ್ನೋ ಥರದಲ್ಲಿ ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಬೆಳೀತಾ ಇದೆ ಸರ್ ನಮ್ಮ ಇದರಲ್ಲಿ.
1: ಈಗ ಕೃಷಿ ಪ್ರವಾಸೋದ್ಯಮ ಅಂತ ಪದ ತುಂಬ ಬಳಸ್ತಾ ಇದ್ದಾರೆ.
0: ಹೌದು ಸರ್.
1: ಕುಮಾರ್ ಅವರು, ಏನು ಈಗ ಅಂದರೆ ಏನು ಮಾಡ್ತಾ ಇದ್ದೀರಿ ಈ ಕ್ಷೇತ್ರದಲ್ಲಿ?
0: ಸರ್, ಮೊದಲನೇದಾಗಿ ನಾವು ಮಕ್ಕಳಿಗೆ ಕೃಷಿ ಪ್ರವಾಸೋದ್ಯಮ ಮಾಡಿದ್ವಿ. ಅದರಲ್ಲಿ ಏನಂತಂದರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಸರ್, ಸಿಟಿಯಲ್ಲಿರೋಂಥ ಮಕ್ಕಳಿಗೆ ಕೃಷಿ ಬಗ್ಗೆ ಹಾಗೂ ನಮ್ಮ ನೈಸರ್ಗದ ಬಗ್ಗೆ ಅರಿವು ತುಂಬ ಕಡಿಮೆ ಇರುತ್ತೆ. ಸೊ ಈಗಿನ ಒಂದು ಶೈಕ್ಷಣಿಕ ಪದ್ಧತಿ ಆ ರೀತಿ ಆಗಿರೋದ್ರಿಂದ ಸೊ ಅವ್ರಿಗೆ ಈಗ ನಾವು ಒಂದು ಎಕ್ಸಾಂಪಲ್ಲು, ಹಾಲು ಎಲ್ಲಿಂದ ಬರುತ್ತೆ ಅಂತಂದರೆ ನಂದಿನಿ ಪ್ಯಾಕೆಟ್ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಸಿಚುಯೇಷನ್ಗಳಿರೋ ಸಮಯದಲ್ಲಿ ಅವ್ರನ್ನ ನಾವು ಸಮಗ್ರವಾಗಿ ಕೃಷಿ ಮಾಡಿರೋಂಥ ಒಬ್ಬರು ರೈತರದ ಜಮೀನನ್ನ ಗುರುತಿಸಿ ಅಂಥ ಕಡೆ ಮಕ್ಕಳನ್ನ ಒಂದು ಬ್ಯಾಚಾಗಿ ಕರ್ಕೊಂಡೋಗಿ ಸರ್, ಕನಿಷ್ಠ ಒಂದು 30 ಜನ ಮಕ್ಕಳನ್ನ. ಸೊ ಅಲ್ಲೂ ಕೂಡ ರಿಸೋರ್ಸ್ ಪರ್ಸನ್ಸ್ ಕರೆಸಿ ನಾವು ಅಲ್ಲಿ ಎಲ್ಲ ಪ್ರತಿಯೊಂದು ಬೆಳೆಗಳ ಬಗ್ಗೆ, ಅಲ್ಲಿ ಅವರು ಬೆಳೆದಿರೋಂಥ ಗಿಡಗಳು ಇರ್ಬೋದು, ಮತ್ತು ತೋಟಗಾರಿಕೆ ಬಗ್ಗೆ, ಆಮೇಲೆ ಫ್ಲವರ್ ಗಾರ್ಡನ್ನು, ಇದನ್ನೆಲ್ಲ ತೋರಿಸಿ ಅವರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಸರ್. ಇದರಿಂದ ಮಕ್ಕಳಿಗೆ ಭಾಳ ಸಂತೋಷ ಆಗಿರೋದು ನಮಗೆ ಕಂಡು ಬಂದಿದೆ.
1: ಮಕ್ಕಳನ್ನು ಹೇಗೆ ಕರ್ಕೊಂಡು ಹೋಗ್ತೀರಿ, ಮತ್ತು ಎಲ್ಲಿ ಕರ್ಕೊಂಡು ಹೋಗ್ತೀರಿ, ಅವರು ನಿಮ್ಮ ಜೊತೆ ಏನು ಟೈಅಪ್ ಆಗಿರುವಂತಹ ಕೃಷಿಕರನ್ನು ಹೇಗೆ ಆಯ್ಕೆ ಮಾಡ್ಕೋತೀರಿ, ಅದು ಒಂದು ದಿವಸದ್ದು ಒಂದು ಪ್ರವಾಸ ಅಂತಾದರೆ ಅದನ್ನು ಹೇಗೆ ಪ್ಲ್ಯಾನ್ ಮಾಡ್ತೀರಿ, ಸ್ವಲ್ಪ ವಿವರವಾಗಿ ಹೇಳಿ.
0: ಅದೇ ಸರ್, ಕೃಷಿ ಸುಗ್ಗಿ ಸಂಭ್ರಮ ಮಾಡಿದಾಗ ನಾವು ಕೃಷಿಕರನ್ನ ಬಹಳಷ್ಟು ಜನ ವಿಶೇಷ ಸಾಧನೆ ಮಾಡಿರಿ ಅಂತ ಗುರ್ಸಿದ್ವಿ.
1: ಸೊ
0: ಗುರ್ಸಿದ್ವಿ ಅವರಿಗೆಲ್ಲ ಸನ್ಮಾನ ಕೂಡ ಮಾಡಿದ್ವಿ. ಸೊ ಅಲ್ಲಿ ನಾವು ಆ ಎಲ್ಲ ಸಮಗ್ರವಾಗಿ ಮಾಡಿರೋಂಥ ಜಾಗನ ಗುರುತಿಸಿ ಅವ್ರ ಕನ್ಕರೆನ್ಸ್ ತಗೊಂಡು ನಾವು ಅಲ್ಲಿಗೆ ನಾವು ಮಕ್ಕಳನ್ನ ಕರ್ಕೊಂಡು.
1: ನಿಮ್ಮ ಹತ್ರ ಈಗ ರೈತರ ಯಾದಿ ಇದೆ, ಪಟ್ಟಿ ಇದೆ?
0: ಖಂಡಿತ ಇದೆ
1: ಸರ್. ಸೊ ಈಗ ಅಂತಹ ರೈತರ ಜಮೀನಿಗೆ ನಾವು ಕರ್ಕೊಂಡು ಹೋಗ್ತೀವಿ.
0: ಕರ್ಕೊಂಡು ಹೋಗ್ತೇವೆ.
1: ಹೇಗೆ ಕರ್ಕೊಂಡು ಹೋಗ್ತೀರಿ, ಹೇಗೆ ಆಯ್ಕೆ ಮಾಡ್ಕೋತೀರಿ ಮಕ್ಕಳನ್ನ?
0: ಸೊ ಮಕ್ಕಳನ್ನ ನಮಗೆ ಗೊತ್ತಿರೋಂತಹ ಸ್ನೇಹಿತರುಗಳಿಗೆಲ್ಲ ನಾವು ತಿಳಿಸಿ, ಈ ವಾಟ್ಸಪ್ ಮುಖಾಂತರ ಇರ್ಬೋದು, ಈ ರೀತಿ ತಿಳಿಸಿ ಎನ್ರೋಲ್ ಮಾಡಿಕೊಂಡು ಮೊದಲೇ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ರೈತರಿಂದ ಡೇಟ್ನ ನಿಗದಿ ಮಾಡಿಕೊಂಡು ಆ ಡೇಟ್ಗೆ ಇವ್ರ ಹತ್ರ ಎಲ್ಲ ಎನ್ರೋಲ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಸರ್.

0: ಅಂದ್ರೆ ವೆಹಿಕಲ್ ನೀವೇ
1: ವೆಹಿಕಲ್ ಮತ್ತೆ ಅವ್ರಿಗೆ ಒಂದು ಊಟನೂ ಮಾಡಿಸ್ಕೊಡ್ತೀವಿ.
0: ಒಂದು ದಿನದ ಚಟುವಟಿಕೆ ಏನಿರುತ್ತೆ ಹೇಳಿ, ಅಲ್ಲಿ ಜಮೀನಿನಲ್ಲಿ ಏನೇನು ಚಟುವಟಿಕೆಗಳು ಮಾಡ್ತೀರಿ
1: ಸರ್? ಮೊದಲನೇದಾಗಿ ಅವರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೆಲವು ಆಟಗಳನ್ನ ಆಡಿಸ್ತೀವಿ. ನಮ್ಮ ಕಾರ್ಯದರ್ಶಿ ಆಗಿರುವಂಥ ಗಣೇಶ್ ಅವರು ಅದರಲ್ಲಿ ಉತ್ತಮವಾಗಿ ಪರಿಣಿತರಾಗಿದ್ದಾರೆ. ಸೊ ತದನಂತರ ನಾವು ಎಲ್ಲ ಕೃಷಿ ಭೂಮಿ ಎಲ್ಲ ತೋರಿಸ್ತೀವಿ. ಅದಾದಮೇಲೆ ಒಂದು ಕಾಂಪಿಟೇಷನ್, ಒಂದು ಎರಡು ಮೂರು ಕಾಂಪಿಟೇಷನ್ ಕೂಡ ಇಡ್ತೀವಿ ಸರ್. ಮಧ್ಯದಲ್ಲಿ ಊಟನೂ ಕೊಡ್ತೀವಿ, ಅದಕ್ಕೆ ವನಭೋಜನ ಅಂತ ಹೆಸರಿಟ್ಟಿದ್ದೀವಿ. ಮಕ್ಕಳೆಲ್ಲ ಈಗ ಮನೆಯಲ್ಲಿ ಟೇಬಲಲ್ಲಿ ಊಟ ಮಾಡಿ ಅಥವಾ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡೋ ಅಭ್ಯಾಸ. ಆ ಮಕ್ಕಳಿಗೆ ನಾವು ನೆಲದ ಮೇಲೆ ಬಾಳೆ ಎಲೆಯಲ್ಲಿ ಊಟ ಹಾಕಿ ಇದು ಮಾಡ್ತೀವಿ. ಈ ರೀತಿ
0: ಕೂರಿಸಿ ಊಟ ಹಾಕ್ತೀರಿ?
1: ಹೌದು ಸರ್. ಹಾಂ,
0: ಓಕೆ. ಮತ್ತೆ ರೈತನು ಕೂಡ ಮಾತಾಡ್ತಾನ ನೀವು ಕರ್ಕೊಂಡು ಹೋಗಿ?
1: ಹೌದು ಸರ್, ರೈತರು ಅವ್ರಿಗೂ ಒಂದು ಸೆಷನ್ ಕೊಡ್ತೀವಿ, ಅವರು ಅವ್ರ ಅನುಭವಗಳನ್ನೆಲ್ಲ ತಿಳಿಸ್ತಾರೆ. ಆಮೇಲೆ ಇಂಟರಾಕ್ಟಿವ್ ಸೆಷನ್ನು ಕೂಡ ಇಟ್ಟಿರ್ತೀವಿ, ಮಕ್ಕಳಿಗೆ ಕ್ವಶನ್ಸ್ ಕೇಳಂತದ್ರೆ ಅದರಿಂದ ಏನು ಕಲ್ತ್ರಿ ಅಂತ ನಾವು ಕೇಳಿ ಈ ರೀತಿ ಆರ್ಗನೈಸ್ ಮಾಡ್ತಾ ಇದ್ದೀವಿ.
0: ಚಿಣ್ಣರ ಕೃಷಿ ಪ್ರವಾಸ, ಇನ್ನೇನಾದ್ರು ಹೇಳೋದಿದೆಯಾ ಕುಮಾರ್ ಅವರೇ? ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನು ತಾವು ತೋಟಕ್ಕೆ ಕರ್ಕೊಂಡು ಹೋಗ್ತಿರೋದು, ಅದರಿಂದ ಆಗಿರುವಂತಹ ಇಂಪ್ಯಾಕ್ಟ್?
2: ನಾವು ಬರೀ ಮಕ್ಕಳನ್ನು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಇದೊಂಥರ ಪ್ರಾಕ್ಟಿಕಲಾಗಿ ಅವರಿಗೆ ಅನುಭವಗಳಾಗ್ತಾ ಇದ್ದಾವೆ. ಸೊ ಇದನ್ನು ನಮ್ಮ ಕಾನ್ಸೆಪ್ಟು, ನಮ್ಮ ಇದು ಏನಾಗ್ತಾ ಇದೆ ಅಂತಂದರೆ ಇದನ್ನು ಸ್ಕೂಲ್ಗಳ ಲೆವೆಲಲ್ಲಿ ಇದೊಂದು ಆ್ಯಸ್ ಎ ಒಂದು ಪಠ್ಯ ಇದಾಗಿ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ ಸರ್. ಸೊ ಪ್ರತಿ ಸ್ಕೂಲ್ಗಳಲ್ಲೂ ಒಂದು ವರ್ಷದಲ್ಲಿ ಒಂದು ಇಲ್ಲ ಎರಡು ಕೃಷಿ ಪ್ರವಾಸೋದ್ಯಮನ ಮಕ್ಕಳುಗಳಿಗೆ ಆರ್ಗನೈಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಸರ್. ಆ್ಯಕ್ಚುಲಿ ಎಲ್ಲ ಮಕ್ಕಳುಗಳು ತಿಳ್ಕೋಬೇಕು, ಸಿಟಿನಲ್ಲಿರೋಂಥ ಎಲ್ಲ ಮಕ್ಕಳುಗಳಿಗೂ ಕೃಷಿ ಬಗ್ಗೆ ತಿಳ್ಕೋಬೇಕು. ಅವ್ರಿಗೆ ಒಂದು ಡೇ ಈಗ ಎಲ್ಲ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಸಮಥಿಂಗ್ ಎಲ್ಲೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಇದೇ ಥರ ನಮ್ಮ ಕೃಷಿ ಪ್ರವಾಸೋದ್ಯಮಕ್ಕೂ ಕೂಡ ಒಂದು ದಿನ ಕಳಿಸ್ಬೇಕು, ಅವರು ಸ್ಕೂಲ್ಗಳಿಂದ ವಾಲಂಟಿಯರ್ ಕಳಿಸ್ಬೇಕು ಅನ್ನೋದು ನಮ್ಮ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್.
0: ಓಕೆ, ಬಂದಿರೋ ಮಕ್ಕಳ ಅಭಿಪ್ರಾಯ ಏನು, ಖುಷಿ ಆಯಿತು ಅಂತವ ಇಲ್ಲ ಎಲ್ಲ ಬಂದ್ಬಿಟ್ಟಿದ್ದೀವಿ ಅಂತ ಏನಾದ್ರು ಅಂತವ ಹೇಗೆ?
2: ಇಲ್ಲ ಸರ್, ಅವ್ರಿಗೆ ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೊಸದಾಗಿ ತಿಳ್ಕೊಳ್ಳುವಾಗ ಆಸಕ್ತಿಗಳು ಜಾಸ್ತಿ ಇದ್ದೇ ಇರುತ್ತೆ ಸರ್ ಮಕ್ಕಳುಗಳಿಗೆ. ಅವರು ಈಗ ಸಿಟಿನಲ್ಲಿ ಬೆಳೆದು ಬೆಳೆದು ಇದ್ರ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ, ಮಣ್ಣಲ್ಲಿ ಆಟ ಇರೋದು ಗೊತ್ತಿರೋದಿಲ್ಲ, ಹಣ್ಣು ಹೇಗೆ ಬೆಳೆಯುತ್ತದೆ ಅಲ್ಲಿ, ಅದನ್ನ ಹೇಗೆ ಮಾಡ್ತಾರೆ, ಅದರಿಂದ ಏನು ಯೂಸು, ಏನು ಮಾಡ್ತಾರೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ. ಹೊಸದಾಗಿ ತಿಳ್ಕೊಳಕ್ಕೆ ಬಂದಾಗ ಆಸಕ್ತಿಗಳು ತುಂಬ ಇದೆ ಸರ್, ಅದನ್ನು ನಾವು ಫೀಲ್ ಮಾಡ್ತಾಯಿದ್ದೀವಿ ಅಂದರೆ ಗೊತ್ತಾಗ್ತದೆ ನಮಗೆ. ಮಕ್ಕಳುಗಳು ತುಂಬ ಅದರಿಂದ ಈ ಹಣ್ಣು ಹೆಂಗೆ ಬರ್ತಾ ಇದೆ, ಮಾವಿನ ಹಣ್ಣು ಹೆಂಗೆ ಬರ್ತದೆ, ಮಾವಿನ ಗಿಡ ಹೆಂಗಿದೆ, ಈವನ್ ಭತ್ತ ಹೇಗೆ ಬೆಳೀತದೆ ಅನ್ನೋದು ಕೆಲವರಿಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ತಿಳ್ಕೊಳ್ಳುವಾಗ ಅವರು ತುಂಬ ಇಂಟ್ರೆಸ್ಟ್ ಕೊಡ್ತಾರೆ, ತುಂಬ ಆಸಕ್ತಿಯಿಂದ ಇದು ಮಾಡ್ತಾ ಇದ್ದಾರೆ ಸರ್. ಒಂದು ದಿನ ಹೇಗೆ ಕಳೀತಾ ಇದ್ದಾರೆ ಅನ್ನೋದನ್ನೇ ಗೊತ್ತಾಗ್ತಲ್ಲ ಅವ್ರಿಗೆ, ತುಂಬ ಈಸಿಯಾಗಿ ಹೋಗ್ತಾ ಇದೆ. ಮತ್ತು ಅದಲ್ಲದೆ ಮನೆಗಳಿಗೆ ಹೋಗ್ಬಿಟ್ಟು ಅವರ ಪೇರೆಂಟ್ಸ್ಗಳಿಗೆ ಹೇಳ್ತಾ ಇದ್ದಾರೆ ಸರ್. ಪೇರೆಂಟ್ಸ್ಗಳಿಗೆ ಹೇಳಿದ್ರೆ ತುಂಬ ಖುಷಿಯಾಯಿತು, ನಾನು ಇದು ಮಾಡಿದೆ ಅದು ಮಾಡಿದೆ, ಮಣ್ಣಲ್ಲಿ ಆಟಾಡಿದೆ ನಾನು, ಇದೆಲ್ಲ ಕೆಸರಲ್ಲಿ ಆಟಾಡ್ದಂಗೆ ಇದೆ ನನಗೆ, ಇದನ್ನೆಲ್ಲ ಅವ್ರ ಫೀಲ್ಗಳನ್ನ ತಂದೆ ತಾಯಿಗಳು ಹೇಳ್ಕೊಳ್ತಾರೆ. ಆ ತಂದೆ ತಾಯಿಗಳು ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇದು ಮಾಡಿದ್ರೆ ನಮಗೆ ನೆಕ್ಸ್ಟ್ ಏನಾದ್ರು ಮಾಡಿದಾಗ ನಮಗೆ ಇದ್ರ ಬಗ್ಗೆ ತಿಳಿಸಿ ಅಂತೇಳಿ ಹೇಳ್ತಾರೆ ಸರ್.
0: ಇದು ಸೋಷಿಯಲ್ ಮೀಡಿಯಾ ಕಾಲ ಶಿವಪ್ರಸಾದ್ ಅವರೇ, ಮುಂದೆ ಏನಾದರೂ ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡ್ಕೊಂಡಿದ್ದೀರಾ?
1: ಸರ್ ಇದೆ, ಅದಕ್ಕೂ ಮುಂಚೆ ಪೂರಕವಾಗಿ ನಮ್ಮ ಸ್ನೇಹಿತರು ಕುಮಾರ್ ಹೇಳಿದಾಗೆ ತಾವು ಒಂದು ಕ್ವಶನ್ ಕೇಳಿದೆ, ಹೇಗೆ ನೀವು ಎಲ್ಲ ಮಕ್ಕಳನ್ನ ಚೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಈಗ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಸರ್, ಅಲ್ಲಿ ಆ ಮಕ್ಕಳ ಪೋಷಕರಿದಾರಲ್ಲ, ಅವರೇ ನಮ್ಗೆ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ ಈಗ, ಅವ್ರ ಸ್ನೇಹಿತರುಗಳಿಗೆ ಹೇಳಿ. ಸೊ ತುಂಬ ಚೆನ್ನಾಗಿದೆ, ಆಧುನಿಕವಾಗಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅಂತ ಎಲ್ಲ ಹೇಳಿ, ಅದರಿಂದ ನಾವು ಈಗ ಹೆಚ್ಚಿನ ಜನಗಳಿಗೆ ಬರ್ತಾ ಇದ್ದಾರೆ, ಇದು ಮಾಡ್ತಾ ಇದೆ. ಹಾಗೆ ತಮ್ಮ ಒಂದು ಪ್ರಶ್ನೆಗೆ ಏನಂತಂದರೆ ಸರ್, ಈಗ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅಪ್ಡೇಟ್ ಆಗಬೇಕು. ಹಾಗಾಗಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸಂಸ್ಥೆದು ಒಂದು ಯೂಟ್ಯೂಬ್ ಚಾನೆಲ್ನ ಪ್ರಾರಂಭಿಸಿದ್ವಿ, 3 ವರ್ಷ ಆಗಿದೆ. VDO 360 VDO 360 ಅಂತ ಸರ್. ಸೊ ಅದರಲ್ಲಿ ಈಗ ನಾವು ಯಾರನ್ನ ರೈತರುಗಳನ್ನ ಸಾಧಕರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರುವಂಥ ವಿಷಯ ಸಾಧಕರನ್ನೆಲ್ಲ ಭೇಟಿಯಾದಾಗ ಅವರ ಒಂದು ಜೀವನ ಚರಿತ್ರೆ ಚಿಕ್ಕದಾಗಿ ಇಂಟರ್ವ್ಯೂ ಮಾಡಿ ಅದನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ, ಎಲ್ಲರೂ ಅಪ್ರಿಷಿಯೇಷನ್ ಸಿಕ್ಕಿದೆ ಸರ್. ನಮ್ಗೆ
0: ಏನು ಅನುಕೂಲ ಆಗಿದೆ ಅಂತ ಅನ್ಸುತ್ತೆ ತಮಗೆ
1: ಸರ್? ಅನುಕೂಲ ಅನ್ನೋದಕ್ಕಿಂತ ಒಂದು ವಿಚಾರನ ನಾವು ಹಲವಾರು ಜನಕ್ಕೆ ಮುಟ್ಟಿಸ್ತಾ ಇದೀವಿ ಸರ್. ಅದರಿಂದ
0: ಕುಮಾರ್ ಅವ್ರು ಏನಾದ್ರು ಹೇಳ್ಬೋದಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ?
2: VDO 360 ಚಾನಲ್ ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ವಿ. ಅದರಲ್ಲಿ ಬರೀ ನಾವು ಕೃಷಿ ಪ್ರಧಾನಕ್ಕೆ ಮಾತ್ರ ಅಂತ ಅಲ್ಲ, ನಮ್ಮಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ, ನಮ್ಮ NGO ಕಡೆಯಿಂದ ಏನೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಅದರದಲ್ಲಿ ಸಾಧನೆ ಮಾಡಿರೋಂಥದ್ದು ವೀಡಿಯೋಗಳನ್ನ ಲಾಗ್ತಾ ಇದ್ದೀವಿ ಸರ್. ನಾವು ಅದರಲ್ಲಿ ಈಗ ರೈತರ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಆಗಲಿ, ಬೇರೆ ಅದರಲ್ಲಿ ಯಾರು ಉನ್ನತವಾಗಿ ಇದು ಮಾಡಿದ್ದಾರೆ ಅವ್ರುಗಳದನ್ನು ಹಾಕಿದಾಗ ನಮಗೆ ಅದರ ವ್ಯೂಗಳು ಜಾಸ್ತಿ ಆಗ್ತಾ ಇದೆ. ಅವ್ರ ಕಡೆಯಿಂದ ಬೇರೆ ಕಡೆಯಿಂದ ನಮಗೆ ಅದರದ್ದು ಫೀಡ್ಬ್ಯಾಕ್ಗಳು ಬರ್ತಾ ಇದ್ದಾವೆ. ಮತ್ತು ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ ಸರ್, ಅವ್ರು ಹೇಗೆ ಮಾಡಿದ್ರೆ ಅವ್ರ ತೋಟಕ್ಕೆ ನಾವು ವಿಸಿಟ್ ಮಾಡ್ಬೋದಾ, ಫಿಸಿಕಲಾಗಿ ಹೋಗಿ ನೋಡ್ಬೋದಾ, ಚೆಕ್ ಮಾಡ್ಬೋದಾ ಅಂತೇಳಿ ನಮಗೆ ಫೀಡ್ಬ್ಯಾಕ್ಸ್ಗಳು ಬರ್ತಾ ಇದ್ದಾವೆ ಸರ್. ಇದೇ ನಮಗೆ ತೋರಿಸ್ತಾ ಇದೆ, ನಾವು ಒಳ್ಳೆಯ ಇದನ್ನು ಕೊಡ್ತಾ ಇದ್ದೀವಿ, ಜನಗಳಿಗೆ ಅದು ಬೇಕಾಗಿದೆ. ಈಗ ಎಲ್ಲ ಪ್ರತಿದಿನ ಹೇಳೋವಂಥದ್ದು ಯೂಶಲಾಗಿ ಹೇಳೋವಂಥದ್ದು ಆದರೆ ಯಾರು ಕೇಳೋದಿಲ್ಲ, ಮಾಡೋದಿಲ್ಲ. ಅದರಲ್ಲೇನಾದ್ರು ವಿಭಿನ್ನವಾಗಿದೆ ಅಂತಂದಾಗ ಮಾತ್ರ ಅದರದ್ದು ಮತ್ತೆ ಕೇಳ್ತಾರೆ ನಮಗೆ, ಇಲ್ಲ ಅವ್ರು ನೋಡಬೇಕು, ಅವ್ರ ತೋಟದಲ್ಲಿ ನೋಡಬೇಕು, ನಾವು ಅವ್ರು ಏನು ಮಾಡ್ತಾರೆ ನೋಡಬೇಕು, ಯೂನಿಕ್ ಆಗಿ

0: ಇಲ್ದಿರೋಂಥದ್ದು ಏನಿದೆ ಅಂತ ನೋಡ್ಬೇಕಂತೇಳಿ ನಮ್ಗೆ ಫೀಡ್ಬ್ಯಾಕ್ ಬರ್ತದೆ. ಅವ್ರ ತೋಟಕ್ಕೆ ಹೋಗ್ಬೇಕಂತೇಳಿ ಹೌದು, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ, ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದೀವಿ, ಅವ್ರು ಅಲ್ಲಿ ಹೋಗಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಸರ್. ಅದು ಯೂಸ್ ಆಗ್ತಾ ಇದೆ ಅದು ಆ್ಯಕ್ಚುಲಿ.
1: ಅಂದರೆ ಯೂಟ್ಯೂಬ್ ಚಾನಲ್ಲು ಈಗ ನಿಮ್ಮದು ಒಂದು ರೀತಿಯ ಮುಖವಾಣಿ ಆಗಿದೆ.
0: ಹೌದು ಸರ್.
1: ನೀವೇನೇನು ಮಾಡ್ತಿದ್ದೀರಿ, ನಿಮ್ಮ ಚಟುವಟಿಕೆಗಳ ಬಗ್ಗೆನೂ ಕೂಡ ಅಲ್ಲಿ ಹಾಕ್ತೀರಾ?
0: ಖಂಡಿತವಾಗಿ ಸರ್.
1: ಓಕೆ, ಮತ್ತೆ ಹೇಳಿ, ಇನ್ನೂ ಏನು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ತಾವು ಮಾಡಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ? ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾರ್ಯಕ್ರಮಗಳು, ಹಳ್ಳಿಗೆ ಹೋಗೋದು, ವ್ಯವಸಾಯದ ಬಗ್ಗೆ ಅವರಿಗೆ ವಿಚಾರಗಳನ್ನು ತಿಳಿಸೋದು, ಈ ಥರದ್ದು ಏನಾದರೂ ಮಾಡ್ತಾ ಇದ್ರೆ ಹೇಳಿ, ಅಥವಾ ಕಾರ್ಯಕ್ರಮಗಳನ್ನು ಏನಾದರೂ ಮಾಡಿದ್ರೆ?
2: ಈ ಹಿಂದೆ ಮಾಡಿದ್ವಿ ಸರ್, ಹಳ್ಳಿಗಳಲ್ಲಿ ಆರ್ಗನೈಸ್ ಮಾಡಿ ಅದೇ ಬಾನುಲಿ
1: ಹೇಳಿದ್ರಿ, ಬಾನುಲಿ ಅಂತ ಹೇಳಿ,
2: ಅದರಲ್ಲಿ ಒಂದು ಬರೋ ರೈತನ ಗುರುತಿಸಿ ಅವರ ಜಮೀನಿನಲ್ಲೇ ನಾವು ಆ ಕಾರ್ಯಕ್ರಮ ನೆರವೇರಿಸ್ತಾ ಇದೀವಿ. ಇದಕ್ಕೆ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಿರೋದೇ ನಮ್ಮ ಆಕಾಶವಾಣಿಯವರು ಸರ್. ಅದಲ್ಲದೆ ಈಗ ನಮಗೆ ಒಂದೂವರೆ ವರ್ಷದ ಹಿಂದೆ ಸರ್, ಈಗ ನಮ್ಮ ಸಂಸ್ಥೆನೇ ಎಲ್ಲ ರೀತಿ ಅಪ್ಡೇಟ್ ಆಗಿದೆ. ಸಿ ಎಸ್ ಆರ್ ಫಂಡ್ಗೂ ಕೂಡ ನಾವು ಎಲಿಜಿಬಲ್ ಇದ್ದೀವಿ, ಹಾಗೂ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಎಲಿಜಿಬಲ್ ಇದ್ದೀವಿ. ಈ ರೀತಿ ನಮಗೆ ಕಳೆದ ಒಂದೂವರೆ ವರ್ಷದ ಹಿಂದೆ ನಮ್ಮ ಕೇಂದ್ರ ಸರ್ಕಾರದ ನಿಯಮ ಅಂತಿದೆ ಸರ್, ಸಿ ಸಿ ಎಸ್ ನಿಯಮ, ಚೌಧರಿ ಚರಣ್ ಸಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ. ಸೊ ಅಲ್ಲಿಂದ ಎರಡು ಟ್ರೈನಿಂಗ್ ಮಾಡಲಿಕ್ಕೆ ನಮಗೆ ಅನುದಾನ ಸಿಕ್ಕಿತ್ತು, ಅದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಅದರದ ಉದ್ದೇಶ ಅಂದರೆ ಅದರಲ್ಲಿ ನಮ್ಮ ಟಾಪಿಕ್ಕೆ ಅಗ್ರೋ ಟೂರಿಸಮ್. ಸೊ ಅದರಲ್ಲಿ ಈಗ ಮುಂದಿನ ಇದರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ಪ್ರವಾಸೋದ್ಯಮದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹಲವಾರು ರಿಸೋರ್ಸ್ ಪರ್ಸನ್ಸ್ನೆಲ್ಲ ಕರೆಸಿ ಮಾಡಿದ್ವಿ. ಸೊ ಇದರಿಂದ ಭಾಳಷ್ಟು ಯಶಸ್ಸು ಸಿಕ್ಕಿದೆ ನಮಗೆ. ಅಲ್ಲಿ ಬಂದಿದ್ದಂಥ ಪಾರ್ಟಿಸಿಪೆಂಟ್ಸ್ ಎಲ್ಲ ಈಗ ಸುಮಾರು ಒಂದು 8-9 ಜನ ಅಗ್ರೋ ಟೂರಿಸಮ್ನ ಪ್ರಾರಂಭ ಮಾಡಿದ್ದಾರೆ ಸರ್. ಇದು ನಮಗೆ ಭಾಳ ಸಂತೋಷ.
1: ಮತ್ತೆ ಬೇರೆ ಸಂಸ್ಥೆಗಳನ್ನು ತಾವು ಅಪ್ರೋಚ್ ಮಾಡಿದ್ದೀರಾ?
2: ಹೌದು ಸರ್, ಹಲವಾರು ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದ್ದೀವಿ. ಸೊ ಎಲ್ಲ ಒಂದು ಪ್ರಾಜೆಕ್ಟ್ಸ್ಗಳ ನಿರೀಕ್ಷೆಯಲ್ಲಿ ಇದೀವಿ ಸರ್ ನಾವು.
1: ಅಂದರೆ ಬೇರೆ ಯಾವುದಾದ್ರು ಸಂಸ್ಥೆ ತಮಗೆ ಹಣಕಾಸಿನ ನೆರವನ್ನು ನೀಡಿದೆಯಾ?
2: ಖಂಡಿತ ಸರ್, ಈಗ ಹೈದರಾಬಾದಲ್ಲಿರುವಂತಹ ಮ್ಯಾನೇಜ್ ಅಂತ ಸಂಸ್ಥೆ ಇದೆ, ಅವರು ಈಗ ನಮಗೆ ಅನುದಾನ ಕೊಟ್ಟಿದ್ದಾರೆ ಸರ್. ಅದನ್ನ ಈಗ ನಾವು ಮಾಡ್ತಾ ಇದ್ದೀವಿ.
1: ಮತ್ತೆ ಪ್ರವಾಸೋದ್ಯಮ ಚಟುವಟಿಕೆಗಳನ್ನ
2: ಮುಂದುವರಿಸ್ತೀರಿ? ಪ್ರವಾಸೋದ್ಯಮ, ಹೌದು ಸರ್, ಖಂಡಿತ
1: ಅಲ್ವೇ?
2: ಹಾ ಸರ್.
1: ಓಕೆ ಓಕೆ, ಅಂದ್ರೆ ಹಳ್ಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದು, ರೈತರುಗಳಿಗೆ ಸನ್ಮಾನವನ್ನ ಮಾಡುವಂಥದ್ದು.
2: ಸನ್ಮಾನ ಅನ್ನೋದು ಒಂದು ಪಾರ್ಟ್ ಸರ್, ಅದರಲ್ಲಿ ಹೆಚ್ಚಿಗೆ ರೈತರಿಗೆ ಮತ್ತಷ್ಟು ನಾವು ಮೋಟಿವೇಟ್ ಮಾಡಬೇಕು. ಆಮೇಲೆ ಅವನು ಏನೊಂದು ಕಷ್ಟಪಟ್ಟು ಮಾಡಿರ್ತಾರೆ ರೈತರು, ಅದನ್ನ ನಾವು ಸಮಾಜಕ್ಕೆ ತಿಳಿಸ್ಬೇಕು. ಈ ಒಂದು ಉದ್ದೇಶ ಸರ್ ನಮ್ಮದು.
1: ಹೇಳಿ ಕುಮಾರ್ ಅವರ.
0: ಸರ್, ಈ ಕೃಷಿ ಪ್ರವಾಸೋದ್ಯಮ ನಾವು ಆ್ಯಕ್ಚುಲಿ ಕಾನ್ಸೆಪ್ಟ್ ಆ್ಯಕ್ಚುಲಿ ರೈತರಿಗೆ ಸೆಕೆಂಡ್ರಿ ಇನ್ಕಮ್ ಆಗ್ಬೇಕು ಸರ್. ಅದು ರೈತರು ಅವರ ಜಮೀನಲ್ಲಿ ಆಗಲಿ ಅವರ ತೋಟದಲ್ಲಾಗಲಿ, ಈಗ ರೆಸಾರ್ಟ್ಗಳು ಹೇಗೆ ಇದು ಮಾಡ್ಕೊಳ್ತಾರೆ ಹೊರಗಡೆ, ಅಲ್ಲಿ ರೆಸಾರ್ಟ್ ಹೋಗ್ತಾರೆ, ಇದು ಮಾಡ್ತಾರೆ ಬರ್ತಾರೆ, ಅದು ಅದೊಂಥರ ಯೂನಿಕ್, ಬೇರೆ ಥರ ಲೈಫ್ ಒಂಥರ. ಬಟ್ ನಮ್ಮ ಕಾನ್ಸೆಪ್ಟ್ ಏನಂತಂದರೆ, ಯಾರು ಪ್ರವಾಸೋದ್ಯಮಕ್ಕೆ ಬರ್ತಾರೆ, ಬಂದವರು ಒಂದು ಜಮೀನಲ್ಲಿ ಆಗಲಿ ಅಲ್ಲಿ ತೋಟದಲ್ಲಿ ಉಳ್ಕೋಬೇಕು ಅವ್ರು, ಆ್ಯಕ್ಚುಲಿ ಅಲ್ಲಿ ಫೀಲ್ ಮಾಡಬೇಕು ಅಟ್ಲೀಸ್ಟ್ ಆ ಮಣ್ಣನ್ನು, ಇದಾಗಲಿ ಹೇಗೆ ಬೆಳೆ ಬೆಳೀತಾರೆ, ಹೇಗೆ ಏನು ಕಷ್ಟಗಳಿದೆ, ರೈತರದ ಕಷ್ಟಗಳು ಏನಿದ್ದಾವೆ ಅದೆಲ್ಲ ಅವ್ರು ತಿಳ್ಕೊಬೇಕು. ಅವ್ರಿಗೆ ಒಂದು ಎಜುಕೇಷನ್ ಥರ ಆಗಬೇಕು, ಒಂದು ಅವ್ರ ಮಕ್ಕಳುಗಳಿಗೂ ಕೂಡ ಕೃಷಿ ಬಗ್ಗೆ ಅರಿವು ಮೂಡಬೇಕು ಅದೊಂದು. ಸೆಕೆಂಡ್ ಪಾರ್ಟಾಗಿ ನಮ್ಮ ರೈತರುಗಳಿಗೆ ಏನಾಗಬೇಕು ಅಂತಂದರೆ ಅವ್ರದ್ದೊಂದು ಸೆಕೆಂಡ್ರಿ ಇನ್ಕಮ್ ಜನ್ರೇಟ್ ಆಗಬೇಕು ಸರ್. ಈಗ ವರ್ಷಕ್ಕೆ ಬೆಳೆ ಬೆಳೀತಾರೆ, 6 ತಿಂಗಳಿಗೆ ವರ್ಷಕ್ಕೂ ಏನೋ ಬರುತ್ತೆ, ಮಳೆ ಬರಲಿಲ್ಲ ಇದಾಗಲಿಲ್ಲ ಅಂತಾರೆ, ಅವ್ರಿಗೆ ಏನೋ ಇನ್ಕಮ್ ಆಗೋದಿಲ್ಲ. ಬಟ್ ಈ ಥರ ಕೃಷಿ ಪ್ರವಾಸೋದ್ಯಮ ಮಾಡಿದಾಗ ಅವ್ರಿಗೆ ಅದರಿಂದ ಇನ್ಕಮ್ ಆಗಬೇಕು ಸರ್. ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ 3 ದಿನ 4 ದಿನ ಅವ್ರಿಗೆ ಗೆಸ್ಟ್ಗಳು ಬಂದಾಗ ಅದನ್ನು ಅವರು ಕೃಷಿ ಪ್ರವಾಸೋದ್ಯಮವಾಗಿ ಮಾಡಿಕೊಂಡು ಅದನ್ನು ಸೆಕೆಂಡ್ರಿ ಇನ್ಕಮ್ ಆಗಿ ಮಾಡ್ಕೋಬೇಕು ರೈತರು ಒಂದು. ಈ ನಿಟ್ಟಿನಲ್ಲಿ ಕೆಲವೊಂದು ಪಾಲಿಸಿಗಳು, ಪ್ರೊಸೆಸ್ಗಳು ಎಲ್ಲ ಇದ್ದಾವೆ ಸರ್. ಅಟ್ ಎ ಟೈಮ್ ಒಂದೇ ಸಲ ಅವ್ರಿಗೆ ಬಂದು ಸ್ಟೇ ಮಾಡೋದಾಗಲಿ ಇದು ಮಾಡೋದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಪ್ರೊಸೆಸ್ ಪಾಲಿಸಿಗಳಿದ್ದಾವೆ, ಅದು ಗೌರ್ಮೆಂಟ್ ಲೆವೆಲಲ್ಲಿ ಅದರಿಂದೆಲ್ಲ ಅಪ್ರೂವಲ್ ಎಲ್ಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಮುಂದುವರಿತಾ ಇದ್ದೀವಿ ಸರ್.
1: ಸಮಾಜ ಸೇವೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸೇವೆ ಮಾಡೋ ಸಲುವಾಗಿ ಈ 18 ವರ್ಷದ ಪಯಣದಲ್ಲಿ ಹೇಗಿತ್ತು ನಿಮ್ಮ ಅನುಭವಗಳು, ಏಳು ಬೀಳುಗಳೇನಿತ್ತು, ಏನೆಲ್ಲ ಚಾಲೆಂಜಸ್ಗಳು ಬಂದವು, ಹೇಗೆ ಎದುರಿಸಿದ್ರಿ?
2: ಸರ್, ಪ್ರಪ್ರಥಮವಾಗಿ ನಮ್ಗೆ ಚಾಲೆಂಜಸ್ ಅಂತಂದರೆ ಒಂದು ಕಾರ್ಯಕ್ರಮ ರೂಪುರೇಷೆ ಮಾಡೋದು, ಜೊತೆಗೆ ಹಣಕಾಸೊಂದು ಕೂಡ. ಸೊ ಇದಕ್ಕೆ ನಮ್ಮ ತಂಡ ಒಗ್ಗಟ್ಟಾಗಿದ್ದರಿಂದ ಸರ್, ನಾವು ಹೆಚ್ಚಿನದಾಗಿ ನಾವೇ ದುಡ್ಡನ್ನು ಹಾಕ್ಕೊಂಡು
1: ಖರ್ಚನ್ನು ನೀವೇ ಭರಿಸಿದ್ರಿ,
2: ಭರಿಸಿ ಮಾಡ್ತಾ ಇದ್ದೀವಿ ಸರ್. ಅದಲ್ಲದೆ ಈಗ ಹಲವಾರು ದಾನಿಗಳು ಕೂಡ ನಮ್ಮ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದಾರೆ. ಏನೇ ಒಂದು ನಮ್ಗೆ ಅದರಲ್ಲಿ ಶಾರ್ಟೇಜ್ ಇದ್ದರೂ ಕೂಡ ಅದನ್ನು ನಾವೇ ಎಲ್ಲ ಭರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್.
1: ಓಕೆ, ಅಂದರೆ ಭಾಳ ಸರಾಗವಾಗಿ ಬಂದ್ಬಿಟ್ಟಿದ್ದೀರಾ, ಅಥವಾ ಕಷ್ಟಗಳು ಆದವಾ?
0: ಕಷ್ಟಗಳು ಆಗಿದೆ ಸರ್. ನಾವು ರಿಜಿಸ್ಟ್ರೇಷನ್ ಮಾಡುವಾಗಲಿ, ನಮ್ಮ ಅದನ್ನು ATG ಕನ್ವರ್ಷನ್ ಮಾಡೋಕ್ಕಾಗಲಿ, ಅವಾಗೆಲ್ಲ ನಮಗೆ ಫಂಡಿಂಗ್ದು ಸ್ವಲ್ಪ ಪ್ರಾಬ್ಲಮ್ಗಳು ಬಂತು. ಇನ್ನೊಂದು, ಫಂಡ್ ಕೊಡಿ ಅಂತ ಯಾರ ಹತ್ರ ಕೇಳಿದಾಗ ತಕ್ಷಣ ಕೊಡಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ ಸರ್. ನಾವೇನು ಮಾಡಿದ್ದೀವಿ, ನಮ್ಮ ಸಾಧನೆಗಳೇನಿದೆ, ನಾವೇನು ತೊಗೊಂಡಂಥ ದುಡ್ಡನ್ನ ಹೇಗೆ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೀವಿ, ಆ ಬೇಸ್ ಮೇಲೆ ಫಂಡ್ ಕೊಡಲಿಕ್ಕೆ ಇದಾಗುತ್ತೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಪ್ರೋಗ್ರಾಮ್ ಮಾಡಿದಾಗ ನಮಗೆ ಅಷ್ಟು

0: ಅನ್ನಿಸ್ಲಿಲ್ಲ ನಮಗೆ, ಫಂಡ್ ಕಲೆಕ್ಷನ್ ಮಾಡೋದು ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ನಮಗೆ ಅದು ಹೇಗೆ ಮುಂದುವರ್ಕೊಂಡೋದ್ವಿ ಅಂದರೆ ನಮ್ಮ ನಮ್ಮಲ್ಲೇ ನಾವು ಹಾಕ್ಕೊಂಡ್ವಿ ಅದನ್ನು. ನಾವು ಅದಕ್ಕೆ ನಿಲ್ಲಿಸಬಾರ್ದು, ನಾವು ಅಂದ್ಕೊಂಡ್ರಂಥ ಇದನ್ನು ನಾವು ಎಲ್ಲೂ ನಿಲ್ಲಿಸಬಾರ್ದು. ಅದಕ್ಕೋಸ್ಕರ ನಮ್ಮ ಕೈಯಿಂದನೇ ದುಡ್ಡು ಹಾಕ್ಕೊಂಡು ಒಂದು ಸ್ಟೇಜಿಗೆ ತಂದ್ವಿ ಸರ್. ಒಂದು 5-8 ವರ್ಷದ ತನಕನೂ ಅದನ್ನು ನಮ್ಮ ಇದರಿಂದನೇ ಫಂಡ್ಗಳು ಹಾಕ್ಕೊಂಡೇ ಮುಂದೆ ತರಿಸ್ಕೊಂಡು ಬಂದ್ವಿ. ಅದಾದಮೇಲೆ ನಾವು ಫಂಡ್ ಕೇಳಕ್ಕೆ ಹೋದ್ವಿ ನಾವು. ಅವಾಗ ನಾವೇನು ಮಾಡಿದ್ವಿ ಈ 8 ವರ್ಷದಲ್ಲಿ ಏನು ಮಾಡಿದ್ವಿ ಅದನ್ನು ನೋಡಿ ಜನಗಳು ದಾನಿಗಳು ಸ್ವಲ್ಪ ದುಡ್ಡು ಕೊಡೋಕ್ಕೆ ಶುರು ಮಾಡಿದ್ರು. ಅವಾಗ ನಮಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಆಯಿತು, ಇನ್ನೂ ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ಮುಂದುವರ್ಸ್ಕೊಂಡು ಹೋದ್ವಿ ಸರ್. ಅದನ್ನು
1: ಮುಂದಿನ ಕನಸುಗಳೇನು ಶಿವಪ್ರಸಾದ್ ಅವರೇ, ಮುಂದೆ ಇನ್ನೂ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ?
2: ಸರ್, ಹೀಗೆ ಮುಂದಿನ ದಿನಗಳು ಕೂಡ ಹಲವಾರು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯದಲ್ಲೇ ನಾವು ಒಂದು ವೈದ್ಯರ ದಿನಾಚರಣೆ ಡಾಕ್ಟರ್ಸ್ ಡೇ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ
1: ಬಿಟ್ಬಿಟ್ಟಿದ್ರ ಇಲ್ಲಿವರೆಗೆ?
2: ಇಲ್ಲ ಸರ್, ಡಾಕ್ಟರ್ ಕೂಡ ಗುರುಸಿ ಮಾಡಿದ್ದೀವಿ. ಇದಕ್ಕೊಂದು ವಿಶೇಷವಾಗಿ ಅಂತಂದರೆ ನಮ್ಮ ಸರ್ಕಾರಿ ವೈದ್ಯರಾಗಿರುವಂಥ ಒಬ್ಬರು ಭವಾನಿ ಅಂತ ಸರ್, ಅವರು ಕೆ ಆರ್ ನಗರದಲ್ಲಿ ನೈಟಲ್ಲಿ ಅವರೇ ಡ್ಯೂಟಿಲಿದ್ದಿದ್ದು ಒಂದು ದಿನ ಒಂದು 8-9 ಡಿಲಿವರಿ ಒಂದು ನೈಟಲ್ಲಿ ಮಾಡಿದ್ದಾರೆ ಸರ್. ಅವ್ರನ್ನ ಗುರುಸಿ ಕೂಡ ಅವರಿಗೆ ವೈದ್ಯ ಸೇವಾರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ಈಗ ಎಕ್ಸ್ಕ್ಲೂಸಿವ್ ಆಗಿ ಡಾಕ್ಟರ್ಸ್ಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಸರ್.
1: ಅದಕ್ಕೆ ಮತ್ತೆ ನಿಮ್ಮ ಕನಸುಗಳೇನು ಕುಮಾರ್ ಅವರೇ?
0: ಸರ್, ರೈತರುಗಳಿಗೆ ಅವ್ರದ್ದು ಮಾರ್ಕೆಟಿಂಗ್ಗೆ ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಇದೆ ಸರ್. ರೈತರುಗಳು ಬೆಳೆ ಬೆಳೀತಾನೆ, ಮಾರ್ಕೆಟಿಂಗ್ ಬಗ್ಗೆ ಮೇಜರ್ ಪ್ರಾಬ್ಲಮ್ ಇದೆ. ನಮ್ಮ ಈ ಮೀಡಿಯಾಗಳನ್ನ ನಾವು ಈ ಸೋಷಿಯಲ್ ಮೀಡಿಯಾ ಆಗಲಿ ಇದನ್ನಾಗಲಿ ಯೂಸ್ ಮಾಡಿಕೊಂಡು ಆದ್ದರಿಂದ ರೈತರುಗಳಿಗೆ ಅವ್ನ ಮಾರ್ಕೆಟಿಂಗ್ಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್.
1: ಅವೇರ್ನೆಸ್
0: ಕೊಡುವಂಥದ್ದಾಗಲಿ, ಅದೇ ಹೇಳಿದ್ನಲ್ಲ, ಈಗ ಕೃಷಿ ಪ್ರವಾಸೋದ್ಯಮ ಸೆಕೆಂಡ್ರಿ ಇನ್ಕಮ್ ಬಂತು, ಅವಾಗ ಅವನಿಗೆ ತುಂಬ ಡಿಪೆಂಡೆನ್ಸಿ ಅವನೇನು ಬೆಳೀತಾ ಇದ್ದಾನೆ ಅದ್ರ ಬಗ್ಗೆನೇ ಇರೋದಿಲ್ಲ. ಇನ್ಕಮ್ ಬರ್ತಾ ಇದ್ದಾಗ ಅವ್ನಿಗೆ ಇಂಟ್ರೆಸ್ಟ್ ಆಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೂ, ಕೃಷಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೂ ಅವನಿಗೆ ಬಂಡವಾಳ ಸಿಕ್ಕಂಗಾಗತ್ತೆ ಸರ್. ಅದು ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀವಿ ಸರ್.
1: ಒಳ್ಳೆಯದಾಗಲಿ, ಯುವಕರ ತಂಡ ಭಾಳಷ್ಟು ಆಲೋಚನೆ ಮಾಡಿ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸಿನಿಂದ ಇದ್ದೀರಿ. ಸಮಾಜ ಯಾವತ್ತಿಗೂ ಒಳ್ಳೆ ಕೆಲಸ ಮಾಡೋರು ಕೈ ಹಿಡಿಯುತ್ತೆ, ಉದ್ದೇಶ ಒಳ್ಳೆದಿರಬೇಕಷ್ಟೇ.
0: ಹೌದು.
1: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಶಿವಪ್ರಸಾದ್ ಅವರೇ, ಕನ್ನಡದಲ್ಲಿ ಹೇಳ್ಬೋದಾ?
2: ನನ್ನ ಮೊಬೈಲ್ ಸಂಖ್ಯೆ 9448-0-3461.
1: ಇನ್ನೊಮ್ಮೆ ಹೇಳ್ತೀರಾ?
2: 9448-0-3461.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
2: 9448-0-3461.
1: ತಮ್ಮದು ಕುಮಾರ್ ಅವರೇ.
0: ಸರ್, ನಂದು ಮೊಬೈಲ್ ಸಂಖ್ಯೆ 9945-6-1-4-4-2-8.
1: ಇನ್ನೊಮ್ಮೆ?
0: 9945-6-1-4-4-2-8.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9945-6-1-4-4-2-8.
1: ಒಳ್ಳೆಯದು ಶಿವಪ್ರಸಾದ್ ಅವರೇ ಹಾಗೂ ಕುಮಾರ್ ಅವರೇ, ವಿಶೇಷವಾಗಿ ತಮ್ಮ ಸ್ವಯಂ ಸೇವಾ ಸಂಸ್ಥೆ ಗ್ರಾಮೀಣ ಅಭಿವೃದ್ಧಿ ಹಾಗೆ ಪರಿಸರ ಸಂರಕ್ಷಣೆ ಒಟ್ಟಾರೆ ಸಾಮಾಜಿಕವಾಗಿ ಸೇವಾ ಕೆಲಸಗಳನ್ನು ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ಒಳ್ಳೆ ಭವಿಷ್ಯ ತಮ್ಮದಾಗಲಿ. ವಂದನೆಗಳು.
2: ಇದೇ ಒಂದು ಸಂದರ್ಭದಲ್ಲಿ ನಾವು ಆಕಾಶವಾಣಿಗೆ ಒಂದು ಥ್ಯಾಂಕ್ಸ್ ತಿಳಿಸೋಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಧನ್ಯವಾದ.
3: ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಸಂವಾದ ಆಲಿಸಿದಿರಿ. ಭಾಗವಹಿಸಿದವರು ಕೊಳ್ಳೇಗಾಲದ ಎಲ್ ಶಿವಪ್ರಸಾದ್ ಮತ್ತು ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ಎಂ ಕುಮಾರ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
6: ಅಪರಿಚಿತ ಆಪ್ನಿಂದ ಬಚಾವಾಗಿ.
7: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಒಂದು ಕೃಷಿ ಹಾಡು.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ

0: ಪಾಲಿಸಿ
1: ಅನುಸರಿಸಿ.
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ, ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ನಾಳಿನ ಕೃಷಿರಂಗದ ರೇಷ್ಮೆ ರಂಗದಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ಶಿಫಾರಸುಗಳ ಕುರಿತು ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ವಿ ಶೋಭನ ಮತ್ತು ಡಾ ಟಿವಿ ಸೌಜನ್ಯ. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ.
0: ಹಣ್ಣು ಹೊನ್ನು
1: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿ.
3: ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
3: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ

0: ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000 ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 2,000,000 ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100-200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ಬಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶ

0: ವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಕ್ಷಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟ್ರವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ಧ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅಯೋಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಪಾಲಕ್ ಮುಚ್ಚಲ್ ಮತ್ತು ಸಂಗಡಿಗರು. ಚೇತನ್ ಕುಮಾರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಚಿತ್ರಗೀತೆಗಳ ನಡುವೆ ಇದೀಗ ಗಂಧದ ಗುಡಿ ಚಿತ್ರದ ಗೀತೆಯ ವಾದ್ಯ ಸಂಗೀತವನ್ನು ಆಲಿಸ್ತಾ ಇದ್ದೀರಾ. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕೇಳುಗರೆ ಗಮನಿಸಿ, 2026-27 ಸಾಲಿನಲ್ಲಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜ್ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹಾಗೂ ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೋ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಇದೇ ತಿಂಗಳ 11 ತಾರೀಖಿನೊಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸ್ಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರಿನಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ dteek.karnataka.gov.in ಅಥವಾ dteek.karnataka.gov.in ವೆಬ್ಸೈಟ್ನಲ್ಲಿ ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಬೊಂಬಾಟ್ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶನ ಮನೋಮೂರ್ತಿ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10:30 ಆಲಿಸಬಹುದು. ಸಮಯ 8:29.
1: ಆಕಾಶವಾಣಿ ಮೈಸೂರು. ಈಗ ಕೇಳಿ ನಾಟಕ ಅಂಚು ಕತ್ತರಿಸಿದ ಕಾಗದ. ಮೂಲ ಇಂಗ್ಲಿಷ್ ಕಥೆ ಜಿ.ಕೆ. ಚೆಸ್ಟರ್ಟನ್. ಕನ್ನಡ ರೇಡಿಯೋ ನಾಟಕ ರೂಪಾಂತರ ಶ್ರೀನಿವಾಸ ಪ್ರಸಾದ್. ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಅಂಚು ಕತ್ತರಿಸಿದ ಕಾಗದ.
2: ಅಬ್ಬಾ, ನನಗಂತೂ ಒಳಗೆ ಉಸಿರು ಕಟ್ಟೋ ಹಾಗಾಗ್ತಿತ್ತು. ಯಾಕೋ ಈ ಬಂಗ್ಲೆ ವಾಸ್ತುನೇ ಸರಿಯಿಲ್ಲ ಅಂತ ಅನಿಸ್ತಿದೆ.
3: ಏನು ಗುರೂಜಿ, ನೀವು ಯಾವಾಗ ವಾಸ್ತುಶಾಸ್ತ್ರಜ್ಞರಾದ್ರಿ? ನನಗೇನೋ ಈ ಬಂಗ್ಲೆ, ಈ ಹೂವು, ಹಣ್ಣು, ಹಸಿರಿನ ತೋಟ ಬಹಳ ಹಿಡಿಸಿದ್ವಪ್ಪ. ಆ ಲೆಕ್ಕದಲ್ಲಿ ನನ್ನ ಗೆಳೆಯ ಅದೃಷ್ಟವಂತ ಅಂತಲೇ ಹೇಳಬೇಕು.
2: ಆದರೂ ಈ ಬಂಗ್ಲೆ ಉದ್ಯಾನವನ ಸುತ್ತಮುತ್ತ ಸುಳಿದಾಡ್ತಾ ಇರೋ ಗಾಳಿಲೇ ಏನೋ ಅಪಾಯದ ಮುನ್ಸೂಚನೆ ಕಾಣಿಸ್ತಾ ಇದೆ ನನಗೆ.
3: ಯಾಕೋ ಪತ್ತೇದಾರಿ ಕೆಲಸನ

0: ಗುರುಗಳು ತುಂಬಾ ಗಂಭೀರವಾಗಿ ತಗೊಂಡಿರೋ ಹಾಗಿದೆ.
1: ಹೊರಗಣ್ಣಕ್ಕೆ ಕಾಣದಿರೋ ಸಂಗತಿಗಳನ್ನು ಗ್ರಹಿಸುವ ಶಕ್ತಿನ ಬೆಳೆಸ್ಕೋಬೇಕು ರಾಜಿ.
0: ಹೌದೌದೌದು, ಅದು ತಮಗೆ ಮಾತ್ರ ಸಾಧ್ಯವಾಗುವಂಥದ್ದು. ಯಾಕಂದ್ರೆ ನೀವು ಕಾವಿ ತೊಟ್ಟ ಸನ್ಯಾಸಿಯೂ ಅಲ್ಲ, ಕಾಕಿ ತೊಟ್ಟ ಪೊಲೀಸರೂ ಅಲ್ಲ.
1: ರಾವ್ಜಿ, ನನ್ನನ್ನು ನಾನು ಗುರು ಅಂತ ಯಾವತ್ತೂ ಕರ್ಕೊಂಡಿಲ್ಲ. ಆದರೂ ಜನ ಹಾಗಂದರೆ ಅದು ಅವರ ಪ್ರೀತಿ. ಮನುಷ್ಯನ ಮನಸ್ಸಿನ ವ್ಯಾಪಾರವನ್ನು ಅರ್ಥ ಮಾಡಿಕೊಳ್ಳೋದು, ಸಾಧ್ಯವಾದರೆ ಸಿಕ್ಕುಗಳನ್ನು ಬಿಡಿಸೋದು ನನ್ನ ಹವ್ಯಾಸ. ಅದನ್ನು ನೀವು ಪತ್ತೆದಾರಿಕೆ ಅಂದ್ಕೊಂಡ್ರೆ ನಾನೇನು ಮಾಡಲಿ? ನನಗೆ ಈ ಬಂಗ್ಲೆಯನ್ನು ಕಟ್ಟಿರೋ ರೀತಿ, ಅದರ ಆಕಾರ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ.
0: ಅದೇನು ಸರಿ ಇಲ್ಲ ಅಂತ ಹೇಳಿ ಗುರೂಜಿ. ಅಬ್ಬಾ, ಅದೆಷ್ಟು ಭವ್ಯವಾಗಿದೆ ಈ ಬಂಗಲೆ, ಸುತ್ತ ಇರೋ ತೋಟ. ನಮ್ಮ ಕವಿರಾಯನಿಗೆ ಬಂಗಲೆಯ ತುತ್ತ ತುದಿಯಲ್ಲಿ ಬರೆಯುಕೊಂದು ದೊಡ್ಡ ಕೋಣೆ, ಮಧ್ಯದಲ್ಲೊಂದು ವರಾಂಡ. ದಾಟಿಕೊಂಡು ಹೋದರೆ ಬಣ್ಣ ಬಣ್ಣದ ಹೂಗಿಡಗಳು, ಕ್ಯಾಕ್ಟಸ್ನಿಂದ ತುಂಬಿರೋ ಪ್ರಶಾಂತವಾದ ಗಾಜಿನ ಮನೆ. ಬರೆದು ಬರೆದು ಬೇಜಾರಾದರೆ ನಮ್ಮ ಕವಿ ಗಾಜಿನ ಮನೆಗೆ ಬಂದು ಅಲ್ಲಿರೋ ದಿವಾನ್ ಮೇಲೆ ಲೋಡಿಗೊರಗಿ ಮಲಗಿಬಿಡ್ತಾನೆ.
1: ನಿಜವೇ, ಕವಿಗಳ ಹೆಂಡತಿಗೆ ಅಂತಲೇ ಬಂಗ್ಲೆ ಒಂದು ಭಾಗ ಮೀಸಲಿದೆ. ಆದರೆ ಗಂಡ ಹೆಂಡತಿ ತುಂಬ ಆಪ್ತವಾಗಿದ್ದಾರೆ ಅಂತ ಅನ್ನಿಸ್ಲಿಲ್ಲ ನನಗೆ.
0: ಪಾಪ, ಆಕೆ ಎಷ್ಟು ಗಂಡನ ಸೇವೆ ಮಾಡ್ತಾರೆ.
1: ಅವರಿಬ್ಬರ ನಡುವೆ ಎಲ್ಲ ಸರಿ ಇದೆ ಅಂತ ಅನಿಸುತ್ತಾ ನಿಮಗೆ? ಅದು ಹೋಗಲಿ, ನಿಮ್ಮ ಗೆಳೆಯ ಕವಿ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ವಲ್ಲ, ಯಾಕೆ?
0: ಹೇಗಿರೋಕೆ ಸಾಧ್ಯ ಗುರುಗಳೇ? ಅವನು ನನ್ನ ಮೊದಲನೇ ಗೆಳೆಯ ಅಲ್ಲ. ಅಪರಿಮಿತ ಆಸ್ತಿ, ಕೀರ್ತಿ, ಯಶಸ್ಸು ಅವನನ್ನು ಬೇರೇನೇ ದಾರಿಗೆ ಕೊಂಡೊಯ್ದ ಹಾಗೆ ಕಾಣುತ್ತೆ. ಅವನ ಬಗ್ಗೆ ತರತರದ ಕಥೆಗಳನ್ನು ಕೇಳಿದ್ದೀನಿ ಗುರುಗಳೇ. ಯಾವುದು ಒಳ್ಳೆಯದಲ್ಲ, ಜನ ಮೆಚ್ಚಿ ವಾವ್ ವಾವ್ ಅನ್ನೋ ಹಾಗೆ ಹತ್ತು ಹಲವು ರೊಮ್ಯಾಂಟಿಕ್ ಕತೆ, ಕಾದಂಬರಿ, ಕವನ ಬರೆದ ಕವಿ ಈಗ ಸದಾ ಭ್ರಮಾಲೋಕದಲ್ಲಿಗಿರ್ತಾನೆ. ಈಗೀಗಂತೂ ಬರೆಯೋ ಕೋಣೆ ಇಲ್ಲ ಗಾಜಿನ ಮನೆಯಲ್ಲೇ ಬಿದ್ದಿರ್ತಾನಂತೆ. ಏನೋ ಹಳೆಯ ಸ್ನೇಹ ಕರೆದ ಅಂತ ಬಂದೆ ನಾನು. ಅರೆ, ಇದ್ಯಾರಪ್ಪ ಇದು? ನಮ್ಮ ಕಡೆಗೆ ನುಗ್ತಿದ್ದಾನೆ, ನಡೀತಾ ಇದ್ದಾನೋ ತೂರಾಡ್ತಾ ಇದ್ದಾನೋ?
2: ಹಲೋ, ನಾನು ವಿವೇಕ, ಕವಿ ಸಾರ್ವಭೌಮರ ಬಾಮ ಇದೆ, ಅರ್ಜೆಂಟ್ ಅವರನ್ನು ನೋಡಬೇಕು, ಬಂಗ್ಲಿಲ್ಲಿದ್ದಾರೆ.
1: ಕವಿಗಳು ಮನೇಲೇನೋ ಇದ್ದಾರೆ, ಆದರೆ ನೀವು ಅವ್ರು ನೋಡಬಹುದೋ ಇಲ್ವೋ ನನಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ಅವ್ರ ಜೊತೆ ಡಾಕ್ಟರ್ ಆನಂದ್ ಇದ್ದಾರೆ. ಆಗೋ, ಅಲ್ಲಿ ಬರ್ತೀರ ನೋಡಿ.
2: ಹಲೋ ಡಾಕ್ಟರ್, ನಮ್ಮ ಭಾವ.
3: ಏನು, ನಿಮ್ಮ ಭಾವನ ನೋಡಬೇಕಾ? ಆಗಲ್ಲ, ಯಾರು ಅವರನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಈಗ ನಿದ್ರೆ ಔಷಧಿ ಕೊಟ್ಟು ಬಂದಿದ್ದೀನಿ.
2: ಡಾಕ್ಟ್ರೇ, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲ ಡಾಕ್ಟ್ರೇ.
3: ಖಂಡಿತ ಆಗಲ್ಲ ವಿವೇಕ್,
2: ಇದು ಒಳ್ಳೆ ಕತೆ ಆಯ್ತಲ್ಲ, ದೇವ್ರು ವರ ಕೊಟ್ಟರು ಪೂಜಾರಿ ಕೊಡ ಅಂತ, ಯಾಕೆ ನೋಡೋಕ್ಕಾಗಲ್ಲ? ಕಾಯ್ತೀನಿ.
3: ಕಾಯೋದೇ ಒಳ್ಳೆಯದು, ಕಾದಷ್ಟು ನಿಮ್ಮ ಮತ್ತು ಇಳಿಯುತ್ತೆ. ಹಲೋ, ನಮಸ್ತೆ ಗುರುಜಿ.
1: ನಮಸ್ಕಾರ.
3: ನಿಮ್ಮ ಬಗ್ಗೆ ರಾವ್ ಸಾಹೇಬರು ತುಂಬ ಹೇಳ್ತಾ ಇರ್ತಾರೆ. ಎಂಥೆಂಥದ್ದು ಕಠಿಣ ಕೇಸ್ಗಳನ್ನೆಲ್ಲ ಪತ್ತೆ ಮಾಡ್ತೀರಂತೆ ನೀವು. ಗಾರ್ಡನಲ್ಲಿ ವಾಕಿಂಗ್ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಕಾಣುತ್ತೆ.
1: ಹೌದು ಹೌದು,
3: ಬನ್ನಿ, ನಾನು ನಿಮ್ಮ ಜೊತೆಗೆ ವಾಕಿಂಗ್ ಬರ್ತೀನಿ.
1: ಕವಿಗಳಾಗಲೇ ನಿದ್ರೆ ಮಾಡಿಬಿಟ್ಟಿದ್ದಾರೆ?
3: ಇಲ್ಲ ಇಲ್ಲ, ನಾನು ಅವರ ಭಾಮ ಇದನಿಗೆ ಹೇಳಿದ್ದು ಹಸಿ ಸುಳ್ಳು.
1: ಓ,
3: ಕವಿಗಳಿಗೆ ನಿದ್ರೆ ಔಷಧಿ ಕೊಡೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಆದರೆ ಈ ತರಲೆ ಹೋಗಿ ಅವರನ್ನು ಕಾಡಿಸೋಕೆ ನಾನು ಅವಕಾಶ ಕೊಡಲ್ಲ. ಪರಮ ಅಯೋಗ್ಯ ಇವನು. ಅದೇ ಅವನಕ್ಕ ನೋಡಿ, ಜಗತ್ತಿನಲ್ಲೇ ಆಕೆ ಎಷ್ಟು ಒಳ್ಳೆಯ ಹೆಣ್ಣಿಲ್ಲ, ಆಕೆಗೆ ಇವನೊಬ್ಬ ದಂಡ ಪಿಂಡ ತಮ್ಮ.
0: ಆಕೆ ತುಂಬ ಒಳ್ಳೆ ಹೆಣ್ಣು ಮಗಳು.
3: ಅದಕ್ಕೆ ಈ ಪೀಡೆ ತೊಲಗೋವರೆಗೂ ನಾನಿಲ್ಲೇ ನಿಮ್ಮ ಜೊತೆ ಅಡ್ಡಾಡ್ತಾ ಇರ್ತೇನೆ. ಆಮೇಲೆ ಹೋಗಿ ಕವಿಗಳಿಗೆ ನಿದ್ರೆ ಔಷಧಿ ಕೊಡ್ತೀನಿ. ಅವ್ರ ಭಾಮ ಇದ್ದಂತೂ ಒಳಗೆ ಹೋಗೋ ಹಾಗೇನೇ ಇಲ್ಲ, ಯಾಕಂದರೆ ಬಾಗಿಲಿಗೆ ಬೀಗ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ.
1: ಹಾಗಿದ್ರೆ ಬನ್ನಿ ಡಾಕ್ಟರ್ ಸಾಹೇಬ್ರೇ, ಬಂಗ್ಲೆಗೆ ನಾಲ್ಕು ಸುತ್ತ ಹಾಕೋಣ.
3: ಬನ್ನಿ ಗುರುಗಳೇ. ಹಾಗಿದ್ರೆ ಗಾಜಿನ ಮನೆ ಕಡೆ ಹೋದರೆ ನನ್ನ ಪೇಷಂಟನ್ನು ಮತ್ತೆ ನೋಡಿದ ಹಾಗಾಗುತ್ತೆ. ಅರೆ, ಯಾಕೆ ಬಗ್ಗಿದ್ರಿ ಗುರುಜಿ? ಏನು ಹುಡುಕ್ತಾ ಇದ್ದೀರಿ?
1: ಏನದು? ನನಗೇನೋ ನೂರಾರು ವರ್ಷ ಹಳೆಯದ ಚೂರಿ ಅನಿಸುತ್ತೆ.
3: ಆದರೆ ಗುರುಜಿ, ಇದರ ಆಕಾರ ಯಾಕಿಷ್ಟು ವಕ್ರವಾಗಿದೆ? ಹೆದರ್ಕೊಳ್ಳೋ ಹಾಗಿದೆಯಲ್ಲ.
1: ಈ ಮನೆಯಲ್ಲಿನ ಬಹುತೇಕ ವಸ್ತುಗಳ ಹಾಗೆ ಈ ಚೂರಿ ಆಕಾರನೂ ಸರಿ ಇಲ್ಲ. ಯಾರದ್ದಿರಬಹುದು?
3: ಇನ್ಯಾರದ್ದು? ನಮ್ಮ ಕವಿಗಳದ್ದೇ? ಅಥವಾ ಯಾರಿಗೆ ಗೊತ್ತು? ಅವ್ರ ಜೊತೆ ಯಾವಾಗಲೂ ಇರ್ತಾನಲ್ಲ ಆ ಸಾಧು, ಅವನದೂ ಇರಬಹುದು ಈ ಚೂರಿ.
1: ಸಾಧುನ? ಯಾರವನು?
3: ಕವಿಗಳು ಅವನನ್ನು ಆಧ್ಯಾತ್ಮಿಕ ಮಾರ್ಗದರ್ಶಿ ಅಂತಾರೆ. ಆದರೆ ನನಗೇನೋ ಅವನೊಬ್ಬ ಜಾದುಗಾರನ ಹಾಗೆ, ಮೋಸಗಾರನ ಹಾಗೆ ಕಾಣ್ತಾನಷ್ಟೇ.
1: ಯಾಕೆ, ಜಾದುವಿನಲ್ಲಿ ನಂಬಿಕೆ ಇಲ್ವೇ ನಿಮಗೆ?
3: ಜಾದೂನ? ಬರೀ ಬುರುಡೆ.

0: ಉಗುರುಗಳೇ ಅದು.
1: ಆದರೆ ಅದು ಬಲು ಸುಂದರ, ಆ ಬಣ್ಣಗಳಂತೂ ಇನ್ನೂ ಸುಂದರ.
2: ಆದರೆ ಆಕೃತಿಗಳು ಮಾತ್ರ ವಿಕೃತ.
0: ರಾವ್ಜಿ, ನಿಮ್ಮ ಸ್ನೇಹಿತರು ಆಧ್ಯಾತ್ಮ ಮಾರ್ಗದರ್ಶಿ ಪತ್ತೆದಾರರು ಅಂತೆಲ್ಲ ಹೇಳ್ತಿದ್ರಿ, ಈಗ ನೋಡಿದರೆ ಹುಚ್ಚುಚ್ಚಾಗಿ ಏನೇನೋ ಬಡಬಡಿಸ್ತಾ ಇದ್ದಾರೆ.
3: ಕೆಲವು ಸಲ ಹಾಗೆ ಡಾಕ್ಟ್ರೆ, ಗುರುಗಳು ನಮಗೆ ಗೊತ್ತಿಲ್ಲದ ಯಾವುದೋ ಲೋಕಕ್ಕೆ ಹೋಗಿಬಿಡ್ತಾರೆ. ಆದರೆ ನನ್ನ ಅನುಭವದ ಆಧಾರದಲ್ಲಿ ಹೇಳೋದಾದರೆ, ಆಗಬಾರದ್ದೇನೋ ಆಗುತ್ತೆ ಅನ್ನೋ ಹೊತ್ತಿಗೆ ಅವರು ಹೀಗೆ ಮಾಡೋಕ್ಕೆ ಶುರು ಮಾಡ್ತಾರೆ.
1: ಅತೀಂದ್ರಿಯ ಶಕ್ತಿ ಅವರದು.
4: ಈ ಚೂರಿನೇ ನೋಡಿ, ಹಾವಿನ ಹಾಗೆ ಬಳಕುತ್ತಿರೋ ಇದರ ಆಕಾರ ವಕ್ರ ಅನ್ನಿಸ್ತಿಲ್ಲ ನಿಮಗೆ? ನನಗೇನು ಇದು ಆಯುಧ ಅಲ್ಲ, ಚಿತ್ರಹಿಂಸೆ ಉಪಕರಣ ಅನ್ನಿಸ್ತಾ ಇದೆ.
0: ಹೋಗ್ಲಿ ಬಿಡಿ ಗುರುಜಿ, ನಿಮಗೆ ಇದರ ಬಣ್ಣ ರೂಪ ಆಕಾರ ಯಾವುದೂ ಇಷ್ಟ ಆಗಲಿಲ್ಲ ಅಂದಮೇಲೆ ನಮಗೆ ಹಾಕಿದು ಕೊಡಿ ಅದನ್ನ ಇಲ್ಲಿ, ಇದನ್ನ ಅದರ ಮಾಲೀಕರಿಗೆ ಅಂದರೆ ಕವಿಗಳಿಗೆ ಒಪ್ಪಿಸ್ಬಿಡೋಣ.
4: ಓ ಬಂತಲ್ಲ ಕವಿಗಳ ಗಾಜಿನ ಮನೆ. ನೀವು ಹೇಳಿ ಸರಿ ಡಾಕ್ಟರ್, ಕವಿಗಳು ಗಾಜಿನ ಮನೆ ದಿವಾನ್ ಮೇಲೇ ಪುಸ್ತಕ ಹಿಡಿದು ಹೊರಗಿದ್ದಾರೆ.
2: ಅರೆ ಅದ್ಯಾರು, ನಮಗೆದುರಾಗಿ ಹಸಿರು ಗಾಜಿನ ಮನೆ ಆತುದೀರಿ, ಕಾವಿ ತೊಟ್ಟು ಕವಿಗಳನ್ನೇ ನೋಡ್ತಾ ನಿಂತಿರೋದು.
0: ಆಗಲೇ ಹೇಳಿದ್ನಲ್ಲ, ಕವಿಗಳ ಆಧ್ಯಾತ್ಮಿಕ ಗುರು. ಅವನ ಕಣ್ಣೋಡಿ ಗುರುಜಿ,
3: ನೋಡ್ತೀರಾ ನೋಟ ನೋಡಿದರೆ ವಶೀಕರಣ ಮಾಡ್ತಿರೋ ಹಾಗಿದೆ.
0: ನನಗೇನೋ ಭಾರಿ ಕಳ್ಳತನದ ಪ್ಲಾನೇ ಮಾಡ್ತಿದ್ದಾನೆ ಅನ್ಸುತ್ತೆ ಅವನು.
4: ಊಹಾಪೋಹ ಎಲ್ಲ ಯಾಕೆ ಡಾಕ್ಟ್ರೆ, ಬನ್ನಿ ಹೇಳಬಿಡೋಣ. ಹಲೋ ನಮಸ್ಕಾರ, ಏನು ಬೇಕಿತ್ತು ನಿಮಗೆ?
5: ನನಗ ಏನು ಬೇಕು? ನನಗೆ ಏನೂ ಬೇಡ, ಏನೂ ಬೇಡ. ಕೊಡಲಿಕ್ಕೆ ನೀವ್ಯಾರು, ಪಡಿಲಿಕ್ಕೆ ನಾನ್ಯಾರು? ಏನೂ ಬೇಡ, ಏನೂ ಬೇಡ. ಜಯ ಅಲಕ್ ನಿರಂಜನ್, ಬರ್ತೀನಿ ನಾ.
0: ಅಗೋ ಕವಿಗಳ ಶ್ರೀಮತಿಯವರು ಬಂದರು ಈ ಕಡೆಗೆ.
6: ಗುಡ್ ಈವ್ನಿಂಗ್ ಡಾಕ್ಟರ್.
0: ಗುಡ್ ಈವ್ನಿಂಗ್ ಮೇಡಮ್.
6: ನಮಸ್ತೆ ಗುರುಜಿ.
0: ನಮಸ್ತೆ.
6: ಕವಿಗಳ ಹತ್ರ ಹೊರಟ ಡಾಕ್ಟರ್?
0: ಹೌದು ಮೇಡಮ್, ಅವರಿಗೆ ಔಷಧಿ ಕೊಟ್ಟು ಮಲಗಿಸೋ ಸಮಯ ಆಯಿತು.
6: ಹೌದು, ಅವರನ್ನ ಮಲಗಿಸೋ ಹೊತ್ತಾಯ್ತು ಅನ್ಸುತ್ತೆ, ಹೋಗಿ ಔಷಧಿ ಕೊಟ್ಬಿಡಿ.
4: ತುಂಬ ಒತ್ತಡದಲ್ಲಿದ್ದಾಳೆ ಆಕೆ. ಇಂಥ ಹೆಣ್ಣುಮಕ್ಕಳು ಬಾಳಿನ ದುಃಖ ಏನೆಲ್ಲ ಸಹಿಸಿಬಿಡ್ತಾರೆ. ಆದರೆ ಒಂದು ದಿನ ಇದ್ದಕ್ಕಿದ್ದಾಗೆ ಭಯಂಕರವಾದದ್ದೇನನ್ನೂ ಮಾಡಿಬಿಡ್ತಾರೆ.
0: ಸರಿ ಗುರುಜಿ, ನಾನು ಹೋಗಿ ಕವಿಗಳಿಗೆ ನಿದ್ರೆ ಔಷಧಿ ಕೊಟ್ಟು ಬರ್ತೀನಿ. ಅದು ನೋಡಿ ಕವಿಗಳ ಭಾಮೈದ ಇಲ್ಲೇ ಟಳಾಯಿಸ್ತಾ ಇದ್ದಾನೆ. ನಾನು ಒಳಗೆ ಹೋದ ತಕ್ಷಣ ಚಿಲ್ಕ ಹಾಕ್ಕೊಂಡು ಬಿಡ್ತೇನೆ, ಇಲ್ಲವಾದ್ರೆ ಬೆನ್ನ ಹಿಂದೆನೆ ನುಗ್ಗಿ ಅವರಿಗೆ ಕಾಟ ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ ಅವನು.
7: ಮತ್ತೆ ಬಾಗಿಲು ಹಾಕೊಂಡು ಹೋದ್ರು ಡಾಕ್ಟರ್. ಡಾಕ್ಟ್ರು ಪೊಲೀಸೋ ಗೊತ್ತಾಗ್ತಿಲ್ಲ. ಆ ನಮ್ಮ ಅಕ್ಕ ಅವಳು ಡಾಕ್ಟ್ರ್ ಪರವಾಗೇ ಇದ. ಓ ಬಾಗಿಲು ತೆಗಿತಾ ಐತಿ, ಇಷ್ಟಲ ಬಿಡಬಾರದು, ಒಳಗೆ ನುಗ್ಗಿ ಬಿಡ್ತೀನಿ. ಹಲೋ ಬಾವ, ನಾನು ವಿವೇಕ್. ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಬಾವ.
8: ನಿನಗೆ ದುಡ್ಡು ಯಾವಾಗ ಬೇಡ ವಿವೇಕ್, ನಾನು ನಿನಗೆ ನೆನಪಾಗೋದೇ ನಿನ್ನ ಜೇಬು ಖಾಲಿ ಆದಾಗ. ಏಡಿಯಟ್, ತಗ ಈ ನೋಟುಗಳನ್ನು, ಗೆಟ್ ಲಾಸ್ಟ್. ನನ್ನ ನೆಮ್ಮದಿಯಾಗಿರಾಕ್ಬಿಡು, ನಾನು ನವಿಲುಗಳ ಬಗ್ಗೆ ಹಾಡು ಬರಿತಾ ಇದ್ದೀನಿ.
0: ಓ ಪಾಪಿ, ಆ ನೋಟ್ ಆರಿಸ್ಕೊಂಡು ತೊಲಗು, ತೊಲಗು ಇಲ್ಲಿಂದ.
4: ರಾವ್ಜಿ, ಮೂಢನಂಬಿಕೆ ಅನ್ನಿ, ಅಪಾಯದ ಮುನ್ಸೂಚನೆ ಅನ್ನಿ, ಏನೂ ಆಗಬಾರದ್ದಾಗಲಿದೆ. ಅದಕ್ಕೆ ಆ ಸಾಧುವೇ ಕಾರಣ ಅನಿಸ್ತಾ ಇದೆ. ಹಾಗೂ ನೋಡಿ, ಮೋಡ ಮುಸುಕ್ತಾ ಇದೆ. ಮಳೆ ಬರುತ್ತೆ ರಾವ್ಜಿ.
3: ಯಾಕೆ ಆತಂಕ ಪಡ್ತೀರಿ ಗುರುಜಿ? ನೋಡಿ, ಮನೆಯಲ್ಲಿರೋ ಮಂದಿಯೆಲ್ಲ ನಮ್ಮ ಕಣ್ಣಳತಿಯಲ್ಲೇ ಇದ್ದಾರೆ. ಕವಿಗಳ ಬಾಮೈದ ನೋಡಿ, ಹಾಗೋ ಅಲ್ಲಿದ್ದಾನೆ. ಕವಿಗಳ ಹೆಂಡತಿ ಹಾಗೋ ಅಲ್ಲಿ ಮಹಡಿ ಮೇಲಿನ ಅವರ ಕೋಣೆಯಲ್ಲಿ ಅಡ್ಡಾಡ್ತಾ ಇರೋದು ಕಿಟಕಿಯ ಪರದೆಯ ಮೂಲಕ ಕಾಣ್ತಿದೆ. ಆ ಸಾಧು ಕೂಡ ಅರಳಿ ಮರದ ಕಟ್ಟೆಯ ಮೇಲೆ ಪದ್ಮಾಸನ ಹಾಕಿ ಕೂತಿದ್ದಾನೆ. ಓಹ್, ಮಳೆ ಹಾನಿ ಆರಂಭವಾದವು ಗುರುಜಿ. ಆದರೆ ಗುರುಜಿ, ಡಾಕ್ಟರ್ ಯಾಕೆ ಹಸಿರು ಗಾಜಿನ ಮನೆಯಿಂದ ಓಡೋಡಿ ಬರ್ತಿದ್ದಾರೆ? ಅವ್ರು ಯಾಕೆ ಕವಿಯ ಬಾಮೈದನ ಕೊರಳ ಪಟ್ಟಿ ಹಿಡಿದು ಜಬರಿಸ್ತಿದ್ದಾರೆ?
0: ಏನು ಮಾಡಿಬಿಟ್ಟೆ ನಿಮ್ ಭಾವನಿಗೆ? ಹೇಳು.
7: ನಾನು ಏನ್ ಮಾಡಿದ್ರಿ? ತೆಗರಿಗಯ್ಯ, ನಾನು ಆಗ್ಲಿಂದ ಇಲ್ಲೇ ಇದ್ದೀನಿ.
4: ಅವನನ್ನು ಬಿಡಿ ಡಾಕ್ಟ್ರೆ, ಶಕ್ತಿ ಬಳಸೋ ಅಗತ್ಯ ಇಲ್ಲ. ಯಾರನ್ನು ಬೇಕಿದ್ರೂ ತಡೆದು ನಿಲ್ಲಿಸೋ ಜನ ಇದ್ದೀವಿ ನಾವು. ಕವಿಗಳಿಗೆ ಏನಾಗಿದೆ?
0: ಗಾಜಿನ ಮನೆಯ ಮೂಲಕ ನೋಡಿದ್ನಲ್ಲ, ಯಾಕೋ ಅವರು ಮಲಗಿರೋ ಭಂಗಿ ಸರಿಯಿಲ್ಲ. ನಾನು ಅವರಿಗೆ ಔಷಧಿ ಕೊಟ್ಟು ಬಿಟ್ಟು ಬಂದಾಗಿನ ಹಾಗಿಲ್ಲ ಅವರು.
4: ನಡೀರಿ ಹೋಗೋಣ. ಆ ಹುಡುಗನ ಬಿಡಿ, ಕವಿಗಳ ದನಿ ಕೇಳ್ದಾನಿಂದ ಅವ್ನು ನಮ್ಮ ಕಣ್ಣೆದುರಿಗೆ ಇದ್ದಾನೆ.
0: ಗುರುಜಿ, ಹೀಗೆ ಹೀಗೆ ಬನ್ನಿ ಗುರುಜಿ. ಒಂದು ನಿಮಿಷ ಬೀಗ ತೆಗಿತೀನಿ. ಜೋಪಾನ ಜೋಪಾನ. ಓಹೋ, ಮೇಜಿಗೆ ತಗಿಸ್ಕೊಂಡ್ರಾ? ಅದು ಕವಿಗಳ ಬರವಣಿಗೆ ಮೇಜಲ್ವೇ. ಅರೆ, ಅದೇನದು ಹಾಳೆ? ಹಿಡೀರಿ ಹಿಡೀರಿ ಹಿಡೀರಿ, ಸಿಕ್ತು ನನಗೆ. ಅಯ್ಯಯ್ಯೋ, ಏನಾಗಿ ಹೋಯ್ತು ಗುರುಗಳೇ? ನೋಡ್ತೀರಿ ಇದನ್ನ? ನಾನು ಕವಿಗಳ ಹತ್ರ ಹೋಗ್ತೀನಿ, ನೋಡಿ ಇದನ್ನ.
4: ಏನಿದು ಬರೆದಿರೋದು? ನಾನು ನನ್ನ ಕೈಯಾರೆ ಸಾಯ್ತಿದ್ದೀನಿ, ಆದರೂ ಕೊಲೆ ಆಗ್ತಿದ್ದೀನಿ.
0: ಗುರುಜಿ ಗುರುಜಿ!
4: ಏನಾಯ್ತು ಡಾಕ್ಟ್ರೆ?
0: ಬನ್ನಿ ಇಲ್ಲಿ ಬನ್ನಿ.
4: ಬಂದೆ ಬಂದೆ ಬಂದೆ.
0: ಕವಿಗಳು ಹೇಳಿದ ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾರೆ.
4: ಹೌದಾ?
0: ಅಲ್ನೋಡಿ ಅಲ್ನೋಡಿ, ಎಡಪಕ್ಕಿಯಲ್ಲಿ ನೆಟ್ಟರು ಆ ಚೂರಿ, ಅದೇ ಚೂರಿ ಗಾರ್ಡನ್ ಅಲ್ಲಿ ಸಿಕ್ಕಿತ್ತಲ್ಲ. ಗುರುಜಿ, ನೀವು ಯಾಕೆ ಶವ ನೋಡ್ತಿಲ್ಲ? ಆ ಕಾಗದ ತುಂಡಲ್ಲಿ ಏನಿದೆ ಅಂತ ಹಾಗೆ ಗಮನಿಸ್ತಾ ಇದ್ದೀರಿ ಗುರುಜಿ? ಸುಯಿಸೈಡ್ ನೋಟ್ ಅದು ಅಷ್ಟೇ. ಈ ಕಡೆ ನೋಡಿ, ಶವ ನೋಡಿ. ಆ ಹಾಳೆಯನ್ನು ಯಾಕೆ ನೀವು ಬೆಳಕಿಗೆ ಹಿಡಿದು ನೋಡ್ತಿದ್ದೀರಿ? ಏನು ಕಾಣಿಸ್ತಿದೆ ನಿಮಗೆ ಆ ಕಾಗದದಲ್ಲಿ?
4: ಡಾಕ್ಟರ್, ಈ ಕಾಗದದ ಆಕಾರ ಸರಿ ಇಲ್ಲ.
0: ಕಾಗದದ ಆಕಾರ? ಅದನ್ನು ತಗೊಂಡು ನಾನೇನು ಮಾಡಲಿ ಗುರುಗಳೇ? ಇಲ್ಲಿ ನೋಡಿ, ಕವಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
4: ಈ ಕಾಗದ ಚಚ್ಚೌಕವಾಗಿಯೂ ಇಲ್ಲ, ಆಯತಾಕಾರವಾಗಿಯೂ ಇಲ್ಲ. ಇದರ ಒಂದು ಅಂಚನ್ನು ಕತ್ತರಿಸಲಾಗಿದೆ. ಏನಿದ್ರ ಅರ್ಥ?
0: ಓಹೋ, ಅದರ ಅರ್ಥ ನನಗೇನು ಗೊತ್ತು ಗುರುಜಿ. ಬನ್ನಿ ಈ ಕಡೆ ಬನ್ನಿ, ಶವವನ್ನು ಸರಿಯಾಗಿ ಮಲಗಿಸೋಣ.
4: ಬೇಡ ಡಾಕ್ಟರ್ ಬೇಡ, ಶವ ಹಾಗೇ ಇರಲಿ, ಪೊಲೀಸರಿಗೆ ತಿಳಿಸೋಣ. ಓ, ಇಲ್ಲಿ ನೋಡಿ ಡಾಕ್ಟರ್, ಪೇಪರ್ ಕತ್ತರಿಸೋ ಕತ್ತರಿ. ಇದರಿಂದಲೇ ಆ ಕಾಗದದ ಅಂಚನ್ನು ಕತ್ತರಿಸಲಾಗಿದೆ. ಆದರೆ ಯಾಕೆ?
0: ಆ ಕಾಗದ ಕತ್ತರಿ ಜೊತೆ ಆಡೋದನ್ನು ನಿಲ್ಲಿಸಿ ಗುರುಜಿ. ಹೀಗೆ ಅಂಚು ಕತ್ತರಿಸಿ ಪೇಪರ್ ಬಳಸೋದು ಕವಿಗಳ ಅಭ್ಯಾಸ. ಅಂಚು ಕತ್ತರಿಸಿದ ಕಾಗದ ಬಳಸೋದಂದರೆ ಅವ್ರಿಗೇನೋ ಖುಷಿ. ಅಲ್ಲಿ ನೋಡಿ, ಅಂಚು ಕತ್ತರಿಸಿದ ಕಾಗದ ಕಟ್ಟೆ ಇದೆ ಅಲ್ಲಿ.
4: ಹೌದೇನು ಅನ್ಸುತ್ತೆ? ಅರೆ, ಕತ್ತರಿಸಿದ ಅಂಚುಗಳು ಕೂಡ ಇಲ್ಲೇ ಕಸದ ಬುಟ್ಟಿಲೇ ಇವೆ. ಒಂದು ಎರಡು ಮೂರು.
0: ಅರೆ, ಆ ಕಾಗದದ ತುಂಡುಗಳನ್ನು ಯಾಕೆ ಎಣಿಸ್ತಾ ಇದ್ದೀರಿ ಗುರುಜಿ? ಅಲ್ಲಿ ನೋಡಿದರೆ ಕವಿಗಳ ಹೆಣ ಬಿದ್ದಿದೆ, ಇಲ್ಲಿ ನೋಡಿದರೆ ನೀವು.
4: ಸರಿ ಸರಿ ಸರಿ, 22 23.
0: ಓಹೋ,
4: 23 ಹಾಳೆಗಳ ಅಂಚುಗಳನ್ನು ಕತ್ತರಿಸಿದ್ದಾರೆ. ಆದರೆ ಇಲ್ಲಿ 22 ಅಂಚುಗಳಷ್ಟೇ ಇದಾವಲ್ಲ, ಅಂದರೆ ಒಂದಂಚು ಮಿಸ್ಸಿಂಗ್. ಯಾಕೆ ಡಾಕ್ಟ್ರೆ, ನೀವು ತುಂಬ ಸಹನೆ ಕಳ್ಕೊಂಡು ಕಾಣ್ತಿದ್ದೀರಿ? ಬನ್ನಿ ಹೊರಗೋಗೋಣ ಎಲ್ಲರ ಹತ್ರ.
0: ಅಯ್ಯೋ, ಕವಿಗಳ ಶ್ರೀಮತಿಯವರಿಗೆ ಈ ಸುದ್ದಿ ಹೇಗೆ ತಿಳಿಸೋದು? ನೀವು ಹೇಳ್ತೀರಾ ಗುರುಗಳೇ, ನಿಮಗೆ ಅವರನ್ನು ಸಮಾಧಾನ ಮಾಡೋ ಶಕ್ತಿ ಇದೆ. ನಾನು ಪೊಲೀಸರನ್ನು ಕರೆಸೋ ವ್ಯವಸ್ಥೆ ಮಾಡ್ತೇನೆ.
7: ನಾನು ಕಳ್ತನ ಮಾಡಿದ್ದೀನಿ, ನನ್ನನ್ನು ಯಾಕೆ ಹಿಡ್ಕೊಂಡಿದ್ರಿ? ಬಿಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ.
4: ರಾವ್ಜಿ,
3: ಗುರುಜಿ,
4: ಆ ಮನುಷ್ಯನ ಬಿಟ್ಬಿಡಿಯಪ್ಪ. ಅರೆ, ಆ ಸಾಧು ಎಲ್ಲಿ?
0: ಅವನೇ, ಅವನದೇ ಏನೋ ಕೈವಾಡ ಇರಬೇಕು.
3: ಸಾಧು ಎಲ್ಲೂ ಕಾಣ್ತಿಲ್ಲ ಅನ್ನೋ ಮಾತಿಗೆ ಯಾವ ಅರ್ಥ ಇಲ್ಲ ಡಾಕ್ಟ್ರೆ. ನಾವೇ ನೋಡಿದ ಹಾಗೆ ಆತ ಗಾಜಿನ ಮನೆಯ ಆ ತುದಿಯಲ್ಲಿದ್ದೇನೆ ಹೊರತು ಒಳಗೆ ಹೋಗಿಲ್ಲ. ಪೊಲೀಸ್ ಹತ್ರ ಹೋಗಿ ಯಾರೋ ಮಾಯಾ ಮಂತ್ರ ಮಾಡಿ ಕವಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಪ್ರೇರೇಪಿಸಿದ್ದಾರೆ ಅಂತ ದೂರು ಕೊಡೋಕ್ಕಾಗುತ್ತಾ? ಯಾರಾದರೂ ನಂಬೋ ವಿಚಾರವ ಇದು?
4: ಸರಿ, ನಾನು ಹೋಗಿ ಕವಿಗಳ ಹೆಂಡತಿಗೆ ವಿಷಯ ತಿಳಿಸಿ ಸಮಾಧಾನ ಮಾಡಿ ಬರ್ತೀನಿ.
3: ಕವಿಗಳ ಹೆಂಡತಿ ಹೇಗಿದ್ದಾರೆ ಗುರುಗಳೇ? ತುಂಬ ಆಘಾತವಾಗಿದೆಯಾ ಅವರಿಗೆ?
4: ಕೆಲವೊಮ್ಮೆ ಸಾವು, ದುಃಖ, ಬಿಡುಗಡೆ, ಎರಡನ್ನೂ ಒಟ್ಟೊಟ್ಟಿಗೆ ತರಬಹುದಲ್ವೇ ರಾಶಿ?
3: ನಿಗೂಢವಾಗಿ ಮಾತಾಡ್ತೀರಿ.

0: ಗುರುಜಿ, ಅವ್ರ ಜೊತೆ ಏನು ಮಾತುಕತೆ ಆಯಿತು?
1: ಅವ್ರ ಜೊತೆಗಿನ ಮಾತುಕತೆ ಬಹಿರಂಗ ಮಾಡುವಂಥದ್ದಲ್ಲ. ಅದು ನಮ್ಮಿಬ್ಬರಲ್ಲಿ ಇರಲಿ ಬಿಡಿ. ಪೊಲೀಸರು ಬರ್ತಿದ್ದಾರಾ ಡಾಕ್ಟರ್?
2: ಹೌದು ಗುರುಜಿ, ಇನ್ನೊಂದು 5 ನಿಮಿಷದಲ್ಲಿ ಇಲ್ಲಿರ್ತಾರೆ.
1: ನನಗೊಂದು ಉಪಕಾರ ಮಾಡ್ತೀರಾ ಡಾಕ್ಟ್ರೇ?
2: ಏನು ಗುರುಜಿ?
1: ಕುತೂಹಲಕಾರಿ ಕಥೆಗಳನ್ನು ಸಂಗ್ರಹಿಸೋದು ನನ್ನ ಹವ್ಯಾಸ. ಇಂಥ ಎಷ್ಟೋ ಕಥೆಗಳಲ್ಲಿ ಪೊಲೀಸ್ ವರದಿಯಲ್ಲಿ ಸೇರಿಸಲಾಗದ ಅಂಶಗಳು ಇರುತ್ತವೆ. ಉದಾಹರಣೆಗೆ ನೋಡಿ, ಕವಿಗಳ ಸಾವಲ್ಲಿ ಆ ಸಾಧುವಿನ ಪಾತ್ರ ಏನು ಎಂಬುದನ್ನು ಹೇಗೆ ಸಾಬೀತುಪಡಿಸೋದು? ನನ್ನ ಖಾಸಗಿ ಸಂಗ್ರಹಕ್ಕಾಗಿ ಈ ಕೇಸಿಗೆ ಸಂಬಂಧಿಸಿದ ವರದಿನ ನೀವು ಬರೆದುಕೊಡಬೇಕು ಅನ್ನೋದು ನನ್ನ ಮನವಿ. ನಿಮ್ಮ ಹಾಗೆ ನಂದು ಕೂಡ ವೃತ್ತಿಯ ಗೋಪ್ಯಗಳನ್ನು ಕಾಪಾಡೋ ಪ್ರವೃತ್ತಿ. ನೀವು ನನಗೆ ತಿಳಿಸೋ ವಿಚಾರಗಳನ್ನು ನಾನು ನನ್ನ ಅಂತರಂಗದಲ್ಲೇ ಉಳಿಸ್ಕೊಡ್ತೀನಿ, ಬೇರೆ ಯಾರಿಗೂ ತಿಳಿಸೋದಿಲ್ಲ. ಆದರೆ ವಿಷಯ ಏನು ಅನ್ನೋದನ್ನು ನೀವು ಸಂಪೂರ್ಣವಾಗಿ ಬರೀರಿ.
2: ನಿಮ್ಮ ಉದ್ದೇಶ ಏನೋ ನನಗೆ ಅರ್ಥ ಆಗ್ತಿಲ್ಲ. ಆಗಲಿ, ನನಗೆ ತಿಳಿದಷ್ಟನ್ನು ಬರೆದುಕೊಡೋ ಪ್ರಯತ್ನ ಮಾಡ್ತೀನಿ.
1: ರಾವ್ಜಿ ಬನ್ನಿ, ವರಾಂಡದಲ್ಲಿ ಉದ್ದನೆ ಬೆಂಚ್ ಇದೆ, ಬನ್ನಿ ಅಲ್ಲಿ ಹೋಗೋಣ.
0: ಗುರುಜಿ, ಇದೊಂದು ತುಂಬ ವಿಚಿತ್ರವಾದ ಕೇಸ್ ಅಲ್ವೇ?
1: ಹೌದು ರಾವ್ಜಿ, ನನಗೂ ಹಾಗನ್ಸುತ್ತೆ. ಆದರೆ ನಿಮಗನ್ನಿಸೋ ವಿಚಿತ್ರಕ್ಕೂ ನನಗನ್ನಿಸ್ತಾ ಇರೋ ವಿಚಿತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಕೇಸ್ನಲ್ಲಿ ಅತ್ಯಂತ ಕುಟಿಲವಾದದ್ದು ವಿರೂಪವಾದದ್ದು ಆ ಕಾಗದದ ಆಕಾರ, ಕವಿಯನ್ನು ಕೊಂದ ಆ ಚೂರಿಗಿಂತ ಹೆಚ್ಚು ವಕ್ರವಾದದ್ದು ಆ ಅಂಚು ಕತ್ತರಿಸಿದ ಕಾಗದ. ಆ ಕಾಗದದ ಆಕಾರನೇ ತಪ್ಪು.
0: ಏನಾಗಿದೆ ಗುರುಜಿ ಆ ಕಾಗದಕ್ಕೆ? ಅದರ ಒಂದು ಅಂಚನ್ನಷ್ಟೇ ಕತ್ತರಿಸಲಾಗಿದೆ. ಕವಿ ತಾನು ಬರೆಯುತ್ತಿದ್ದ ಎಲ್ಲ ಕಾಗದಗಳ ಅಂಚನ್ನ ಹಾಗೆ ಕತ್ತರಿಸ್ತಿದ್ರು ಅಂತ ಗೊತ್ತಾಯ್ತಲ್ವಾ?
1: ತುಂಬ ವಿಲಕ್ಷಣ ಸಂಗತಿ ಅದು. ನಾನೀಗ ಹೇಳ್ತಿರೋದನ್ನ ಸಾಬೀತುಪಡಿಸ್ತಾರೆ ರಾವ್ಜಿ, ಆದರೆ ಕವಿ ಕಾಗದಗಳ ಅಂಚನ್ನು ಕತ್ತರಿಸ್ತಾ ಇರಲಿಲ್ಲ ಅನ್ನೋದನ್ನು ಮಾತ್ರ ನಾನು ದೃಢವಾಗಿ ಹೇಳಬಲ್ಲೆ. ಯಾವುದಾದರೂ ನಿರ್ದಿಷ್ಟ ಉದ್ದೇಶಕ್ಕಾಗಿ, ಅಂದರೆ ಕಾಗದಗಳನ್ನು ಫೈನಲ್ ಕೂರಿಸೋದಕ್ಕೋ ಬೈಂಡ್ ಮಾಡಿಸೋದಕ್ಕೋ ಕತ್ತರಿಸೋದಾದರೆ ಬೇರೆ ತರಹದಲ್ಲಿ ಕತ್ತರಿಸ್ತಿದ್ದ. ಹೀಗಲ್ಲ,
0: ಬೇರೆ ಯಾರೋ ಕಾಗದದ ಅಂಚನ್ನು ಕತ್ತರಿಸಿದ್ರು ಅಂದ್ಕೊಳ್ಳೋಣ, ಅದಕ್ಕಾಗಿ ಕವಿ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು?
1: ರಾವ್ಜಿ, ಕವಿ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ.
0: ಹಾಗಾದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಪತ್ರ ಯಾಕೆ ಬರೆದಿಟ್ರು?
1: ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಕವಿ ಎಂದಿಗೂ ಹೇಳಲೇ ಇಲ್ಲ ರಾವ್ಜಿ.
0: ಅಂದರೆ ನೀವು ಹೇಳೋದು ಆ ಪತ್ರ ಫೋರ್ಜರಿ, ನಕಲಿ ಅಂತಾನಾ?
1: ಇಲ್ಲ, ಕವಿನೇ ಅದನ್ನು ಬರೆದದ್ದು.
0: ನಾನು ಅದನ್ನೇ ಹೇಳಿದ್ದಲ್ವೇ ಗುರುಗಳೇ.
1: ಆದರೆ ರಾವ್ಜಿ, ಹೊಂಚು ಕತ್ತರಿಸಿದ ಕಾಗದದ ಮೇಲೆ ಅದನ್ನು ಬರೆದಿಟ್ಟಿದ್ದಾನೆ, ವಿರೂಪಗೊಂಡ ಕಾಗದದ ಮೇಲೆ.
0: ಆತ್ಮಹತ್ಯಾ ಪತ್ರವಂತೂ ಇದ್ದೇ ಇದೆಯಲ್ಲ
1: ರಾವ್ಜಿ. ಗಮನಿಸಿ, ಕವಿ ಬರೆಯುವ ಕೋಣೆಯಲ್ಲಿ ಹಂಚು ಕತ್ತರಿಸಿದ 23 ಹಾಳೆಗಳಿವೆ.
0: ಸರಿ,
1: ಆದರೆ ಕಸದ ಬುಟ್ಟಿಯಲ್ಲಿ ಕತ್ತರಿಸಿದ 22 ತುಂಡುಗಳಷ್ಟೇ ಇವೆ. ಅದರ ಅರ್ಥ ಕತ್ತರಿಸಿದ ಒಂದು ಅಂಚನ್ನು ನಾಶ ಮಾಡಲಾಗಿದೆ ಅಂತಲ್ವೇ.
0: ಅಂದರೆ ಗುರುಜಿ, ನೀವು ಹೇಳೋದು ಆ ಕಾಗದ ಅಂಚಲ್ಲಿ ಕವಿ ಮತ್ತೇನನ್ನೂ ಬರೆದಿದ್ದ?
1: ಆದರೆ ಕತ್ತರಿಸಿದ ಆ ಕಾಗದದ ಅಂಚು 1/2 ಇಂಚಿಗಿಂತಲೂ ಚಿಕ್ಕದು. ಕೊಲೆಗಾರನಿಗೆ ತನ್ನ ವಿರುದ್ಧ ಸಾಕ್ಷಿ ಹೇಳಬಲ್ಲದು ಅನ್ನೋ ಕಾರಣಕ್ಕೆ ಕತ್ತರಿಸಿ ತೆಗೆದುಹಾಕೋದಕ್ಕೆ ಅಲ್ಲಿ ಒಂದು ಕಾಮಗಿಂತ ದೊಡ್ಡದು ಏನಿರೋಕ್ಕೆ ಸಾಧ್ಯ?
0: ಏನಿರಬಹುದು ಗುರುಜಿ?
1: ಪ್ರಶ್ನಾರ್ಥಕ ಚಿಹ್ನೆ ಇರಬಹುದೇ?
0: ಪ್ರಶ್ನಾರ್ಥಕ ಚಿಹ್ನೆ ಯಾಕೆ?
1: ಕವಿ ಒಂದು ರೊಮ್ಯಾಂಟಿಕ್ ಕಾದಂಬರಿ ಬರೆಯೋದಲ್ಲಿದ್ದಾನೆ, ಅದರಲ್ಲಿ ಮಾಯ, ಮಂತ್ರ, ಜಾದು, ವಶೀಕರಣ ಎಲ್ಲ ತುಂಬಿವೆ ಅಂತ ನೀವೇ ಹೇಳಿದ್ದಿಲ್ಲ ರಾವ್ಜಿ?
0: ಹೇಳಿದ್ದೆ, ಆದರೆ ಅದಕ್ಕೂ ಇದಕ್ಕೂ. ಗುರುಜಿ, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ.
1: ಹಾಂ ಹೇಳಿ ಡಾಕ್ಟರ್.
2: ಈ ಸಾವಿಗೆ ಸಂಬಂಧಿಸಿದ ಹಾಗೆ ನನ್ನ ಅರಿವಿಗೆ ಬಂದ ಸಂಗತಿಗಳನ್ನು ಬರೆದುಕೊಡಿ ಅಂತ ಕೇಳಿದ್ರಿ. ಈಗೊಳ್ಳಿ ಈ ಲಕೋಟೆ, ನಾನಿನ್ನು ಮನೆಗೆ ಹೊರಡಬೇಕು. ಗುಡ್ ನೈಟ್.
1: ಗುಡ್ ನೈಟ್.
0: ಏನಿರಬಹುದು ಗುರುಜಿ ಲಕೋಟೆಯಲ್ಲಿ?
2: ಗುರುಜಿ, ಇತರರ ದೃಷ್ಟಿಯಲ್ಲಿ ನೈತಿಕ ಅಥವಾ ಅನೈತಿಕ ಅನ್ನಿಸಿದರೂ ನಾನು ಬಾಲ್ಯದಿಂದಲೇ ಪ್ರಕೃತಿಯಲ್ಲಿ ನೈಸರ್ಗಿಕ ಕ್ರಿಯೆಗಳು ಮತ್ತು ಮೂಲ ಪ್ರವೃತ್ತಿಗಳಲ್ಲಿ ನಂಬಿಕೆ ಇಟ್ಟವನು. ವೈದ್ಯನಾಗೋ ಮೊದಲು ಬಾಲಕನಾಗಿದ್ದಾಗ ಇಲಿಗಳು ಜೇಡಗಳನ್ನು ಸಾಕುವಾಗಲೂ ಒಳ್ಳೆಯ ಪ್ರಾಣಿಯಾಗುವುದು ಜಗತ್ತಿನ ಅತ್ಯುತ್ತಮ ಸಂಗತಿ ಅಂತ ನಂಬಿದವನು ನಾನು. ಆದರೆ ಈಗ ಪ್ರಕೃತಿಯನ್ನು ನಂಬಿದ ನನಗೆ ಅದು ಕೂಡ ನನ್ನನ್ನು ವಂಚಿಸುತ್ತಿದೆ ಅಂತ ಅನ್ನಿಸ್ತಾ ಇದೆ. ಕವಿಯ ಹೆಂಡತಿಯನ್ನು

ಪ್ರಕೃತಿ ಹಾಗೆ ಮಾಡು ಅಂತ ಹೇಳಿತು ನನಗೆ. ಆ ಗಂಡನೆಂಬ ರಾಕ್ಷಸ ಪ್ರಾಣಿಗಿಂತ ನನ್ನಂತಹ ಒಳ್ಳೆಯ ಪ್ರಾಣಿಯೊಂದಿಗೆ ಅವಳು ಸಂತೋಷವಾಗಿರಬಹುದು ಅಂತ ನಾನು ನಂಬಿದೆ. ನನ್ನದೇ ಸಿದ್ಧಾಂತದ ಪ್ರಕಾರ ನನಗೆ ಕವಿಯನ್ನು ಕೊಲ್ಲುವ ಸ್ವಾತಂತ್ರ್ಯ ಇತ್ತು. ಅವನನ್ನೂ ಸೇರಿಸಿದಂತೆ ಬಹುಶಃ ಅದೊಂದೇ ಪರಿಹಾರ ಆಗಿತ್ತು ನನಗೆ. ಆದರೆ ಒಬ್ಬ ಆರೋಗ್ಯವಂತ ಪ್ರಾಣಿಯಾಗಿ ನನಗಾತನನ್ನು ಕೊಲ್ಲುವ ಯಾವುದೇ ಉದ್ದೇಶ ಇರಲಿಲ್ಲ. ಹಾಗಾಗಿ ನನ್ನ ಮೇಲೆ ಯಾವುದೇ ಸಂದೇಹ ಬರೆದಿರುವಂತಹ ಅವಕಾಶ ದೊರೆಯುವವರೆಗೂ ಅವನನ್ನು ಕೊಲ್ಲೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೆ. ಅಂಥ ಅವಕಾಶ ಇಂದು ಮುಂಜಾನೆ ಒದಗಿ ಬಂದಿತ್ತು. ಇವತ್ತು ಒಟ್ಟು 3 ಬಾರಿ ನಾನು ಕವಿಯ ಬರೆಯುವ ಕೋಣೆಗೆ ಹೋಗಿದ್ದೆ. ಮೊದಲ ಬಾರಿ ಹೋದಾಗ ಆತ ತಾನು ಬರೆಯುತ್ತಿದ್ದ ವಿಚಿತ್ರ ರಮ್ಯ ಕಾದಂಬರಿಯ ಬಗ್ಗೆಯೇ ನನ್ನ ಹತ್ತಿರ ಮಾತಾಡ್ದ. ಎಲ್ಲೋ ದೂರದಲ್ಲಿರುವ ಸಾಧುವೊಬ್ಬ ತನ್ನ ಆಲೋಚನಾ ಶಕ್ತಿಯ ಮೂಲಕವೇ ಇನ್ನೆಲ್ಲೋ ಇರುವ ಇಂಗ್ಲಿಷ್ ಕರ್ನಲ್ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತಾನೆ ಎಂಬುದು ಒಟ್ಟು ಕಾದಂಬರಿಯ ಸಾರ. ತಾನು ಬರೆಯುತ್ತಿದ್ದ ಕಾದಂಬರಿಯನ್ನು ನನಗೆ ತೋರಿಸಿದ್ದಲ್ಲದೆ ಕಡೆಯ ಪ್ಯಾರಾಗ್ರಾಫ್ ಒಂದನ್ನು ಓದಿಯೂ ತೋರಿಸಿದ. ಪಂಜಾಬನ್ನೇ ಜಯಿಸಿದ ಬೃಹತ್ ಗಾತ್ರದ ದೊರೆ ಈಗ ಅಸ್ಥಿಪಂಜರವಾಗಿದ್ದ. ಮೊಳಕೈಯನ್ನು ಆಧಾರವಾಗಿಸಿಕೊಂಡು ಹಾಸಿಗೆಯಿಂದ ಅರೆಯೆದ್ದು ತನ್ನಳಿಯನ ಕಿವಿಯಲ್ಲಿ ಉಸುರಿದ. ನಾನು ನನ್ನ ಕೈಯಾರೆ ಸಾಯುತ್ತಿದ್ದೇನೆ, ಆದರೂ ಕೊಲೆಯಾಗುತ್ತಿದ್ದೇನೆ. ಅದೃಷ್ಟವಶಾತ್ 1000ಕ್ಕೊಮ್ಮೆ ಸಂಭವಿಸುವಂತೆ ಆ ಕಡೆಯ ಒಂದು ಸಾಲು ಹೊಸ ಹಾಳೆಯೊಂದರ ಆರಂಭದಲ್ಲಿ ಬರೆಯಲ್ಪಟ್ಟಿತ್ತು. ನಾನು ಕವಿಯನ್ನು ಬಿಟ್ಟು ಹೊರಬಂದೆ. ಉದ್ಯಾನವನದಲ್ಲಿ ಅಡ್ಡಾಡಿದೆ. ಭಯ ಹುಟ್ಟಿಸುವಂತಹ ಆದರೆ ಮತ್ತು ಬರಿಸುವಂಥ ಅವಕಾಶವೊಂದು ತಾನಾಗಿ ಒದಗಿ ಬಂದಿತ್ತು. ನಿಮ್ಮೊಂದಿಗೆ ತೋಟದಲ್ಲಿ ಅಡ್ಡಾಡುವಾಗ ಇನ್ನೆರಡು ಸಂಗತಿ ನನ್ನ ಪರವಾಗಿಯೇ ಘಟಿಸಿದವು. ನೀವು ವಿನಾಕಾರಣ ಆ ಸಾಧುವಿನ ಬಗ್ಗೆ ಸಂಶಯಪಟ್ಟಿರಿ. ಆ ಚೂರಿ ಕೂಡ ಆ ಸಾಧು ಬಳಸುವಂಥದ್ದು ಎಂದು ಭಾವಿಸಿದರು. ಅವಕಾಶ ನೋಡಿ ಆ ಚೂರಿಯನ್ನು ನಾನು ನನ್ನ ಕೋಟಿನ ಜೇಬಿಗೆ ಸೇರಿಸಿದೆ. ನಾನು ಮತ್ತೆ ಕವಿಯ ಬರೆಯುವ ಕೋಣೆಗೆ ಹೋದೆ. ನಿದ್ರೆ ಔಷಧಿ ಕೊಟ್ಟೆ. ಅವನಿಗೆ ತನ್ನ ಭಾವಮೈದುನನ್ನು ಮಾತನಾಡಿಸಲು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೂ ನಾನೇ ಪುಸಲಾಯಿಸಿ ಭಾವಮೈದನನ್ನು ಮಾತನಾಡಿಸಿ ಹಣ ಎಸೆಯುವಂತೆ ಮಾಡಿದೆ. ಏಕೆಂದರೆ ಎರಡನೆಯ ಬಾರಿಗೆ ಕವಿಯ ಕೋಣೆಯಿಂದ ನಾನು ಹೊರಬಿದ್ದಾಗ ಕವಿ ಬದುಕಿದ್ದ ಎಂಬುದಕ್ಕೆ ನನಗೆ ಸ್ಪಷ್ಟ ಸಾಕ್ಷಿ ಬೇಕಿತ್ತು. ಹಣ ಬಿಸಾಕಿದ ಕವಿ ಗಾಜಿನ ಮನೆಗೆ ವಿಶ್ರಮಿಸಲು ತೆರಳಿದ. ಅವಕಾಶ ಸಿಕ್ಕಿತು ನೋಡಿ. 1.5 ನಿಮಿಷದಲ್ಲಿ ಬರೆಯುವ ಕೋಣೆಯಲ್ಲಿ ಮಾಡಬೇಕಾದ್ದನ್ನು ಮಾಡಿ ಮುಗಿಸಿದೆ. ಕವಿಯ ಹೊಸ ಕಾದಂಬರಿಯ ಮೊದಲ ಭಾಗವಷ್ಟನ್ನು ಬೆಂಕಿಗೂಡಿಗೆಸೆದು ಕಡೆಯ ಪುಟ ಮಾತ್ರ ಉಳಿಸಿಕೊಂಡೆ. ಆದರೆ ಒಂದು ಎಡವಟ್ಟಾಗಿತ್ತು. ಕವಿ ಕಡೆಯ ಪುಟವನ್ನು ಉದ್ಧರಣ ಚಿಹ್ನೆಗಳಿಂದ ಅಂದರೆ ಕೊಟೇಶನ್ ಮಾರ್ಕ್ಸ್ನಿಂದ ಪ್ರಾರಂಭಿಸಿದ್ದ. ಆತ್ಮಹತ್ಯಾ ಪತ್ರವನ್ನು ಹಾಗೆ ಯಾರಾದರೂ ಆರಂಭಿಸುತ್ತಾರಾ? ತಲೆ ಓಡಿಸಿದೆ. ಕತ್ತರಿ ತೆಗೆದುಕೊಂಡು ಆ ಹಾಳೆಯ ಆ ಉದ್ಧರಣೆ ಚಿಹ್ನೆ ಇದ್ದ ಭಾಗವನ್ನು ಅಂಚನ್ನು ಕತ್ತರಿಸಿ ಕೊಟೇಶನ್ ಮಾರ್ಕ್ಸನ್ನು ತೆಗೆದುಹಾಕಿದೆ. ಅನುಮಾನ ಬಾರದೇ ಇರಲಿ ಅಂತ ಕವಿ ಬರೆಯಲು ಸಿದ್ಧಪಡಿಸಿಟ್ಟಿದ್ದ ಎಲ್ಲ ಹಾಳೆಗಳ ಅಂಚುಗಳನ್ನೂ ಕತ್ತರಿಸಿದೆ. ಕವಿಯ ಆತ್ಮಹತ್ಯಾ ಪತ್ರ ಆತನ ಬರೆಯುವ ಮೇಜಿನ ಮೇಲಿದೆ. ಆದರೆ ಆತ ಗಾಜಿನ ಮನೆಯಲ್ಲಿ ಜೀವಂತ ಮಲಗಿದ್ದಾನೆ ಎಂಬ ತಿಳುವಳಿಕೆಯಿಂದ ಹೊರಗೆ ಬಂದೆ. ಇನ್ನು ಕಡೆಯ ಭಾಗ ನೀವು ಊಹಿಸಿರಬಹುದು. ಕವಿ ಸತ್ತು ಹೋಗಿದ್ದಾನೆ ಎಂದು ನಾಟಕವಾಡಿ ಬರೆಯುವ ಕೋಣೆಗೆ ನಿಮ್ಮನ್ನು ಎಳೆತಂದೆ. ಆತ್ಮಹತ್ಯಾ ಪತ್ರದ ಬಗ್ಗೆ ನಿಮ್ಮ ಗಮನ ಸೆಳೆದೆ. ನೀವು ಅದರಲ್ಲೇ ಮುಳುಗಿದ್ದಾಗ ಚಕ್ಕನೆ ಗಾಜಿನ ಮನೆಗೆ ಬಂದು ಚೂರಿಯಿಂದ ಕವಿಯನ್ನು ಇರಿದು ಕೊಂದೆ. ಆ ಅಂಕುಡೊಂಕು ಚೂರಿಯನ್ನು ಹೃದಯಕ್ಕೆ ನಾಟುವಂತೆ ಚುಚ್ಚಿಕೊಳ್ಳಲು ತಜ್ಞನೊಬ್ಬನಿಗೆ ಮಾತ್ರ ಸಾಧ್ಯವೆಂಬುದನ್ನು ನೀವು ಗಮನಿಸಿದಿರೋ ಇಲ್ಲವೋ, ಆದರೆ ಆತನನ್ನು ಕೊಂದ ಮೇಲೆ ಅಸಾಧಾರಣ ಸಂಗತಿಯೊಂದು ಘಟಿಸಿತು. ನಾನು ನಂಬಿದ್ದ ಪ್ರಕೃತಿ, ತರ್ಕ ನನ್ನ ಕೈಬಿಟ್ಟವು. ನಾನೇನೋ ತಪ್ಪು ಮಾಡಿದನೆಂಬ ಭಾವ ಕಾಡತೊಡಗಿತು. ಓಹ್, ಈಗಂತೂ ನನ್ನ ಮಿದುಳು ಛಿದ್ರವಾಗುತ್ತಿದೆ. ಯಾರ ಬಳಿಯೋ ಈ ವಿಷಯ ಹೇಳಿಕೊಂಡೆ ಎಂದು ವಿಲಕ್ಷಣ ಆನಂದವಾಗುತ್ತಿದೆ.

0: ಓಹ್, ನಾನು ಮುಂದೆಂದಾದರೂ ಮದುವೆಯಾಗಿ ಮಕ್ಕಳೊಂದಿಗನಾದರೆ ಈ ಗುಟ್ಟಿನ ಜೊತೆ ನಾನೊಬ್ಬನೇ ಬದುಕಬೇಕಿಲ್ಲ ಎಂಬ ಸಮಾಧಾನವಾಗುತ್ತಿದೆ. ಏನಾಗುತ್ತಿದೆ ನನಗೆ? ಹುಚ್ಚೆ, ಕಾವ್ಯದಲ್ಲಿ ಘಟಿಸುವಂತೆ ನಾನು ಪಶ್ಚಾತ್ತಾಪ ಪಡಬಹುದೇ? ನಾನಿನ್ನು ಬರೆಯಲಾರೆ. ಈ ವಿಷಯ ಗುಪ್ತವಾಗಿರುವುದೆಂದು ನೀವು ಮಾತು ಕೊಟ್ಟಿದ್ದೀರಿ, ಅದು ನಿಮಗೆ ನೆನಪಿರುವುದೇ? ನಮಸ್ಕಾರ.
1: ಗುರೂಜಿ, ಪೊಲೀಸರು ಬಂದರು ಅಂತ ಕಾಣುತ್ತೆ, ಮುಂದೇನು?
2: ಅಂಚು ಕತ್ತರಿಸಿದ ಕಾಗದ ನಾಟಕ ಕೇಳಿದಿರಿ. ಮೂಲ ಇಂಗ್ಲಿಷ್ ಕಥೆ ಜಿ.ಕೆ. ಚೆಸ್ಟರ್ಟನ್. ಕನ್ನಡ ರೇಡಿಯೋ ನಾಟಕ ರೂಪಾಂತರ ಶ್ರೀನಿವಾಸ ಪ್ರಸಾದ್. ಪಾತ್ರ ಪರಿಚಯ ಸದಾನಂದ ಗುರೂಜಿ, ಎನ್. ನಾಗಚಂದ್ರ, ಮಿಸ್ಟರ್ ರಾವ್ ಕೃಷ್ಣಕುಮಾರ್ ನಾರಣಕಜೆ, ಡಾಕ್ಟರ್ ಆನಂದ್ ಪ್ರಶಾಂತ್ ಹಿರೇಮಠ್, ವಿವೇಕ್ ವಿನಾಯಕ ಭಟ್ ಹಾಸಣಗಿ, ಕವಿ ಹೆಂಡತಿ ಹೆಚ್.ಸಿ. ರಾಧಾ, ಸಾಧು ಪ್ರಭುಸ್ವಾಮಿ ಮಳಿಮಠ್, ಕವಿ ಶ್ರೀನಿವಾಸ ಪ್ರಸಾದ್. ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಕೇಳುಗರೆ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ತಾರೀಖಿನೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821-249-11 ಇನ್ನೊಮ್ಮೆ 0821-249-0111 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇಂದು ರಾತ್ರಿ 10 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾ ಎ.ಎಸ್. ಶಂಕರನಾರಾಯಣ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:30. ಇದೀಗ ರಂಗಗೀತೆಗಳು ವೆಂಕಟರಾಮ್ ಕುಪ್ಯ ಅವರಿಂದ. ಆರಂಭದಲ್ಲಿ ಕೇಳಿ ಸುರಕುಲಮಂ ಹಿಂಸಿಸಿ, ಸಂಪೂರ್ಣ ರಾಮಾಯಣ ನಾಟಕದ ಆಂಜನೇಯ ಹಾಡು.

ಇದುವರೆಗೂ ವೆಂಕಟರಾಮ್ ಕುಪ್ಪಿಯಾ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ ಎಟ್ 9, ಆನಂತರ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ರಾತ್ರಿ 10 ಗಂಟೆಗೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

ಸಮಯವಾಗಲಿದೆ 9:30. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ. ಇದೀಗ ಆಲಿಸಿ ಎಂದಕು ದಯರಾದುರ ರಾಗ ತೋಡಿ ಮಿಶ್ರ ಛಾಪುತಾಳ, ರಚನೆ ತ್ಯಾಗರಾಜರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ ಆಲಿಸಿದಿರಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಣು ಮಜುಂದಾರ್ ಅವರ ಬಾನ್ಸರಿ ವಾದನ ಮತ್ತು ಸಂಗೀತಾ ಶಂಕರ್ ಅವರ ವಯಲಿನ್ ವಾದನದ ಜುಗಲ್ ಬಂದಿ ಆಲಿಸಬಹುದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭೂಷಣಿ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ ಮೂಡಿಬರಲಿದೆ.

0: ಸಮಯ 10 ಗಂಟೆ.
1: ಆಕಾಶವಾಣಿ ಮೈಸೂರು.
2: ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.

ಸೀತಾಮಾತೆಯ ಮಕ್ಕಳಾದಂತಹ ಲವಕುಶರಿಬ್ಬರು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಇದ್ದಾರೆ. ಅವರಿಗೆ ಉಪನಯನ ಕರ್ಮ, ಸಂಸ್ಕಾರ ಕರ್ಮ ನಡೆದಿದೆ. ಆ ಬಳಿಕ ಅವರು ಸಮಸ್ತ ಕಲೆಗಳನ್ನೂ ಕೂಡ ಅರಿತಿದ್ದಾರೆ, ಎಲ್ಲ ಶಾಸ್ತ್ರಗಳನ್ನು ಓದಿಕೊಂಡಿದ್ದಾರೆ. ನಂತರ ಅವರು ಬಾಲ್ಯದಿಂದ ತಾರುಣ್ಯದ ಕಡೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಅವರ ಕೆನ್ನೆಯ ಪಕ್ಕದಲ್ಲಿ ಕಾಕಪಕ್ಷ ಅಂದರೆ ಜೋಲು ಕೂದಲು, ಜೊಂಪೆ ಕೂದಲು, ಈಗ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಸೈಡ್ ಲಾಕ್ ಅಂತ ಏನು ಹೇಳ್ತೀವೋ ಆ ರೀತಿಯಾದಂತಹ ಕೂದಲಿನ ಒಂದು ಸೌಂದರ್ಯ ಕೂಡ ಅವರಿಗೆ ಬರ್ತಾ ಇದೆ. ಹೀಗಿರೋ ಅಂತಹ ಆ ಮಕ್ಕಳು ತಾಯಿಯಾದಂತಹ ಜಾನಕಿಯ ಶುಶ್ರೂಷೆಯಲ್ಲಿ ಇದ್ದಾರೆ. ಅವರ ಬೆಳವಣಿಗೆ, ದೈಹಿಕ ಮಾನಸಿಕ ಹಾಗೂ ಬೌದ್ಧಿಕವಾದಂತಹ ಬೆಳವಣಿಗೆ ವಾಲ್ಮೀಕಿ ಮುನಿಗಳ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೆ ಮೆಚ್ಚುಗೆಯನ್ನು ಪಡೆದ ಬಳಿಕ ವಾಲ್ಮೀಕಿ ಮುನಿಗಳಿಗೆ ತೋರಿದೆ, ಈ ಮಕ್ಕಳಿಗೆ ನಾನು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನೂ ಕೂಡ ಒದಗಿಸಬೇಕು ಎಂದು. ಹಾಗಾಗಿ ಅವರು ತಮ್ಮಯ ತಪಸ್ಸಿನ ಬಲದಿಂದಾಗಿ ಬಾಣ, ಬಿಲ್ಲು, ಗುರಾಣಿ, ಖಡ್ಗಗಳು ಮತ್ತು ಕವಚ ಕುಂಡಲಗಳು, ಕಿರೀಟಗಳು ಎಲ್ಲವನ್ನು ತಪೋಬಲ ಮಾತ್ರದಿಂದಲೇ ಪಡೆದುಕೊಂಡು ಆ ಮಕ್ಕಳಿಗೆ ಒದಗಿಸಿದ್ದಾರೆ. ಮಕ್ಕಳು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಆಯುಧಗಳನ್ನು, ಪರಿಕರಗಳನ್ನು ಹೊಂದಿಸಿಕೊಂಡು ಕ್ಷತ್ರ ಬಾಲಕರಾಗಿ ಬೆಳೀತಾ ಇದ್ದಾರೆ. ಅವರು ಆ ಕಡೆ ಬೆಳೀತಿರ್ಬೇಕಾದ್ರೆ ಈ ಕಡೆ ಅಯೋಧ್ಯಾಪುರದಲ್ಲಿ ಏನು ನಡೀತಾ ಇದೆ ಗಮನಿಸೋಣ.

ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರ ಭೂಮಿಯನ್ನ ಸಕಲ ವೈಭವಗಳಿಂದ ಸಂತೋಷದಿಂದ ಪಾಲಿಸ್ತಾ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಆತಂಕ ಬಂದು ಕೂತಿದೆ. ಅಂದು ರಾವಣನ ವಧೆ ಮಾಡಿದಾಗ ರಾವಣನ ವಧೆಯಿಂದ ಆದಂತಹ ಬ್ರಹ್ಮ ಹತ್ಯೆ ತನ್ನನ್ನ ಕಾಡುತ್ತಾ ಇದೆ, ಕಂಗೆಡಿಸ್ತಾ ಇದೆ. ಇದಕ್ಕೆ ಶಾಸ್ತ್ರದಲ್ಲಿ ಯಾವ ನಿಷ್ಕೃತಿ ಪರಿಹಾರ ಇದೆ ಅಂತ ಕೇಳೋದಿಕ್ಕಾಗಿ ಎಲ್ಲರನ್ನೂ ಬರಹೇಳ್ತಾನೆ. ನಿಶ್ಚಯ ಮಾಡ್ತಾರೆ ಎಲ್ಲರೂ, ಇದಕ್ಕೆ ಹಯಮೇಧ ಅಶ್ವಮೇಧವೇ ಇದಕ್ಕೆ ಸರಿಯಾದಂತಹ ಪರಿಹಾರ ಅಂತ ಹೇಳಿದಾಗ ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ನಿಶ್ಚಯವನ್ನು ಕೈಗೊಂಡು ಶ್ರೀರಾಮಚಂದ್ರ ವಸಿಷ್ಠ, ವಾಮದೇವ, ಅತ್ರಿ, ಗಾಲವ ಮೊದಲಾದಂತಹ ವಿಶ್ವಾಮಿತ್ರರನ್ನು ಒಳಗೊಂಡು ಸಮಸ್ತ ಋಷಿವರ್ಯರನ್ನೆಲ್ಲ ಕರೆಸ್ತಾನೆ. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿ ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ರೆ ಏಕಾಂಗಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ, ಅದು ಶಾಸ್ತ್ರ ಸಮ್ಮತ ಅಲ್ಲ, ನಿನಗೆ ಧರ್ಮಪತ್ನಿ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿದಾಗ ರಾಮ, ಪರವಾಗಿಲ್ಲ, ನಾನು ಚಿನ್ನದಲ್ಲಿ ಮಾಡಿದಂತಹ ಕನಕ ಸೀತೆಯನ್ನ ಮಾಡಿಕೊಂಡು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಈ ಮಹಾಯಜ್ಞವನ್ನ ಮಾಡ್ತೀನಿ ಅಂತ ಯೋಚನೆ ಮಾಡಿ ಆ ನಂತರ ಅವನು ಋಷಿಗಳ ಒಡಂಬಡಿಕೆಯೊಡನೆ ಒಂದು ದೊಡ್ಡದಾದಂತಹ ಯಜ್ಞಶಾಲೆಯನ್ನ ನಿರ್ಮಾಣ ಮಾಡಿದಾನೆ. ಮತ್ತೆ ವೇದೋಕ್ತ ಪ್ರಕಾರದಿಂದಾಗಿ ಅವನು ಯಜ್ಞ ದೀಕ್ಷಿತನಾಗ್ತಾ ಇದ್ದಾನೆ ನೋಡಿ.

0: ಅಖಿಳ
1: ವೇದದಲ್ಲಿ ಹೇಳಿರುವ ಪ್ರಕಾರ ರಾಮ ಯಜ್ಞ ದೀಕ್ಷೆಯನ್ನ ಕೈಗೊಳ್ತಾನೆ. ಮೊದಲ ಹಂತವಾಗಿ ಒಂದು ಒಳ್ಳೆಯ ಕುದುರೆಯನ್ನ ಆಯ್ಕೆ ಮಾಡಬೇಕು. ಹಾಗೆ ಆಯ್ಕೆ ಮಾಡಿದಂತಹ ಕುದುರೆಯನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆ ಬಳಿಕ ಅದರ ಹಣೆಯಲ್ಲಿ ಒಂದು ಪಟ್ಟೆಯನ್ನ ಕಟ್ಟಬೇಕು. ಅದರ ಮೇಲೆ ತನ್ನ ಶ್ರೇಷ್ಠತೆಯನ್ನು ತನ್ನ ಅಗ್ಗಳಿಕೆಯನ್ನು ಬರೆದು ಅದನ್ನ ಆ ಹಣೆಯ ಮೇಲೆ ಕಟ್ಟಿ ಅದರ ಜೊತೆಗೆ 3 ಅಕ್ಷೌಹಿಣಿ ಸೈನ್ಯದ ಬಲವನ್ನ ಬಿಟ್ಟು ಶತ್ರುಘ್ನನನ್ನು ಅದಕ್ಕೆ ಕಾವಲನ್ನಾಗಿ ಮಾಡಿ ಕಳಿಸ್ತಾ ಇದ್ದಾನೆ. ಹಾಗೆ ಕಳಿಸಿದಂತಹ ಆ ಕುದುರೆ ತಾನಾಗಿ ತನಗೆ ಇಷ್ಟ ಬಂದ ದಿಕ್ಕಿಗೆ ಎಲ್ಲ ಕಡೆ ಸ್ವತಂತ್ರವಾಗಿ ಸಂಚಾರ ಮಾಡ್ತಾ ಇದೆ. ಹಾಗೆ ಸಂಚಾರ ಮಾಡ್ತಿರುವಂತಹ ಕುದುರೆಯನ್ನ ಯಾವ ರಾಜರೂ ಕೂಡ ತಡೆಯಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ಶ್ರೀರಾಮಚಂದ್ರನ ಕುದುರೆ ಆಗಿರುತ್ತೆ. ಅದನ್ನ ಕವಿ ಹೇಳ್ತಾ ಇದ್ದಾನೆ ನೋಡಿ.

ರಾಮಚಂದ್ರನ ಅಶ್ವಮೇಧದ ಆ ಕುದುರೆಯನ್ನ ಭೂಮಿಪಾಲಕರಾದಂತಹ ಯಾವ ರಾಜರೂ ಕೂಡ ತಡೆಯೋದಿಲ್ಲ. ಯಾಕೆ ಅಂತಂದ್ರೆ ರಾಮನ ಪರಾಕ್ರಮದ ಪರಿಚಯ ಅವರಿಗೆಲ್ಲ ಆಗಿರುತ್ತೆ. ಹಾಗೆ ಯಾರಿಂದಲೂ ತಡೆಯಲ್ಪಡದೆ ಆ ಕುದುರೆ ಸಂಚರಿಸುತ್ತಾ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ವಿನಿಯೋಗದ ತೋಟಕ್ಕೆ ಬರುತ್ತೆ. ಹಾಗೆ ಹೊಕ್ಕೋದು ಹುಲ್ಲನ್ನ ತಿಂತಾ ಇರ್ಬೇಕಾದ್ರೆ ಲವ ಅಲ್ಲಿ ತನ್ನ ಒಡನಾಡಿಗಳಾದಂತಹ ಒಟುಗಳ ಕೂಡೆಯಲ್ಲಿ ಆಟ ಆಡ್ತಾ ಇರ್ತಾನೆ. ಕುದುರೆ ಬರ್ತಿದ್ದಾಗೆ ಹುಲ್ಲನ್ನೆಲ್ಲ ತಿಂದು ತೋಟವನ್ನೆಲ್ಲ ಹಾಳು ಮಾಡತ್ತಲ್ಲ ಅಂತ ಹೇಳಿ ಓಡಿ ಬರ್ತಾನೆ ಅವನು. ಹಾಗೆ ಓಡಿ ಬಂದು ಕಂಡಾಗ ಅದು ಅಂತಿಂತ ಕುದುರೆ ಅಲ್ಲ, ಪೂಜೆ ಮಾಡಲ್ಪಟ್ಟಿದೆ ಅದಕ್ಕೆ, ಅದರ ಹಣೆ ಮೇಲೆ ಬೇರೆ ಒಂದು ಪಟ್ಟೆ ಇದೆ. ಇಂತಹ ಒಂದು ವಿಶೇಷವಾದಂತಹ ಕುದುರೆಯನ್ನ ವೀರ ಲವ ನೋಡ್ತಾನೆ. ನೋಡಿ ಅವನು ಯೋಚನೆ ಮಾಡ್ತಾನೆ, ಇದು ಎಲ್ಲಿಯ ತುರಂಗ,

ಇದು ಎಲ್ಲಿದು ಈ ಕುದುರೆ? ಈ ಹೂತೋಟವನ್ನ ಹೊಕ್ಕು ಹೀಗೆ ತೊತ್ತಳ ತುಳಿದು ಹಾಳು ಮಾಡ್ತಾ ಇದೆಯಲ್ಲ. ಮತ್ತೆ ವಾಲ್ಮೀಕಿ ಮುನಿಗಳು ನನ್ನನ್ನ ಈ ಒಂದು ತೋಟವನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ನೇಮಿಸ್ಬಿಟ್ಟು ಅವರು ವರ್ಣಲೋಕದಲ್ಲಿ ನಡೆಯಬೇಕಾಗಿರೋ ಅಂತಹ ಯಾವುದೋ ಒಂದು ಯಜ್ಞಕ್ಕಾಗಿ ವರ್ಣಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ನಾನು ನನ್ನ ಕೆಲಸವನ್ನ ಸರಿಯಾಗಿ ಮಾಡಿಲ್ವಲ್ಲ ಅಂತ ಹೇಳಿ ಕೋಪಿಸ್ಕೊಳ್ತಾರಲ್ಲ, ಇದನ್ನ ಮೊದಲು ಓಡಿಸೋಣ ಅಂತ ಹೇಳಿ ಬಾಲಕ ಲವ ಆ ಕುದುರೆ ಹತ್ರಕ್ಕೆ ಬಂದು ನೋಡ್ತಿದ್ದಾಗ ಅದರ ಒಂದು ಹಣೆಯ ಮೇಲೆ ರಾರಾಜಿಸ್ತಾ ಇದೆಯಂತೆ ಪಟ್ಟದ ಲಿಖಿತ. ಅದು ಏನು ಅಂತ ಹೇಳಿ ಲವ ಓದ್ಕೊಳ್ತಾ ಇದ್ದಾನಂತೆ. ಅದರ ಒಂದು ಸಾರ ಏನು, ಆ ಪಟ್ಟದ ಲಿಖಿತ ಏನು ಕೇಳೋಣ.

ಈ ಭೂಮಿಯಲ್ಲಿ ಕೌಸಲ್ಯ ಪಡೆದಂತಹ ಕುಮಾರ ಮಗ ರಾಮ ಒಬ್ಬನೇ ವೀರ. ಆತನ ಯಜ್ಞ ಕುದುರೆ ಇದು. ಇದನ್ನ ಯಾರಾದರೂ ತಡೆದು ನಿರ್ವಹಿಸಲು ಸಾಧ್ಯವಾದರೆ ತಡೆಯಲಿ, ಇಲ್ಲ ಅಂದರೆ ನಮಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮ್ಮ ಆಧಿಪತ್ಯವನ್ನು ಒಪ್ಪಿಕೊಳ್ಳಿ ಅನ್ನುವಂತಹ ಸಾರಾಂಶ ಇದ್ದಂತಹ ಲೇಖನವನ್ನು ಓದಿ ಉರಿದೇಳ್ತಾನೆ ಲವ. ಕೋಪ ಬರುತ್ತೆ ಅವನಿಗೆ. ಹೀಗೆ ಬರೆದಂತಹ ಬರೆಸಿದಾತನ ಗರ್ವವನ್ನ ಬಿಡಿಸ್ತೆ ಹೋದ್ರೆ ನನ್ನ ತಾಯಿಯನ್ನ ಸರ್ವ ಜನರು ಲೋಕದಲ್ಲಿ ಎಲ್ಲರೂ ಕೂಡ ಬಂಜೆ ಅಂತ ಹೇಳಿ ಜರಿಯಲ್ವೇ? ನಾವಿದ್ದು ಏನು ಪ್ರಯೋಜನ ಈ ಗರ್ವವನ್ನ ಬಿಡಿಸಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡದಿದ್ರೆ? ಹಾಗಾಗಿ ಅವಳಿಗೆ ಆ ಒಂದು ಪಟ್ಟ ಬರಬಾರದು. ಮತ್ತೆ ನನಗೆ ಕೊಟ್ಟಿರುವಂತಹ ಈ ತೋಳ್ಗಳಾದ್ರೂ ಯಾತಕ್ಕೆ ಅನ್ನುವಂತಹ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಲವ ಆ ಗರ್ವವನ್ನು ಬಿಡಿಸಿಯೇ ತೀರುವೆ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿ ಅವನು ಉರಿದೆದ್ದನಂತೆ. ಉರಿದೆದ್ದ ಬಳಿಕ ಅವನು ಮಾಡಿದ್ದಾದರೂ ಏನು?

ಆ ಕ್ಷಣಕ್ಕೆ ಲವನಿಗೆ ಬಂದ ಆವೇಶ ಎಂಥದ್ದು ಅಂದ್ರೆ, ತಾನು ಹೊದ್ದಿದ್ದಂತಹ ಉತ್ತರೀಯ ಆ ಮೇಲ್ ವಸ್ತ್ರವನ್ನೇ ತೆಗೆದು ಅದನ್ನ ಹೊಸೆದು ಹುರಿಯಾಗಿ ಮಾಡಿ ಪಕ್ಕದಲ್ಲೇ ಇದ್ದಂತಹ ಒಂದು ಬಾಳೆಯ ಗಿಡಕ್ಕೆ ಕಟ್ತಾನಂತೆ. ನೋಡಿ, ಬಾಳೆ ಮರ ಅದೆಷ್ಟು ಮಹಾ ಗಟ್ಟಿಯಾಗಿರುತ್ತೆ. ಕುದುರೆ ಒಮ್ಮೆ ಅದನ್ನ ಜೋರಾಗಿ ಬಲವಾಗಿ ಎಳೆದ್ರೆ ಬಾಳೆ ಮರ ಮುರಿದೋಗತ್ತೆ. ಮತ್ತೆ ಉತ್ತರೀಯವಾದ್ರೂ ಕೂಡ ಹಗ್ಗದಂತೆ ಗಟ್ಟಿಯಾಗಿ ಇರುವಂತದಲ್ಲ. ಆದರೆ ಲವನಿಗೆ ಇದ್ದಂತಹ ಆ ಆವೇಶ, ರೋಷ, ಬಾಲಕತನದ ಆ ಹುಮ್ಮಸ್ಸು, ಇದೆಲ್ಲ ಕೂಡ ಆ ಬಾಲ್ಯದ ತಾರುಣ್ಯದ ಪೌಗಂಡ ವಯಸ್ಸಿನ ಆ ಒಂದು ಉತ್ಸಾಹವನ್ನು ಹುಮ್ಮಸ್ಸನ್ನು ಪ್ರತಿಬಿಂಬಿಸ್ತಾ ಇದೆ. ಹಾಗೆ ಕಟ್ಟದನಂತೆ ಇಲ್ಲಿ ಕವಿಯ ಪದದ ಬಳಕೆಯಾದರೂ ಕೂಡ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಬಿಗಿದ ಅನ್ನೋದನ್ನ ನಾವು ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ತುಂಬಾ ಆಡು ಮಾತಿನಲ್ಲಿ ಕೋಪ ಬಂದಾಗ ಮಾತಾಡುವಂಥದ್ದು, ಅದನ್ನೇ ಇಲ್ಲಿ ಬಳಸಿದ್ದಾನೆ. ಲವನ ಒಂದು ಮನಸ್ಸಿನ ಭಾವನೆಯನ್ನು ಕೂಡ ಹೇಳಿದ್ದಾನೆ ಇಲ್ಲಿ. ಅವನು ಹಾಗೆ ಕಟ್ಟಿದಾಗ ಇವನ ಜೊತೆ ಇದ್ದಂತಹ ಮುನಿಕುಮಾರರೆಲ್ಲರೂ ಕೂಡ, ಇದು ಯಾರದೋ ಕ್ಷತ್ರಿಯರ ಕುದುರೆ ಇದು, ಅದು ಅಶ್ವಮೇಧ ಯಾಗಕ್ಕಾಗಿ ಕಳಿಸಿದ್ದಾನೆ, ಅವರು ಬಂದು ನಮ್ಮನ್ನ ಬಡಿತಾರಲ್ವಾ, ಬಿಟ್ಬಿಡು ಆ ಕುದುರೆನ ಅಂತ ಹೇಳಿದಾಗ, ನೋಡಿ, ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ, ಹೋಗಿ ನೀವೆಂದ. ನಿಮಗೆ ಯುದ್ಧ ಗಿದ್ದ ಅಂದ್ರೆ ಭಯ, ಆದ್ರೆ ನಾನು ಜಾನಕಿಯ ಮಗ, ಕ್ಷತ್ರಿಯ ಕುಮಾರ, ಹಾಗಾಗಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಹೋಗಿ ನೀವೆಲ್ಲ ಅಂತ ಹೇಳ್ಬಿಟ್ಟು ಅವರನ್ನೆಲ್ಲ ಅಟ್ಟುಬಿಟ್ಟು ಇವನು ಲವ ಅಗಡು ತರದಿಂದ ಬಿಲ್ಲನ್ನ ಜೇಗೈದು ಸಿದ್ಧವಾಗಿ ಯುದ್ಧಕ್ಕೆ ನಿಂತಿರ್ತಾನೆ. ಆಗ ಕುದುರೆಯ ಕಾವಲ ಭಟರೆಲ್ಲ ಬರ್ತಾ ಇದ್ದಾರೆ. ನೋಡಿ,

ಅಷ್ಟರಲ್ಲಿ ಕುದುರೆಯ ಹಿಂದೆ ಬಂದಿದ್ದಂತ ಕಾವಲ ಭಟರೆಲ್ಲರೂ ಕೂಡ ಬರ್ತಾರೆ. ಅಲ್ಲಿ ಆ ಬಾಳೆಯ ಮರಕ್ಕೆ ಕುದುರೆಯನ್ನ ಬಿಗಿದು ಕಟ್ಟಿದ್ದನ್ನ ನೋಡಿ ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಂತಹ ಬ್ರಹ್ಮಚಾರಿಗಳನ್ನೆಲ್ಲ ಕದರಿಸ್ತಾರೆ. ಯಾಕೆ ಕುದುರೆಯನ್ನ ಕಟ್ಟಿದ್ದೀರಾ, ಯಾಕೆ ಬಿಗಿದಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲ ಕೂಡ ಹೆದರುಕೊಂಡು ನಾವೆಲ್ಲ ಇದನ್ನ ಕಟ್ಟಿದ್ದು ಆ ಲವ ಅಂತ ಹೇಳಿ ಹೆಸರು ಕೂಡ ಹೇಳೋದಿಕ್ಕೆ ಅವರಿಗೆಲ್ಲ ಹೆದರಿಕೆ ಕೈಯಿಂದ ತೋರಿಸ್ತಾ ಇದ್ದಾರೆ. ಹಾಗೆ ಕೈಯಿಂದ ತೋರಿಸಿದಂತಹ ಆ ಬಾಲಕನನ್ನ ನೋಡಿದ ಮೇಲೆ ಅವರೆಲ್ಲ ಅನ್ಕೊಳ್ತಾರೆ, ಆ ಕಾವಲಿನ ಭಟರೆಲ್ಲ ಕೂಡ, ಅಯ್ಯೋ ಪಾಪ ಇವನಿನ್ನೂ ಹುಡುಗ, ಇವನಿಗೆ ಗೊತ್ತಿಲ್ಲದೇನೆ ಏನೋ ಆಟಕ್ಕೋಸ್ಕರ ಕಟ್ಬಿಟ್ಟಿದ್ದಾನೆ, ಹಾಗಾಗಿ ಬಿಟ್ಬಿಡಪ್ಪ ಅವೆಲ್ಲ ಕಟ್ಬೇಡ ನೀನು, ನಿನಗಲ್ಲ ಅದು ಅಂತ ಹೇಳಿ ಹೇಳ್ತಾರೆ. ಆಗ ಲವನ ಒಂದು ಉತ್ತರ ನೋಡಿ,

ಯಾಕೆ ನಾನು ಏನಾದರೂ ಕೂಡ ಈ ಅಶ್ವವನ್ನು ಬಿಡಲ್ಲ. ಯಾರಾದರೂ ಇದನ್ನ ಬಿಡಿಸಲು ಬಂದಿರೋ ಅವರನ್ನೆಲ್ಲ ಕೂಡ ಅವರ ಕೈಗಳನ್ನ ಕತ್ತರಿಸಿ ಹಾಕುವೆನು ಅಂತ ಹೇಳಿ ಲವ ಎಚ್ಚರಿಕೆ ಕೊಡ್ತಾನೆ. ಆಗ ಅದನ್ನ ಕೇಳಿ ಆ ಕುದುರೆಯ ಕಾವಲ ಭಟರೆಲ್ಲ ಬಂದು ಅದನ್ನ ಬಲವಂತವಾಗಿ ಬಿಡಿಸೋದಕ್ಕೆ ಹೋದಾಗ ಅವರ ಕೈಗಳಿಗೆ ಒಂದಿಷ್ಟು ಗುರಿ ತಪ್ಪದಂತೆಯೇ ಬಾಣವನ್ನ ಬಿಟ್ಟು ಅವರ ಕೈಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾನೆ. ಹೇಗೆ ಇಂದ್ರನು ಬೆಟ್ಟದ ಮೇಲೆ ಮಳೆಗರೆದನೋ ಹಾಗೆ ಆ ವೀರ ಲವ ಅಸಂಖ್ಯಾತವಾದಂತಹ ಬಾಣವನ್ನ ಬಿಟ್ಟು ಅವರ ಸೈನ್ಯವನ್ನೆಲ್ಲ ಮುಸುಕುತ್ತಾನೆ. ಆ ಒಂದು ಅದ್ಭುತವನ್ನ ಏನಂತ ಹೇಳಲಿ ಅಂತ ಹೇಳಿ ಕವಿ ವರ್ಣನೆಗೆ ನಿಲುಕದ್ದು ಅಂತ ಹೇಳ್ತಾ ಇದ್ದಾರೆ.

ಲವ ಹೀಗೆ ಏಕಾಂಗಿಯಾಗಿ ಆ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ಆ ಸೈನಿಕರೆಲ್ಲ ಕೂಡ ಇವನ ಮೇಲೆ ತಿರುಗಾ ಆಕ್ರಮಣ ಮಾಡ್ತಾ ಇದ್ದಾರೆ. ಯಾವ್ಯಾವದರ ಮೂಲಕ ಅವರ ಬಳಿ ಇದ್ದಂತಹ ಮತ್ತೆ ಆನೆ ರಥ ಸೈನ್ಯ ಎಲ್ಲವನ್ನು ಪದಾತಿಗಳು ಎಲ್ಲದರ ಮೂಲಕ ಈ ಬಾಲಕ ಲವನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಆದರೆ ಆ ಬಾಲಕನಾದರೂ ತಾನೊಬ್ಬನೇ ಅನ್ನೋದನ್ನ ಪರಿಗಣಿಸದೇನೆ ತನ್ನ ಬಳಿ ಇದ್ದಂತಹ ಬಾಣ ಪರಶು ಕೊಡಲಿ ತೋಮರ ಶಕ್ತಿ ಸುರಗಿ ಈ ರೀತಿಯಾದಂತಹ ಅನೇಕ ವಿಧವಾದಂತಹ ಆಯುಧಗಳು ಇದನ್ನೆಲ್ಲ ಇಟ್ಕೊಂಡು ಅವನು ಪ್ರಳಯ ಕಾಲದ ರುದ್ರನೋ ಅನ್ನೋ ಹಾಗೆ ಆ ಸೈನ್ಯದ ಮೇಲೆ ತಾನು ಬದಲಿಗೆ ಯುದ್ಧ ಮಾಡ್ತಾ ಇರ್ತಾನೆ. ಅವನ ಬಳಿ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಂತಹ ಒಂದು ಅಕ್ಷಯವಾದಂತಹ ತೂಣೀರ ಇತ್ತು. ಅಕ್ಷಯ ತೂಣೀರ ಅದು ಭತ್ತದ ಬತ್ತಳಿಕೆ, ಅದರಿಂದ ಎಷ್ಟು ಬಾಣವನ್ನು ತೆಗೆದು ಹೊಡೆದರೂ ಕೂಡ ಮತ್ತೆ ಮತ್ತೆ ಅದು ತುಂಬಿಕೊಳ್ತಾ ಇರುತ್ತೆ. ಅಂತಹ ಒಂದು ಅಕ್ಷಯ ತೂಣೀರದ ಸಹಾಯದಿಂದ ಲವ ಪ್ರಳಯ ಕಾಲದ ರುದ್ರನ ರೀತಿಯಾಗಿ ಆ ಸೈನ್ಯದ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಹೀಗೆ ಅಸಂಖ್ಯವಾದಂತಹ ಆಯುಧಗಳು ಬೀಳ್ತಾ ಇದ್ದೆ ನೋಡಿ.

0: ಅನುಜನೀಕ್ಷಿಸಿ ಕನಲ್ದೇರಿದಂ ಮಹಾಮಣಿರಥವನು.
1: ಶತ್ರುಘ್ನನ ಸೈನ್ಯದ ಕಡೆಯಿಂದ ಅಸಂಖ್ಯವಾದಂತಹ ಲೆಕ್ಕವಿಲ್ಲದಷ್ಟು ಆಯುಧಗಳು ಲವನ ಕಡೆಗೆ ಬೀಳ್ತಾ ಇದೆ ಬಂದು. ಆದರೆ ಲವ ಸ್ವಲ್ಪ ಕೂಡ ಹೆದರಿಕೊಳ್ಳದೆ ಎಲ್ಲ ಆಯುಧಗಳನ್ನು ತನ್ನ ಬಾಣದಿಂದಲೇ ಖಂಡಿಸ್ತಾ ಇದ್ದಾನೆ. ಆ ಚತುರಂಗ ಬಲವನ್ನು ಕೂಡ ಏಕಾಂಗಿಯಾಗಿ ಎದುರಿಸ್ತಾ ಇದ್ದಾನೆ. ಶತ್ರುಗಳು ಒಂದು ಬಾಣವನ್ನು ಇವನ ಕಡೆಗೆ ಹೊಡೆದ್ರೆ ಇವನು ಪ್ರತಿಯಾಗಿ 5 ಬಾಣಗಳನ್ನು ಪುಂಖಾನುಪುಂಖವಾಗಿ ಆ ಕಡೆಗೆ ಹೊಡಿತಾ ಇದ್ದಾನಂತೆ. ಪುಂಖಾನುಪುಂಖ ಅಂದರೆ ಒಂದು ಬಾಣದ ತುದಿಗೆ ಇನ್ನೊಂದು ಬಾಣ ಹೋಗಿ ಸೇರ್ಕೊಳ್ಬೇಕು. ಹೀಗೆ 5 ಬಾಣಗಳನ್ನು ಒಂದೇ ಏಟಿಗೆ ಒಂದರ ತುದಿಗೆ ಇನ್ನೊಂದು ಅಂಟುಕೊಳ್ಳೋ ಥರ ಹಾಗೆ ಹೊಡೆದು ಆ ಇಡೀ ರಿಪು ಸೈನ್ಯದ ಆಯುಧಗಳನ್ನೆಲ್ಲ ತುಂಡರಿಸ್ತಾ ಇದ್ದಾನೆ. ಮತ್ತು ಹೀಗೆ ಮಾಡ್ತಾ ಇರೋದ್ರಿಂದ ಆ ಶತ್ರುಘ್ನನ ಆ ಸೈನ್ಯದ ಶಕ್ತಿ ಸಂಖ್ಯೆಯೇ ಕಡಿಮೆ ಆಗೋಗಿದೆ. ಅದನ್ನು ನೋಡಿದ ಮೇಲೆ ಶತ್ರುಘ್ನ ಇನ್ನು ಸುಮ್ಮನಿರಬಾರದು ಅಂತ ಯೋಚನೆ ಮಾಡಿ ಕೋಪಗೊಂಡು ತನ್ನ ಒಂದು ಮಣಿರಥವನ್ನು ಏರಿ ಈ ಕಡೆ ಬರ್ತಾ ಇದ್ದಾನೆ.

ಗೌತಮಿ ತಟ ಅಂದ್ರೆ ಗೋದಾವರಿ ತಟ, ಗೋದಾವರಿಯಲ್ಲಿ ಸ್ನಾನ ಮಾಡಿದವರಿಗೆ ಪಾಪ ಮುತ್ಕೊಳ್ಳಕ್ ಸಾಧ್ಯನಾ ಅನ್ನೋದು ಒಂದರ್ಥ. ಆದ್ರೆ ವಿವೇಚನ ಮತ್ತು ಜ್ಞಾನ ಉಳ್ಳವರಿಗೆ ವಾಲ್ಮೀಕಿಯಂತಹ ಋಷಿಗಳ ಸಾನ್ನಿಧ್ಯದಲ್ಲಿ ಇದ್ದು ಸಕಲ ಜ್ಞಾನವನ್ನು ವಿವೇಚನೆಯನ್ನು ಪಡ್ಕೊಂಡಂಥವರಿಗೆ ಯಾವುದಾದರೂ ಪಾಪ ಮುತ್ತುಕೊಳ್ಳೋದಕ್ಕೆ ಸಾಧ್ಯವೇ, ಯಾವುದಾದರೂ ಶತ್ರುಗಣ ಇವರನ್ನು ಎದುರಿಸೋದಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ಅರ್ಥ ಕೂಡ ಉಂಟು. ಪರಮ ಯೋಗಿಗೆ ಭವದ ಬಂಧನವು ಬಂದಿಪುದೇ. ಈ ರೀತಿಯಾಗಿ ಯೋಗಿಯಂತೆ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಆ ಲವ. ಹಾಗಿದ್ದಾಗ ಇವನಿಗೆ ಯಾವ ಬಂಧನ ಮುತ್ಕೊಳ್ಳೋದಕ್ಕೆ ಸಾಧ್ಯ? ತರಳನಾದರೂ ಕೂಡ ಲವ ಒಂದು ಸ್ವಲ್ಪ ಕೂಡ ಹೆದರ್ತಾ ಇಲ್ಲ. ಉಕ್ಕಿ ಬರುತ್ತಿರುವಂತಹ ಇವನ ಮೇಲೆ ಏರಿ ಬರುತ್ತಿರುವಂತಹ ಶತ್ರು ಸೈನ್ಯಕ್ಕೆ ಅವನು ಒಂದಿನಿತೂ ಕೂಡ ಅಂಜುತ್ತಾ ಇಲ್ಲ. ಇಡೀ ಚತುರಂಗ ಬಲವನ್ನ ಅವನು ಒಂದು ನಿಮಿಷದಲ್ಲಿ ಕಡಿದು ಬಿಸಾಕ್ತಾ ಇದ್ದಾನೆ, ಅವರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾನೆ. ಹೇಗೆ ಅಂದ್ರೆ ಸಿಂಹದ ಮರಿಯೇ ಆದರೂ ಕೂಡ ಅದು ಸಿಂಹವೇ, ಅದರ ಒಂದು ಸ್ವಭಾವದಿಂದ ಧರ್ಮದಿಂದ. ಹಾಗಾಗಿ ಅದು ಸಿಡಿಲು ಗರ್ಜನೆಗೆ ಹೆದರ್ಕೊಂಡು ಓಡೋದಿಲ್ಲ, ಮಲೆತು ಅದಕ್ಕೆ ಬದಲಾಗಿ ಇನ್ನೊಂದು ಗರ್ಜನೆಯನ್ನ ಮಾಡುತ್ತೇ ಹೊರತು ತಾನು ಸುಮ್ಮನೆ ಗವಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಲವ ಕೂಡ ತನ್ನ ಮೇಲೆ ಏರಿ ಬರುತ್ತಿರುವಂತಹ ಆ ಶತ್ರು ಬಲವನ್ನ ಮರಿಸಿಂಗದ ರೀತಿಯಾಗಿ ಅವನು ಎದುರಿಸ್ತಾ ಇದ್ದಾನೆ. ಇದು ತನ್ನಿಂದಲೇ ತೋರ್ತಾ ಇದೆ, ಅವನು ರಘುವಂಶದವನಾಗಿರಲೇಬೇಕು ಅನ್ನುವಂತಹ ಸೂಚನೆ ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಶತ್ರುಘ್ನನ ಆ ಪರಾಕ್ರಮ ಒತ್ತಿ ಬರ್ತಾ ಇದೆ. ಆ ಒಂದು ಲವ ಅದನ್ನ ಹೇಗೆ ಎದುರಿಸ್ತಿದ್ದಾನೆ ನೋಡಿ.

ಮೇಲೆ ಒತ್ತಿ ಬರ್ತಾ ಇರುವಂತಹ ಶತ್ರುಘ್ನನ ಅಸಾಧ್ಯವಾದಂತಹ ಪರಾಕ್ರಮದಿಂದ ಕೂಡಿರುವಂತಹ ಸೈನ್ಯದ ಶಕ್ತಿಗೆ ಲವ ಪ್ರತಿ ಹೇಳೋದಕ್ಕಾಗಿ ತನ್ನ ಮನಸ್ಸಿನಲ್ಲಿ ಮಹೇಶನ ಮಂತ್ರ, ಈಶ್ವರ ಧ್ಯಾನ, ಶಿವಧ್ಯಾನ, ರುದ್ರ ಧ್ಯಾನವನ್ನ ಮಾಡ್ತಾ ಇದ್ದಾನೆ. ಮತ್ತೆ ನಿರ್ಭಯನಾಗಿ ನಿಂತಿದ್ದಾನೆ ಎದುರಿಸೋದಕ್ಕೆ ಅಂತ ಹೇಳಿ, ಆಗ ಶತ್ರುಘ್ನ ತರಳನನ್ನ, ಸಣ್ಣ ಬಾಲಕನನ್ನ ನೋಡ್ತಾ ಇದ್ದಾನೆ. ಇನ್ನೂ ಮೀಸೆ ಕೂಡ ಮೂಡಿಲ್ಲ ಅವನಿಗೆ, ಅಂತಹ ಬಾಲಕ ಅವನು.

0: ಅವನನ್ನು ನೋಡಿ, ನೀನಿನ್ನೂ ಮಗು ಅಪ್ಪ, ಈ ಯುದ್ಧಕ್ಕೆ ಯಾಕೆ ಬಂದಿದೀಯಾ ನೀನು? ಹೋಗು, ನಿನ್ನ ಅಪ್ಪ ಅಮ್ಮ ಯಾರು? ಅನ್ಯಾಯವಾಗಿ ಸತ್ತೋಗ್ತೀಯ, ಅವರಿಗೆ ನೀನು ಪುತ್ರ ಶೋಕವನ್ನು ತಂದಿಡ್ತೀಯ, ಬೇಡಪ್ಪ ಹೋಗು ಅಂತ ಹೇಳಿ ಹೆದರಿಸೋದಕ್ಕೋಸ್ಕರ ಒಂದು 10 ಬಾಣವನ್ನು ಬಿಡ್ತಾನಂತೆ. ಆ ಬಾಣದ ಬಿಡುವಿಕೆಗೆ, ಬಾಣದ ಆಘಾತಕ್ಕೆ ಹೆದರಿ ಆ ಲವ ಹಿಂದಕ್ಕೆ ಹೊರಟೋಗ್ಲಿ ಅಂತ ಹೇಳಿ, ಆದರೆ ಆ ಲವನಾದರೂ 10 ಬಾಣಗಳನ್ನು ಒಡನೆಯೇ ಕತ್ತರಿಸ್ತಾನಂತೆ ತನ್ನ ಮರು ಬಾಣದಿಂದ. ಮತ್ತೆ ಈ ಶತ್ರುಘ್ನನ ಬಿಲ್ಲನ್ನೇ ಎರಡಾಗಿ, ಎರಡು ತುಂಡಾಗಿ ಮುರಿದು ಎಸಿತಾ ಇದ್ದಾನಂತೆ. ಈ ಬಾಲಕನ ಪರಾಕ್ರಮಕ್ಕೆ ನಿಜವಾದಂತಹ ವೀರನಾದ ಶತ್ರುಘ್ನ ಮೆಚ್ಚುತ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30 ಇದೀಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹೃದಯ ಹಾಡಿತು ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ನಾರಾಯಣ ಮತ್ತು ವೀಣಾ ಅವರ ಧ್ವನಿಯಲ್ಲಿರುವ ಹುಲಿ ಹೆಜ್ಜೆ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಸುರುದ್ರಮೂರ್ತಿ ಶಾಸ್ತ್ರಿ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಕಾರ್ಯಕ್ರಮದಲ್ಲಿ ಇದೀಗ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ ಮತ್ತು ಮಂಜುಳಾ ಗುರುರಾಜ್.

ಕಾರ್ಯಕ್ರಮದಲ್ಲಿ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕಾರ್ಯಕ್ರಮದಲ್ಲಿ ಇದೀಗ ಸಿಪಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಕೆಜಿ ಯೇಸುದಾಸ್ ಮತ್ತು ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಸವಿನೆನಪು ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಚಿತ್ರ ಮತ್ತು ಮನು ಅವರ ಧ್ವನಿಯಲ್ಲಿರುವ ಮನೆ ದೇವರು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮಾಣಿಕ್ ನೇಳಗಿಯವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾ ವಾಹಿನಿ, 7:45, 8:30, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಣು ಮಜುಂದಾರ್ ಅವರ ಬಾನ್ಸರಿ ವಾದನ ಮತ್ತು ಸಂಗೀತಾ ಶಂಕರ್ ಅವರ ವಯಲಿನ್ ವಾದನದ ಜುಗಲ್ಬಂದಿ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಮಧ್ಯಾಹ್ನ 11:00 ಮಿಶ್ರ ಮಾಧುರ್ಯ, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಉಡುಪಿ ನರ್ನಾಡ್ ಮದಗ ಅಮ್ಮಂಜೆ ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಎಚ್ ಡಿ ಕೋಟೆ ತಾಲೂಕು ಹಿರೇನಂದಿ ಗ್ರಾಮದ ಚಾಮಮ್ಮ ಮತ್ತು ಲಕ್ಷ್ಮಮ್ಮ ಅವರಿಂದ ಸೋಬಾನೆ ಪದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಎಜೆ ದಿವ್ಯಾ ಅವರಿಂದ. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭೂಷಣಿ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಭುವಿಯಿಂದ ಬಾನುಲಿಯೆಡೆಗೆ, ವಿಶ್ವ ಜನಸಂಖ್ಯಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳಾ ವ್ಯಾಪಾರಿಗಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಸಹನ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಮೂತ್ರಪಿಂಡ ರೋಗಗಳ ಕುರಿತು ಮಿಥ್ಯೆಗಳು ಮತ್ತು ವಾಸ್ತವಾಂಶ. ಭಾಗವಹಿಸುತ್ತಾರೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸನ್ ಪಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ಶಿಫಾರಸುಗಳ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ವಿ ಶೋಭನಾ ಮತ್ತು ಡಾಕ್ಟರ್ ಟಿವಿ ಸೌಜನ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ.

9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ. ಅಂತಾರಾಷ್ಟ್ರೀಯ ಅಥ್ಲೀಟ್ ಹಾಗೂ ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಬನ್ನೂರು ಹುಬ್ಳಿ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30ಕ್ಕೆ ಸವಿನೆನಪು. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.